ಶುಭೋದಯ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948ನೇ ಶಕವರ್ಷ, ವೈಶಾಖ ಮಾಸದ 24ನೇ ದಿನ, ಅಂದರೆ 2026ನೇ ಇಸವಿ, ಮೇ ತಿಂಗಳ 14ನೇ ತಾರೀಖು ಗುರುವಾರ. ಈಗ ಸಮಯ ಸರಿಯಾಗಿ 5:58:50. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ಇದೀಗ ಈ ದಿನ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ವಿಶ್ವೇಶ್ವರ ಜಿ ಗಾಯತ್ರಿ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ಜಾಂಪಣ್ಣ ಆಶಿಹಾಳ್ ಅವರ ಕಾರ್ಯಕ್ರಮ ನಿರ್ಮಾಣ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಐಶ್ವರ್ಯ ಸುಧೀಂದ್ರ ಅವರು ಹಾಡಿರುವಂತಹ ಭಾವಗೀತೆಗಳು. 7:45 ಚಿತ್ರಗೀತೆಗಳನ್ನು ಆಲಿಸುವಿರಿ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶಬುಟ್ಟಿ ಕೇಳುಗರಾದ ನಾಗರಾಜ್ ಶರ್ಮಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ರೂಪಕ ಭರವಸೆಯ ಪ್ರತಿಧ್ವನಿಯ 90 ವರ್ಷಗಳು ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ನಿರೂಪಣೆ ರಮ್ಯಶ್ರೀ ಹಾಗೂ ಪ್ರಶಾಂತ್. ಸಂಭಾಷಣೆ ಮಂಜುನಾಥ್ ಮತ್ತು ಅಕ್ಷಯ್ ನಿರ್ಮಾಣ ಜ್ಯೋತಿದಾಸ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 9:35 ಗಾನಗಂಗೆ. 10:30 ಸುನ್ಹೇರೆಪಲ್. 11:00 ಸವಿನೆನಪು. 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರದಲ್ಲಿ ಕೊಡಗಿನ ಮಡಿಕೇರಿಯ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಖಾಲಿ ಖಾಲಿ ಹಾಗೂ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ. ನಿರ್ವಹಣೆ ಪಿಎಂ ಜಗದೀಶ್. ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಶಾಖದ ಅಲೆಗಳ ಲಕ್ಷಣಗಳು ಕಾರಣಗಳು ಮತ್ತು ಪರಿಣಾಮ ಈ ಕುರಿತು ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖಧರ್. ಕಾರ್ಯಕ್ರಮ ವಿಜಯಪುರ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ. ರಿಸರ್ಚ್ ಸಾಫ್ಟ್ವೇರ್ ಡೆವಲಪರ್ ಶುಭಾಂ ಕುಮಾರ್ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಆಲ್ಪನಾ ಕಪೂರ್. ವಿಷಯ ರಿಲೆವೆನ್ಸ್ ಆಫ್ ಮ್ಯಾಥಮೆಟಿಕ್ಸ್. ಸಂಜೆ 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗದಲ್ಲಿ ಹೂಕೋಸು ಮತ್ತು ಎಲೆಕೋಸು ಬೆಳೆಗಳಿಗೆ ಬರುವ ರೋಗಗಳು ಈ ಕುರಿತು ಡಾ ಅಮೋಘ ವರ್ಷ ಚಿತ್ತರಗಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ತಿಪಟೂರು ತಾಲೂಕು ಕೊಳ್ಳಹಟ್ಟಿಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45 ಸಿರಿಗಂಧ. 9:15 ರಾಜು ಅನಂತಸ್ವಾಮಿ ಅವರು ಹಾಡಿರುವಂತಹ ಭಾವಗೀತೆಗಳು. 9:30 ನಾಟಕ ಆ ಒಂದು ರಾತ್ರಿ ರಚನೆ ಭಾರತಿ ಪ್ರಿಯ ನಿರ್ಮಾಣ ರಘುಪತಿ ಹೆಗಡೆ. 10:00 ಆರೋಗ್ಯ ಸಂಚಿಕೆಯಲ್ಲಿ ಮುಖದವಡೆ ಈ ಚಿಕಿತ್ಸೆ ಈ ಕುರಿತು ಡಾ ಹೇಮಲತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಮೂಡಿಬರಲಿದೆ. ಇದುವರೆಗೂ ನಿಲಯದಿಂದ ಈ ದಿನದ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani. The news read by Subhadra Ramachandran. A two-day meeting of BRICS foreign ministers will begin today in New Delhi. The meeting will be chaired by External Affairs Minister S. Jaishankar. BRICS foreign ministers and heads of delegation from member and partner countries will participate in the meeting. They will also call on Prime Minister Narendra Modi. Prime Minister Narendra Modi will visit Abu Dhabi tomorrow as a first stop of a five-nation tour that will take him through the UAE, the Netherlands, Sweden, Norway and Italy between Friday and 20th of this month. Secretary West in the Ministry of External Affairs, C.B. George, informed that on the first leg of his five-nation visit, Mr. Modi will meet UAE President Sheikh Mohammed bin Zayed Al Nahyan. He said the two leaders will exchange views on bilateral issues, in particular energy cooperation, as well as regional and international issues of mutual interest. The Assam government will introduce the Uniform Civil Code UCC bill in the State Assembly on the 26th of this month. Chief Minister Hemanta Biswa Sarma made the announcement while addressing the media after chairing the first cabinet meeting of his second term as Chief Minister. Mr. Sarma said a special session of the Assam Assembly will be held from the 21st to 26th of May, during which the newly elected MLAs will take oath. With this move, Assam is set to become the third state after Uttarakhand and Gujarat to table a uniform civil code bill. West Bengal government has lifted all restrictions on the interstate movement of potato, onions, fruits, vegetables, oil seeds, food grains and other essential products. The restrictions had been imposed by the erstwhile TMC government. On the other hand, in a significant development, the government of West Bengal decided to hand over the cases related to the teachers' recruitment, municipal recruitment and cooperative services recruitment scams to the CBI. The West Bengal government has also terminated the services of all persons who were re-employed by the TMC government after their superannuation.

ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಪುರಂದರದಾಸರ ಮತ್ತೊಂದು ಕೀರ್ತನೆ. ಹಾಡಿದ್ದಾರೆ ಜಾನಕಿ ಮಂದಿರ. ಸಾಮಾನ್ಯವಲ್ಲ ಶ್ರೀಹರಿಯ ಸೇವೆ.

ಇದುವರೆಗೂ ಪುರಂದರ ದಾಸರ ಕೀರ್ತನೆಗಳನ್ನು ಕೇಳಿದ್ರಿ, ಜಾನಕಿ ಮದಿರ ಅವರ ಸ್ವರಗಳಲ್ಲಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ, ಜಗನ್ನಾಥ ದಾಸರ ಒಂದು ಕೀರ್ತನೆ ಹಾಡಿದ್ದಾರೆ ಬಾಂಬೆ ಸಿಸ್ಟರ್ಸ್. ರೋಗ ಹರಣ ಕೃಪಾಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸು ದೇವಾ.

0: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ, ವಿಶ್ವೇಶ್ವರ ಜಿ ಗಾಯತ್ರಿ ಅವರಿಂದ.
1: ಬದುಕು ಎನ್ನುವುದು ಒಂದು ಸುಂದರ ಪ್ರಯಾಣ. ಆದರೆ ಈ ಪ್ರಯಾಣದಲ್ಲಿ ನಾವು ಎಷ್ಟೋ ಬಾರಿ ಸಣ್ಣ ಪುಟ್ಟ ಕಲ್ಲುಗಳಿಗೆ ಎಡವಿ ಇಡೀ ದಾರಿಯೇ ಸರಿಯಿಲ್ಲ ಎಂದು ಒಣಗುತ್ತಿರುತ್ತೇವೆ. ಇಂದು ನಾವು ನಮ್ಮ ಆಲೋಚನೆಗಳು ಹೇಗೆ ನಮ್ಮ ಬದುಕನ್ನು ರೂಪಿಸುತ್ತವೆ ಎಂಬ ಬಗ್ಗೆ ತುಸು ವಿವರವಾಗಿ ನೋಡೋಣ. ನಮ್ಮ ಮನಸ್ಸು ಒಂದು ಕನ್ನಡಿ ಇದ್ದಂತೆ. ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಬೆಳೆಯುತ್ತೇವೆ. ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ನಾವು ಅಂದುಕೊಂಡರೆ ನಮ್ಮ ಮೆದುಳು ಸೋಲಲು ಸಾವಿರ ಕಾರಣಗಳನ್ನು ಹುಡುಕಿಕೊಡುತ್ತದೆ. ಅದೇ ನಾನು ಇದನ್ನು ಪ್ರಯತ್ನಿಸುತ್ತೇನೆ ಎಂದು ನಿರ್ಧರಿಸಿದರೆ ಗೆಲ್ಲುವ ದಾರಿಗಳು ತಾವಾಗಿಯೇ ಗೋಚರಿಸುತ್ತವೆ. ಗೆಲುವು ಸಿಗುವುದು ಸಾಮರ್ಥ್ಯದಿಂದ ಮಾತ್ರವಲ್ಲ, ಅಚಲವಾದ ವಿಶ್ವಾಸದಿಂದ. ಒಂದು ಸಣ್ಣ ಕಥೆ ನೆನಪಾಗುತ್ತಿದೆ. ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗುವಾಗ ಕಾಲಿಗೆ ಕಲ್ಲು ತಗಲಿ ಬಿದ್ದನಂತೆ. ಆತ ದೇವರಿಗೆ ಬಯ್ಯ ತೊಡಗಿದ. ದೇವರೇ, ನನಗೇಕೆ ಇಷ್ಟು ಕಷ್ಟ ಕೊಡುತ್ತೀಯೇ ಎಂದು. ಆದರೆ ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ತಿಳಿಯಿತು, ಆ ಕಲ್ಲು ತಗೊಲಿದ ಕಾರಣಕ್ಕೆ ಆತ ನಿಂತಿದ್ದ, ಇಲ್ಲವಾದರೆ ಮುಂದೆ ದೊಡ್ಡ ಗುಂಡಿಗೆ ಬೀಳುತ್ತಿದ್ದ. ಬದುಕಿನಲ್ಲಿ ನಮಗೆ ಎದುರಾಗುವ ಅಡೆತಡೆಗಳು ಕೆಲವೊಮ್ಮೆ ನಮ್ಮನ್ನು ದೊಡ್ಡ ಅಪಾಯದಿಂದ ರಕ್ಷಿಸಲು ಅಥವಾ ನಮಗೆ ಪಾಠ ಕಲಿಸಲು ಬಂದಿರುತ್ತವೆ. ಸಮಸ್ಯೆಗಳನ್ನು ತೊಂದರೆ ಎಂದು ನೋಡುವ ಬದಲು ಒಂದು ಅವಕಾಶ ಎಂದುಕೊಳ್ಳಬೇಕು. ನಮ್ಮಲ್ಲಿ ಹೆಚ್ಚಿನವರು ಕಳೆದು ಹೋದ ನಿನ್ನೆ ಬಗ್ಗೆ ಚಿಂತಿಸುತ್ತಾ ಅಥವಾ ಬರಲಿರುವ ನಾಳೆಯ ಬಗ್ಗೆ ಭಯಪಡುತ್ತಾ ಇಂದಿನ ಈ ಸುಂದರ ಕ್ಷಣವನ್ನು ಕಳೆದುಕೊಳ್ಳುತ್ತೇವೆ. ನೆನಪಿಡಿ, ನಿನ್ನೆ ಎಂಬುದು ರದ್ದಾದ ಚೆಕ್, ನಾಳೆ ಎಂಬುದು ಪ್ರಾಮಿಸರಿ ನೋಟ್, ಆದರೆ ಇಂದು ಎಂಬುದು ಮಾತ್ರ ಕೈಯಲ್ಲಿರುವ ನಗದು, ಹಾರ್ಡ್ ಕ್ಯಾಶ್. ಇದನ್ನು ಹೇಗೆ ಖರ್ಚು ಮಾಡುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಒಂದು ಪುಟ್ಟ ಸಲಹೆ, ದಿನಕ್ಕೆ ಕನಿಷ್ಠ 5 ನಿಮಿಷವಾದರೂ ನಮಗಾಗಿ ಸಮಯ ಮೀಸಲಿಡಬೇಕು. ಪ್ರಕೃತಿಯನ್ನು ಗಮನಿಸಬೇಕು, ಪಕ್ಷಿಗಳ ಚಿಲಿಪಿಲಿ ಆಲಿಸಬೇಕು, ಅಥವಾ ಒಂದು ಮಂದಹಾಸದೊಂದಿಗೆ ಅಪರಿಚಿತರನ್ನು ಸ್ವಾಗತಿಸಬೇಕು. ಈ ಸಣ್ಣ ಬದಲಾವಣೆ ನಮ್ಮ ಇಡೀ ದಿನದ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಮನುಷ್ಯನು ತನ್ನ ಮನಸ್ಸಿನ ಮೇಲೆ ಹತೋಟಿ ಇರಿಸಿಕೊಂಡರೆ ಅವನಿಗೆ ಹೊಸ ದೃಷ್ಟಿ ಬರುತ್ತದೆ. ಅವನ ಜೀವನದಲ್ಲಿ ಏನೇ ಲಭಿಸಲಿ ಅದರ ಮೂಲದ್ರವ್ಯ ಅವನ ಮನಸ್ಸಿನಲ್ಲಿಯೇ ಇರುತ್ತದೆ. ಪ್ರೀತಿ ಮಾಡುವುದನ್ನಾಗಲಿ ದ್ವೇಷ ಮಾಡುವುದನ್ನಾಗಲಿ ಮನುಷ್ಯನಿಗೆ ಅವನ ಮನಸ್ಸೇ ಕಲಿಸಿಕೊಡುತ್ತದೆ. ನಮ್ಮ ಗಮನವನ್ನು ನಿರ್ಮಾಣದ ಕಡೆಗೆ ಹರಿಸಬೇಕಲ್ಲದೆ ನಿರ್ನಾಮದ ಕಡೆಗೆ ಹರಿಸಬಾರದು. ಒಂದೇ ಒಂದು ಸಣ್ಣ ಬೀಜದಲ್ಲಿ ಸಾವಿರ ಅರಣ್ಯಗಳು ಎಂದು ಹೇಳುವ ಮಾತು ಸುಳ್ಳಲ್ಲ. ಲೆಕ್ಕವಿಡು ನೀ ಕಳೆದ ಸಂತಸದ ಸಂಗತಿಯ, ಮರೆತು ಬಿಡು ಕ್ಲೇಶಗಳ ಚುಚ್ಚು ಮುಳ್ಳುಗಳ,

0: ಉರಿಬಿಸಿಲಿನಲ್ಲಿ ನಿಂತು ರವಿಯ ಶಪಿಸುವೆ ಏಕೆ? ತಣ್ಣಗಿರು ನೆರಳಿನಲ್ಲಿ ಮುದ್ದುರಾಮನ ಈ ಮಾತು ಎಷ್ಟು ಆಕರ್ಷಕ ಅಲ್ಲವೇ. ಕೆಟ್ಟ ಅಭ್ಯಾಸಗಳು ಇರುವವನು ಬದಲಾಗಬಹುದು, ಆದರೆ ಕೆಟ್ಟ ಆಲೋಚನೆಗಳು ಇರುವವನು ಜೀವನದಲ್ಲಿ ಎಂದಿಗೂ ಬದಲಾಗಲಾರ. ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು. ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗಗಳು ಹೆಚ್ಚಾಗುತ್ತವೆ, ಪ್ರಶಂಸೆ ಜೀರ್ಣವಾಗದೇ ಇದ್ದರೆ ಅಹಂಕಾರ ಹೆಚ್ಚುತ್ತದೆ, ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚುತ್ತದೆ, ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ. ದೇಹ ದೌರ್ಬಲ್ಯವನ್ನು ನೋಡಿ ಔಷಧಿ ನೀಡಬೇಕು, ಜೀವ ದೌರ್ಬಲ್ಯವನ್ನು ನೋಡಿ ಉಪದೇಶ ಕೊಡಬೇಕು. ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ, ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆಯಿಲ್ಲದ ಶ್ರಮ ಬೇಕು. ತನ್ನ ಮನಸ್ಸಿಗೆ ಬಂದಂತೆ ಜೀವಿಸುವ ಜೀವನಕ್ಕೆ ಹೆಚ್ಚು ಮಹತ್ವ ಇರುವುದಿಲ್ಲ. ಚಿಂತಿಸಿದರೆ ಬದುಕು ದುರಂತವಾಗುತ್ತದೆ, ಚಿಂತನೆ ಮಾಡಿದರೆ ಅದೊಂದು ಆಟವಾಗುತ್ತದೆ. ಕಲಿಯಬೇಕೆಂಬ ಆಸಕ್ತಿ ಮನಸ್ಸಿನಲ್ಲಿ ತೀವ್ರವಾಗಿದ್ದರೆ ಲೋಕದಲ್ಲಿ ಕಣ್ಣಿಗೆ ಕಾಣುವುದೆಲ್ಲವೂ ಗುರುವಾಗುತ್ತದೆ. ಒಂದು ಮೊಟ್ಟೆಯನ್ನು ಹೊರಗಿನಿಂದ ಒಡೆದಾಗ ಒಂದು ಜೀವವು ನಾಶವಾಗುತ್ತದೆ, ಆದರೆ ಅದು ಒಳಗಿನಿಂದ ಒಡೆದಾಗ ಮರಿಯೊಂದು ಹೊರಬಂದು ಹೊಸ ಬದುಕು ಪ್ರಾರಂಭವಾಗುತ್ತದೆ. ಅಂತೆಯೇ ಮಹತ್ತರವಾದ ವಿಷಯಗಳು ಪ್ರಾರಂಭವಾಗುವುದು ಒಳಗಡೆಯಿಂದ. ಸಕಾರಾತ್ಮಕವಾಗಿರಲು ಸುಲಭವಾದ ದಾರಿ ಎಂದರೆ ಕೃತಜ್ಞತೆ. ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ಪಟ್ಟಿ ಮಾಡುವ ಬದಲು ನಮ್ಮ ಬಳಿ ಇರುವುದಕ್ಕೆ ದೇವರಿಗೆ ಅಥವಾ ಪ್ರಕೃತಿಗೆ ಧನ್ಯವಾದ ಹೇಳಬೇಕು. ಆರೋಗ್ಯವಂತ ದೇಹ, ಹೊಟ್ಟೆಗೆ ಅನ್ನ, ತಲೆಯ ಮೇಲೆ ಸೂರು ಮತ್ತು ಪ್ರೀತಿಸುವ ಕುಟುಂಬ, ಇವಿಷ್ಟಿದ್ದರೆ ನಾವು ಈ ಜಗತ್ತಿನ ಅದೆಷ್ಟೋ ಶ್ರೀಮಂತರಿಗಿಂತ ಅದೃಷ್ಟವಂತರು. ಕತ್ತಲೆಯನ್ನು ಬಯ್ಯುತ್ತಾ ಕೂರುವ ಬದಲು ಒಂದು ಸಣ್ಣ ಹಣತೆ ಹಚ್ಚೋದು ಮೇಲಲ್ಲವೇ? ನಮ್ಮ ಸಕಾರಾತ್ಮಕ ಆಲೋಚನೆಯೇ ಆ ಹಣತೆ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಮುನ್ನುಡಿ. ಇಂದಿನ ದಿನ ನಮ್ಮೆಲ್ಲರಿಗೂ ಶುಭ ತರಲಿ. ನಮ್ಮ ಮುಖದ ಮೇಲಿನ ನಗು ಎಂದಿಗೂ ಮಾಸದಿರಲಿ. ನಾವು ಅಲ್ಲಿಯವರೆಗೆ ಸದಾ ನಗುತ್ತಿರೋಣ, ನಗುವನ್ನು ಹಂಚುತ್ತಿರೋಣ.
1: ಇದುವರೆಗೂ ವಿಶ್ವೇಶ್ವರ ಜಿ ಗಾಯತ್ರಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಸುಮಾರು 60 ವರ್ಷಗಳ ಹಿಂದೆ ಕ್ಯಾನ್ಸರ್ ಅಂದ್ರೆ ಜನ ಭಯಭೀತರಾಗ್ತಾ ಇದ್ದಿದ್ದು, ಹೆಚ್ಚು ಚಿಕಿತ್ಸಾ ಸೌಲಭ್ಯಗಳು ಇರದೇ ಇದ್ದದ್ದು, ಆಸ್ಪತ್ರೆಗಳಲ್ಲಿ ಕನಿಷ್ಠ ಸೌಕರ್ಯ ಕೂಡ ಇಲ್ಲದೇ ಇದ್ದ ಕಾಲ. ಆಗ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದವರು ಡಾಕ್ಟರ್ ಕೃಷ್ಣ ಭಾರ್ಗವ್. ದೀನ ದುರ್ಬಲರ ಅಶಕ್ತರ ನೋವಿಗೆ ಸ್ಪಂದಿಸಿದವರು. ಡೈರೆಕ್ಟರ್ ಆಗಿದ್ದಾಗಲೂ ಕೂಡ ಆಸ್ಪತ್ರೆಗೆ ಎಲ್ಲರಿಗಿಂತ ಮೊದಲು ಬರ್ತಾ ಇದ್ರು, ಕೊನೆಯಲ್ಲಿ ಹೋಗ್ತಾ ಇದ್ರು ಡಾಕ್ಟರ್ ಕೃಷ್ಣ ಭಾರ್ಗವ್. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ಕಳಸವಾದವರು, ಕಿರಿಯ ವೈದ್ಯರಿಗೆ ಮಾರ್ಗದರ್ಶಕರಾದವರು. ಡಾಕ್ಟರ್ ಕೃಷ್ಣ ಭಾರ್ಗವ್ ವೈದ್ಯಕೀಯ ಕ್ಷೇತ್ರದ ಸಾಧಕರು. ಅವರ ಅನುಭವದ ಮಾತು.
2: ಮೊದಲಿಂದಲೂ ಡಾಕ್ಟರ್ ಆಗ್ಬೇಕು ಅಂತ ಇಷ್ಟ ರೀ. ಸೇವೆ ಮಾಡಬೇಕು ಅಂತಂದ್ರೆ ದಟ್ಸ್ ಎ ಪ್ರೊಫೆಷನ್, ಎಲ್ಲಿ ಹೆಚ್ಚಿಗೆ ಮಾಡ್ಬೋದು ನೋಡ್ರಿ. ಜನಗಳ ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಅದೊಂದೇ ಅಲ್ರಿ. ಹಳೆ ಕಾಲದಲ್ಲಿ ಡಾಕ್ಟ್ರು ಅಂದ್ರೆ ಒಂದು ಸಂಸಾರಕ್ಕೆ ದೇವರಿದ್ದಂಗೆ ಇರ್ತಿದ್ರಿ ನೋಡ್ರಿ. ಕಷ್ಟ ಸುಖ ತಡ್ಕೊಳ್ಳೋದು ಅದೆಲ್ಲ ಮಾಡೋದು ಇತ್ತು. ಅದಕ್ಕೆ ಅದು ಡಾಕ್ಟರ್ ಆಗಬೇಕು ಅಂತ ಭಾಳ ಇಷ್ಟ ಆಯ್ತು ರೀ. ಇದು ನೋಡ್ರಿ, ನಾನು ಪಾಸ್ ಮಾಡಿ 51 ಪಾಸ್ ಮಾಡಿದೆ ರೀ. ಅವರು 1 ಆಸ್ಪತ್ರೆಯಲ್ಲಿ ಕೆಆರ್ ಹಾಸ್ಪಿಟ್ಲು ಮೈಸೂರಿನಲ್ಲಿ ರೀ. ಆಗಲೇ ನಮ್ಮ ಬ್ಯಾಚ್ನಲ್ಲಿ 45 ಇದ್ದಿದ್ರಿ. ಎಂಟೈರ್ ಅದು ಕಾಲೇಜಲ್ಲೆಲ್ಲ ಮೊತ್ತ ಸೇರಿಸಿದ್ರೆ 200 ಸ್ಟೂಡೆಂಟ್ಸ್ ಇಲ್ಲ, 250 ಸ್ಟೂಡೆಂಟ್ಸ್ ರೀ. ನಾನು ಪಾಠ ಹೇಳಿದ್ದುಂಟು, 250 ಜನಕ್ಕೆ ನಾನು ಪಾಠ ಹೇಳಿದ್ದುಂಟು ರೀ. ಮೈಕ್ ಬರೋಕ್ ಮೊದಲು ಬರೀ ಬಾಳಿನಲ್ಲೇ ಕೂಗಿದ್ದಿತ್ತು. ಈಗಲೂ ಕೂಡ ಗಂಟಲು ಕೇಳಿದ್ರೆ ಹೊರಟೋಗ್ತದ್ರಿ ಒಂದಷ್ಟು ದೂರ. ಆ ಕಾಲದಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ಇರಲಿಲ್ಲ. 1958 ಹೇಳ್ತಿದ್ದೇನೆ. ಪೆಥಾಲಜಿಗೆ 2 ಕಡೆ ಇತ್ತು ಇಂಡಿಯಾ ದೇಶದಲ್ಲಿ, ಎಲ್ಲ ಲಕ್ನೋ. ಯಾಕಂದರೆ ಎಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೋ, ಎಲ್ಲಿ ಪ್ರೊಫೆಸರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಟ್ರೈನ್ ಮಾಡ್ತಿದ್ದಾರೆ, ಅವ್ರನ್ನ ಚೂಸ್ ಮಾಡಿದಾರೆ ರೀ. ಲಕ್ನೋ, ಆಮೇಲೆ ವಿಶಾಖಪಟ್ಟಣಂ ರೀ. ಅಲ್ಲಿ ಆಂಧ್ರ ಮೆಡಿಕಲ್ ಕಾಲೇಜ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಆಫ್ ಪೆಥಾಲಜಿ ಅಂತಿದೆ. ಅಲ್ಲಿ ಹಿಂದೆ ಕೆಲಸ ಮಾಡಿದವರು ಒಳ್ಳೆ ಕೆಲಸ ಮಾಡಿದ್ದಾರೆ ರೀ. ಅವರ ಹೆಸರುಗಳು ಈಗಲೂ ಪೆಥಾಲಜಿನಲ್ಲಿ ಹಳೆ ಕಾಲದಲ್ಲಿ ಇದೆ ರೀ. 1958-60 ನಾನು MD ಮಾಡಿದ್ದು. ಏನೇನು ಆಗಬೇಕೋ ಆಗ್ತವೆ, ಎಂಡೆಮಿಕ್ ಅಂತ ಹೇಳ್ತೀವಿ. ಆ ಎಲೆಗಳಲ್ಲಿ ಬೀಳ್ತದೇನೆ, ಇಳಿ ಬಿತ್ತೋಯ್ತು ಅಂತಂದ್ರೆ ಹಳ್ಳಿ ಜನಕ್ಕೆಲ್ಲ ಗೊತ್ತು, ಇದು ಪ್ಲೇಗ್ ಬಂತು ಅಂತ. ಕಾಲರ ಸಮ್ಮರ್ ಟೈಮ್ನಲ್ಲಿ ಕಾಲರ ಆದರೆ, ಕಾಲರ ಪ್ಲೇಗು ಬೇಕಾದಷ್ಟು ಕೇಸುಗಳು ನೋಡಿದವ್ರಿ ಅಲ್ಲಿ. ಬೇರೆ ನಾನು ಕಾಲೇಜ್ನಲ್ಲಿ ನೋಡಿರಲಿಲ್ಲ, ಅದಾದಮೇಲೂ ನಾನು ನೋಡಿಲ್ರಿ. ಅಷ್ಟು ಕೇಸ್ ನೋಡ್ತಿದ್ವಿ. ಕೇಸ್ ನೋಡೋದೊಂದೇ ಅಲ್ಲ, ಆಗಿನ ಕೇಳ್ದಲ್ಲಿ ಕೇಳ್ರಿ, ನಾವು ಯಾವ ಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ಬೋದು, ಅದನ್ನ ಗೆಲ್ಬೋದು ಅಂತದ್ದು ಹೇಳ್ತೀನಿ ರೀ. ಆಗೆಲ್ಲ ಸಲೈನ್ ಬಾಟ್ಲ್ ಇಲ್ರಿ ಇಲ್ಲಿ. ಗ್ಲುಕೋಸ್ ಸಲೈನ್ 500 ಬರ್ತದಲ್ಲ, ಆ ಬಾಟ್ಲ್ಸ್ ಇರಲಿಲ್ಲ ಆ ಕಾಲದಲ್ಲಿ. ಆ್ಯಂಪಿಲ್ ಬರೋದ್ರಿ, ಒಂದು ಹಬ್ಬ ಬಂದರೆ 10 ಆ್ಯಂಪಿಲು, 20 ಆ್ಯಂಪಿಲು ಹೊಡೆಯೋದು, ಸಿರಿಂಜ್ಗೆ ಹಾಕೋದು 10 ಸಿರಿಂಜೆ, ಅಥವಾ ಹಬ್ಬ ಬಂದು 20 ಸಿರಿಂಜದು ಆ ಹಾಕೋದು ತಳ್ಳೋದ್ರಿ, ಇನ್ನೊಂದು ಹೊಡೆಯೋದು, ಇನ್ನೊಂದು ಅದಕ್ಕೆ ಹಾಕೋದು ತಳ್ಳೋದ್ರಿ. ಎಷ್ಟು ಜನ ಉದ್ಧಾರ ಇದು ಉಳಿಸಿದ್ವೋ ನಾನು ಹೇಳೋಕೆ ಆಗೋದಿಲ್ಲರಿ. ನೋಡ್ರಿ ಹೇಗಿದೆ ಅಂತಂದರೆ, ಈಗ ನೀವು ಹಳ್ಳಿಗಳ ಕಡೆ ನೀವು ನೋಡಿಲ್ವೇನೋ, ನಾನು ಕಟ್ಟಿದ್ದೇನೆ ರೀ, ಹುಣಸೂರಿನಲ್ಲೆಲ್ಲೇ ಇಲ್ಲ. 5 ಹಿಮೋಗ್ಲೋಬಿನ್, 6 ಇರ್ತದ್ರಿ, ದುಡಿತಾನೆ ರೀ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿತಾನೆ. ಈ ನಿಮ್ಮ ಸೈನ್ಸಲ್ಲಿ ತೋರಿಸ್ರಿ, ಮೆಡಿಕಲ್ ಸೈನ್ಸಲ್ಲಿ ಕಬ್ಬಿ ಇದ್ರೆ ಯಾಕೆ ಆಗೋದಿಲ್ಲ ಅಂತ ಹೇಳ್ತೀವಲ್ಲ, ನಿಜ ಆಗೋದಿಲ್ಲ, ಆಗಿರಬಾರ್ದು ನಿಜ ಅಷ್ಟರಲ್ಲಿ. ಯಾಕಂದರೆ ದೇಹ ಅನ್ನೋದು ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಳ್ತದ್ರಿ. ನೀವು ಇಷ್ಟೇ ತಿಂದರೂ ಕೂಡ ಹೊಸವಾಗ್ತದೆ, ಅದನ್ನ ತಡ್ಕೊಂಡ್ಬಿಟ್ಮೇಲೆ ಮುಂದಕ್ಕೆ ಹೊರಟೋಗ್ತದ್ರಿ, ತಿರುಗಿ ಹಸುವಾಗ್ತಿರಲೇ ಇರೋದಿಲ್ಲರಿ. ನಮ್ಮ ದೇಹದಲ್ಲೇ ಇದೆ ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ. ಔಷಧಿಗಳು ಅದು ಇದೆಲ್ಲ ಎಲ್ಲೋ ಕೆಲವು ಸಮಯದಲ್ಲಿ ಬೇಕು, ಆಮೇಲೆ ಅದು ಅದೇ ಜಾಸ್ತಿ ಆಗಿಬಿಟ್ಟಿದೆ. ಈಗ 68-69 ನಾನು ಕೆನಡಾಕ್ಕೆ ಹೋಗಿದ್ದೆ, ಅದು ಆಮೇಲೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ದೊಡ್ಡ ಕಾನ್ಫರೆನ್ಸಲ್ಲಿ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಪೆಥಾಲಜಿ ಅಂತಿದ್ದಾರೆ, ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ ಅಂತ ಒಪ್ಕೊಂಡು.
3: ಸರ್, ಇದು ಇಡೀ ಪ್ರಪಂಚದಲ್ಲೇ ನೀವು 2 ಈ ತರದ ರಿಸರ್ಚ್
2: ಮಾಡಿದ್ದೀರಿ? ಆ ಸಮಯದಲ್ಲಿ, ಯಾಕಂದ್ರೆ ಇಟಲಿನಲ್ಲಿ ಒಬ್ಬ ಮಾಡಿದಾನ್ರಿ, ಬರೋಲ್ಡಿ ಅಂತ, ಅವನು 500 ಏನೋ ಹಾರ್ಟ್ನ ಮಾಡಿದಾನ್ರಿ. ಅದನ್ನ ನೋಡಿನೇ ನನಗೂ ಹುಮ್ಮಸ್ಸು ಬಂತು, ನಾನು ಮಾಡೋಣ, ಯಾಕಂದ್ರೆ ಇಂಡಿಯಾ ದೇಶದಲ್ಲಿ ಹೆಂಗಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ರಿ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ವೈದ್ಯಕೀಯ ಕ್ಷೇತ್ರದ ಸಾಧಕರಾದ ಡಾಕ್ಟರ್ ಕೃಷ್ಣ ಭಾರ್ಗವ್ ಅವರ ನುಡಿಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಸಮಯ ಸರಿಯಾಗಿ 6:40. ಆಕಾಶವಾಣಿ ಇದೀಗ ಒಂದು ದೇಶಭಕ್ತಿ ಗೀತೆ ಹಾಡಿದ್ದಾರೆ ಎಂ ಪ್ರಭಾಕರ್ ಮತ್ತು ಎಂ ಎಸ್ ಶೀಲಾ. ಕೇಳಿ ಅಂಬಿಕಾ ತನಯದತ್ತ ಅವರ ಒಂದು ರಚನೆ.

0: ಇದುವರೆಗೂ ಒಂದು ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಸಮಯ 6:45.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವಿದೆ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ರಾಬಿನ್ ಕ್ರಿಸ್ಟೋಫರ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಸಾಮಾನ್ಯವಾಗಿ ಯಾವುದೋ ಒಂದು ಅಪಘಾತ ಆಗತ್ತೆ ಎಲ್ಲೋ ಒಂದ್ ಕಡೆ, ಅಲ್ಲಿ ಜನಗಳು ನಿಂತ್ಕೊಂಡು ನೋಡ್ತಿದ್ರು, ಫೋಟೋ ತೆಗಿತಿದ್ರು ಅಂತ ಈ ಎಲ್ಲಾ ಮಾತುಗಳನ್ನ ಕೇಳ್ತಾ ಇದೀವಿ. ಆಮೇಲೆ ಪೊಲೀಸರಿಗೆ ಹೇಳಿದ್ರೆ ನಮಗೆ ತೊಂದರೆ ಕೊಡ್ತಾರೆ ಅಂತ ಈ ಎಲ್ಲಾ ವಿಚಾರಗಳನ್ನ ನೋಡ್ತಾ ಇದೀವಿ. ಮತ್ತೆ ಇತ್ತೀಚಿನ ದಿನಮಾನಗಳಲ್ಲಿ ಅವರಿಗೆ ಒಂದಿಷ್ಟು ಸುರಕ್ಷತೆ ಇದೆ ಅಂತನೋ ವಿಚಾರವನ್ನ ನಾವು ಕೇಳ್ಪಟ್ಟಿದ್ದೇವೆ ಸರ್. ಇವರ ಸುರಕ್ಷತೆ ಇದೆಯಾ? ಯಾರಾದರೂ ಅಪಘಾತ ಆದಾಗ ರಕ್ಷಣೆಗೆ ಧಾವಿಸೋದು ಬಹಳ ಹಿಂದೇಟ್ ಹಾಕ್ತಾರೆ.
3: ಸರ್, ಖಂಡಿತವಾಗಿಯೂ ಇದನ್ನು ನಾವು ಗಮನಿಸಬೇಕು ಅಂತ ಹೇಳಿದ್ರೆ, 2016 ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಆ ಆದೇಶದ ಪ್ರಕಾರ ಈ ತರ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ, ಅಂದ್ರೆ ಕಷ್ಟದ ಪರಿಸ್ಥಿತಿಯಲ್ಲಿ ಯಾರಾದರೂ ಆಕ್ಸಿಡೆಂಟ್ ಆಗಿರುವಂತ ಆಗಿರ್ಬೋದು ಅಥವಾ ಏನೋ ಘಟನೆ ನಡೀತಾ ಇರೋ ಸಂದರ್ಭದಲ್ಲಾಗಿರ್ಬೋದು, ಅಲ್ಲಿ ಆ ನೊಂದ ವ್ಯಕ್ತಿಗೆ ಸಹಾಯ ಮಾಡ್ಲಿಕ್ಕೆ ಬರ್ತಾರೆ ಅಂತ ಹೇಳಿದಾಗ, ಇವತ್ತು ಕಾನೂನು ಆ ವ್ಯಕ್ತಿಯನ್ನ ಗುರುತಿಸುತ್ತೆ ಮೊದಲನೇದಾಗಿ. ಎರಡನೇದಾಗಿ, ಪೊಲೀಸರು ಈ ವ್ಯಕ್ತಿಗಳ ಜೊತೆ ಮಾತಾಡುವಂತದಾಗಿರ್ಬೋದು ಅಥವಾ ಅವ್ರ ಜೊತೆ ಒಂದು ಇಂಟ್ರಾಕ್ಷನ್ ಆಗಿರ್ಬೋದು, ಅದು ಕೂಡ ಒಂದು ಘನತೆಯಿಂದ ತುಂಬಿರಬೇಕು, ಮರ್ಯಾದೆಯಿಂದ ಇರಬೇಕು ಅನ್ನೋದು ಕೂಡ ಕಾನೂನು ಹೇಳುತ್ತೆ. ಮತ್ತೆ ಮೂರನೇದು, ಈ ವ್ಯಕ್ತಿಗೆ ಸಂಬಂಧಪಟ್ಟಂತ ಅವರ ಪರ್ಸನಲ್ ಡೀಟೇಲ್ಸ್ ಏನಿದಾವೋ ಅದನ್ನ ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಪೊಲೀಸರ ಜೊತೆ ಆಗಿರ್ಬೋದು, ಆಸ್ಪತ್ರೆಗಳ ಜೊತೆ ಅವರು ಹಂಚ್ಕೊಳ್ಬಹುದು. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅದನ್ನ ಅವ್ರಿಗೆ ಫೋರ್ಸ್ ಮಾಡಿ ತಗೊಳ್ಬಾರದು ಅನ್ನೋದು ಇವತ್ತು ಕಾನೂನಾಗಿದೆ ಸರ್. ಮತ್ತೆ ಇವತ್ತು ಕಾನೂನಿನ ನಮ್ಮ BNS ಅಂತ ನಾವೇನ್ ಕರಿತೇವೋ, ಭಾರತೀಯ ನ್ಯಾಯ ಸಮಿತಿ ಏನ್ ಕರಿತೀವೋ, ಅಲ್ಲೂ ಕೂಡ ಈ ರೀತಿಯಾದಂತ ಒಂದ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತ ವ್ಯಕ್ತಿಗಳು ಯಾರಿದ್ರು ಅವರಿಗೆ ಪ್ರತ್ಯೇಕವಾಗಿ ಕಾನೂನು ಅಡಿಯಲ್ಲಿ ಕೂಡ ರಕ್ಷಣೆಯನ್ನು ಕೊಡಲಾಗಿದೆ. ಸೊ ಒಟ್ಟಾರೆ ಕಾನೂನು ಹೇಳುತ್ತೆ ಅಂತ ಹೇಳಿದ್ರೆ, ನೊಂದ ವ್ಯಕ್ತಿಗಳು ಅಥವಾ ಒಂದು ಅದು ಆಕ್ಸಿಡೆಂಟ್ ಆಗಿರ್ಬೋದು, ಇನ್ಯಾವುದೋ ಒಂದು ಸ್ಥಿತಿಯಲ್ಲಿ ನೊಂದ ವ್ಯಕ್ತಿ ಇದಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಸಹಾಯ ಮಾಡ್ಲಿಕ್ಕೆ ಯಾರಾದ್ರೂ ಒಬ್ರು ಬಂದ್ರೆ ಅದನ್ನ ನಾವು ಎನ್ಕರೇಜ್ ಮಾಡಬೇಕೇ ಹೊರತು ಅದನ್ನ ಡಿಸ್ಕರೇಜ್ ಮಾಡಬಾರದು ಅನ್ನೋದು ಇದರ ಒಂದು ಉದ್ದೇಶ
2: ಅಲ್ವಾ? ಈಗ ಮೊದಲು ನಾವು ಹತ್ರನೇ ಹೋಗೋದು ಬೇಡಪ್ಪ, ನಮ್ಗೆ ಆಗ್ಬೇಕು ಅಂತ ಹೇಳ್ತಿದ್ರು.
3: ಹೌದು.
2: ಈಗ ಅದು ಆ ಪೊಲೀಸ್ ಸ್ಟೇಷನ್ಗಾರ ಆಗಿರ್ಬೋದು ಅಥವಾ ಆಸ್ಪತ್ರೆಗಾರ ಹೋಗಿರ್ಬೋದು, ಅವ್ರ ಜೊತೆಗೆ ಹೋಗಿರ್ಬೋದು, ಅವ್ರನ್ನ ಕರ್ಕೊಂಡು ಹೋಗಿ ಅವ್ನ ಅಡ್ಮಿಟ್ ಮಾಡೋತನ ಆ ಒಂದು ಒಳ್ಳೆ ಕೈಂಕರ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಸ್ಕೊಂಡಿರ್ತಾರೆ. ಸೇವಾ ಮನೋಭಾವನೆ ಇದು.

0: ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್,
1: ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ಸಮಯ 6:50, ಆಕಾಶವಾಣಿ ರೈತರಿಗೆ ಸಲಹೆ.
1: ಅಲಸಂದೆ ಮುಖ್ಯವಾದ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಒಂದಾಗಿದೆ. ಈ ಬೆಳೆಯನ್ನ ಎರಡು ಬೆಳೆಗಳು ಇವ ಕಡೆ ಹಾಗೂ ಮಿಶ್ರ ಬೆಳೆಯಾಗಿ ಇತರ ಬೆಳೆಗಳ ಜೊತೆ ಬೆಳೀತಾರೆ. ತಳಿಗಳು ಮತ್ತು ಇವುಗಳ ವಿಶೇಷ ಗುಣಗಳು ಏನೆಂದರೆ, ತಳಿ C-152, ಬಿತ್ತನೆ ಕಾಲ ಜನವರಿಯಿಂದ ಮಾರ್ಚ್ ತಿಂಗಳು, ಕಾಲಾವಧಿ 90-100 ದಿನಗಳ, ಇಳುವರಿ ಸಾಮಾನ್ಯವಾಗಿ 5-6 ಕ್ವಿಂಟಲ್ ಬರುತ್ತೆ. ವಿಶೇಷ ಗುಣ, ಇದು ಮಧ್ಯಮಾವಧಿ ತಳಿಯಾಗಿದೆ, ಬೇಸಿಗೆ ಸೂಕ್ತವಾದ ತಳಿಯಾಗಿದೆ. ತಳಿಯ ಹೆಸರು TVX-944-02. ಬಿತ್ತನೆ ಮುಂಗಾರು ಏಪ್ರಿಲ್ ಮೇ ತಿಂಗಳಿನಲ್ಲಿ ಬಿತ್ತನೆ ಮಾಡಬಹುದಾಗಿದೆ. ಕಾಲಾವಧಿ 100-110 ದಿನ. ಇಳುವರಿ ಧಾನ್ಯ 5-6 ಕ್ವಿಂಟಲು. ವಿಶೇಷ ಗುಣ, ಕಬ್ಬಣ್ಣದ ಬೀಜ ಹೊಂದಿರುತ್ತೆ, ಅನಿರ್ದಿಷ್ಟ ಬೆಳವಣಿಗೆಗೆ ಗುಣ ಹೊಂದಿರುತ್ತೆ. ತಳಿಯ ಹೆಸರು KBC-1. ಬಿತ್ತನೆ ಸಮಯ August-September ತಿಂಗಳು. ಕಾಲಾವಧಿ 90-95 ದಿವಸ. ಇಳುವರಿ ಧಾನ್ಯ 5-6 ಕ್ವಿಂಟಲು. ವಿಶೇಷ ಗುಣ ಏನೆಂದರೆ, ಕಂದು ಬಣ್ಣದ ಬೀಜ ಹೊಂದಿರುತ್ತೆ, ಹಳದಿ ನಂಜು ರೋಗ ಮತ್ತು ತುಕ್ಕು ರೋಗ ನಿರೋಧಕವನ್ನು ಇದು ಹೊಂದಿರುತ್ತೆ. ತಳಿಯ ಹೆಸರು IT-138-95-61. ಬಿತ್ತನೆ ಕಾಲ ಜನವರಿಯಿಂದ ಮಾರ್ಚ್. ಇಳುವರಿ ಧಾನ್ಯ 5-6 ಕ್ವಿಂಟಲು. ಇದು ಅಲ್ಪಾವಧಿ ತಳಿ, ಬಿಳಿ ಬಣ್ಣದ ಬೀಜವನ್ನು ಹೊಂದಿರುತ್ತೆ. ತಳಿಯ ಹೆಸರು KM-5. ಇದು ಏಪ್ರಿಲ್ ಮೇ ತಿಂಗಳಿನಲ್ಲಿ ಬಿತ್ತನೆ ಮಾಡುವ ತಳಿಯಾಗಿದೆ. ವಿಶೇಷ ಗುಣ ಏನೆಂದರೆ, ಮಧ್ಯಮಾವಧಿ ತಳಿ ಇದಾಗಿದೆ, ಕಂದು ಬಣ್ಣದ ಬೀಜವನ್ನು ಹೊಂದಿರುತ್ತೆ. ಅಲಸಂದೆ ಬಿತ್ತನೆ ಭೂಮಿಯನ್ನು ಹದ ಮಾಡಿದ ನಂತರ ಪೂರ್ತಿ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಸೇರಿಸಬೇಕು. ಬಿತ್ತನೆಗೆ ಮೊದಲು ಎಕರೆಗೆ ಬೇಕಾಗುವ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಮತ್ತು 200 ಗ್ರಾಂ ರಂಜಕ ಕರಗಿಸುವ ಜೀವಾಣುವಿನಿಂದ ಉಪಚರಿಸಬೇಕು. 18 ಅಂಗುಲದ ಅಂತರದ ಸಾಲುಗಳಲ್ಲಿ 4 ಅಂಗುಲದ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಬಿತ್ತಿದ 40 ದಿವಸದೊಳಗೆ 2 ಸಾರಿ ಅಂತರ್ಬೆಳೆ ಮಾಡಿ ಕಳೆ ತೆಗಿಬೇಕು. ಬಿತ್ತನೆ ಮಾಡಿದ ಸುಮಾರು 20-25 ದಿವಸಗಳ ಒಳಗೆ, ಅಂದರೆ ಕಳೆಗಳು ಮೊಳಕೆ ಹೊಡೆದು 3-4 ಗಳು ಕಾಣಿಸಿದ ಸಂದರ್ಭದಲ್ಲಿ, ಪ್ರತಿ ಎಕರೆಗೆ ಇಮಾಜಿ ತಾಪರ್ ಮ್ಯಾಕ್ಸ್ %35, ಜೊತೆಗೆ ಇಮಾಜಿ ಮ್ಯಾಕ್ಸ್ %35 WG 40 ಗ್ರಾಮನ್ನು 200 ಲೀಟರ್ ನೀರಿನಲ್ಲಿ ಬೆರೆಸಿ ಕಳೆಗಳ ಮೇಲೆ ಸಿಂಪಡಣೆ ಮಾಡಬೇಕಾಗತ್ತೆ. ನೀರಿನಲ್ಲಿ ಕರಗುವ ಪೋಷಕಾಂಶಗಳನ್ನು ಎಲೆ ಮೇಲೆ ಸಿಂಪಡಣೆ ಮಾಡಬೇಕು. ನೀರಿನಲ್ಲಿ ಕರಗುವ 19-19-19 ರಸಗೊಬ್ಬರವನ್ನು ಪ್ರತಿ ಲೀಟರ್ ನೀರಿಗೆ 10 ಗ್ರಾಂನಂತೆ ಬೆರೆಸಿ ಹೂ ಬಿಡುವ ಮತ್ತು ಕಾಯಿ ಕಟ್ಟುವ ಹಂತದಲ್ಲಿ ಸಿಂಪಡಣೆ ಮಾಡಬೇಕು. ಬಿತ್ತನೆ ಬೀಜ ಸಂರಕ್ಷಣೆ ಮತ್ತು ದಾಸ್ತಾನನ್ನು, ಪ್ರತಿ ಕಿಲೋಗ್ರಾಂ ಅಲಸಂದಿ ಬೀಜಕ್ಕೆ 0.04 ಮಿಲಿಲೀಟರ್ ಸ್ಟೆನೋಸಾರ್ಡ್ 45 SC ಅಥವಾ 40 ಮಿಲಿಗ್ರಾಂ ಇಮಾಮ್ಯಾಕ್ಸನ್ ಬೆಂಜೋಯೇಟ್ 5 SG ಅಥವಾ 7.5 ಮಿಲಿಲೀಟರ್ ಅಜಾಡಿ ರಕ್ಟಿನ್ 10,000 PPM ಇದನ್ನು ಬೀಜಕ್ಕೆ ಲೇಪನ ಮಾಡಿ ನೆರಳಿನಲ್ಲಿ ಒಣಗಿಸಿ ಗೋಣಿ ಚೀಲದಲ್ಲಿ ದಾಸ್ತಾನು ಮಾಡೋದ್ರಿಂದ 12 ತಿಂಗಳ ಕಾಲ ಕೀಟಗಳಿಂದ ರಕ್ಷಣೆ ಪಡ್ಕೊಳ್ಬಹುದಾಗಿದೆ. ಮುಖ್ಯವಾದ ಕಡಿಮೆ ಖರ್ಚಿನ ಬೇಸಾಯ ಕ್ರಮ ಏನೆಂದರೆ, ಶಿಫಾರಸು ಮಾಡಿದ ತಳಿಗಳನ್ನೇ ಬಳಸಬೇಕು. ಕೊಟ್ಟಿಗೆ ಗೊಬ್ಬರ ಅಥವಾ ಕಂಪೋಸ್ಟನ್ನು ಬಿತ್ತನೆಗೆ 3 ವಾರ ಮೊದಲು ಮಣ್ಣಿಗೆ ಸೇರಿಸಬೇಕು. ಶಿಫಾರಸು ಮಾಡಿದ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬೇಕಾಗುತ್ತೆ. ಜಿಗಿಹುಳುಗಳ ತೀವ್ರತೆ ಕಂಡು ಬಂದಾಗ ಎಕರೆಗೆ 250 ಲೀಟರ್ ದ್ರಾವಣವನ್ನು ಸಿಂಪಡಿಸಬೇಕು. ಸಸ್ಯಹೇನು, ಇದು 100 ಸಸ್ಯಹೇನುಗಳ ಸುಳಿ. ಎಲೆ, ಹೂವು, ಮೊಗ್ಗು, ಕಾಯಿಗಳಿಂದ ರಸ ಇರುತ್ತೆ. ಎಲೆಗಳು ಮುದುಡುತ್ತವೆ. ಕೆಳಗಿನ ಎಲೆಗಳಲ್ಲಿ ಕಪ್ಪು ಪುಷ್ಟು ಬೆಳೆಯುವುದು, ಕಾಯಿಗಳಲ್ಲಿ ಬೀಜ ಹೀಚಾಗುವುದು. ಪರಿಣಾಮಕಾರಿ ಕೀಟನಾಶಕ ಡೈಮಿಥೇಟ್ 30 EC ಬಳಸಬೇಕು. ನೀರಿನ ಪ್ರಮಾಣ 1.7 ಮಿಲಿಲೀಟರ್, ಪ್ರತಿ ಎಕರೆಗೆ 4.25 ಮಿಲಿಲೀಟರ್ನಲ್ಲಿ ಬಳಸಬೇಕಾಗುತ್ತೆ. ಹುಳಗಳ ತೀವ್ರತೆ

0: ಬಂದಾಗ ಎಕರೆಗೆ 250 ಲೀಟರ್ ದ್ರಾವಣವನ್ನು ಸಿಂಪಡಿಸಬೇಕು.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಸಮಯ 6:55 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ. ಆರ್ಥಿಕ ವಿಷಯಿಕಯಾ ಮಂತ್ರಿ ಪರಿಷದ ಸಮಿತ್ಯಾ ಅಸ್ಮೈ ವಿಪಣನ ಸತ್ರಾಯ ಚತುರ್ದಶ ಗ್ರೈಷ್ಮಿಕ ಸಸ್ಯಾನಾಂ MSP ನ್ಯೂನತಮ ಸಮರ್ಥನ ಮೂಲ್ಯಾನಿ ವರ್ಧಯಿತುಂ ಅನುಮೋದಿತಂ. ನವದೆಹಲ್ಯಾಂ ಕೇಂದ್ರೀಯ ಮಂತ್ರಿ ಸಭಾ ಸಭಾಯಾಃ ಅನಂತರಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅವದತ್ ಯತ್ ಅನೇನ ನಿರ್ಣಯೇನ ಉತ್ಪಾದಕೇಭ್ಯಃ ತೇಷಾಂ ಉತ್ಪಾದನಾಂ ಕೃತೆ ಲಾಭಪ್ರದಂ ಮೂಲ್ಯಂ ಸುನಿಶ್ಚಿತಂ ಭವಿಷ್ಯತಿ.
1: ಖರೀಫ್ ಕೆ ಲಿಯೇ ಜೋ ಫೈಸಲಾ ಲಿಯಾ ಗಯಾ ಉಸ್ಮೇ ಜಿತ್ನೇ ಭಿ ಖರೀಫ್ ಕೆ ಕ್ರಾಪ್ಸ್ ಹೈ ಉನ್ ಸಬ್ ಮೇ ಕಾಸ್ಟ್ ಪ್ಲಸ್ 50% ಯಾ 50 ಸೇ ಅಧಿಕ್ ಟೋಟಲ್ 260,000 ಕರೋಡ್ ರೂಪಾಯಿ ಕಿಸಾನೋ ಕೋ ಪೇ ಔಟ್ ಜಾಯೇಗಾ ಇಸ್ ಪೂರೇ ಫೈಸಲೇ ಸೇ ಔರ್ ಇಸ್ ಸಾಲ್ ಕಾ ಅನ್ಯುಯಲ್ ಖರೀಫ್ ಪ್ರೊಕ್ಯೂರ್ಮೆಂಟ್ ಹೋಗಾ 824 ಲಾಖ್ ಮೆಟ್ರಿಕ್ ಟನ್ LMT.
0: ಅಸ್ಯ ಸತ್ರಸ್ಯ ವಿಪಣನ ಕಾಲಾಯ ಗ್ರೈಷ್ಮಿಕ ಸಸ್ಯಾನಾಂ ನ್ಯೂನತಮ ಸಮರ್ಥನ ಮೂಲ್ಯಾನಾಂ ವೃದ್ಧಿಂ ಸ್ವೀಕೃತ್ಯ ನವದೆಹಲ್ಯಾಂ ಕೇಂದ್ರೀಯ ಮಂತ್ರಿಸಭಾಯಾಃ ನಿರ್ಣಯಃ ದೇಶೇ ಕೋಟಿಶಃ ಖಾದ್ಯ ಪ್ರದಾಯಕೇಭ್ಯಃ ಸ್ವೋತ್ಪಾದನಾಂ ಉಚಿತಂ ಲಾಭಪ್ರದಂ ಚ ಮೂಲ್ಯಂ ಪ್ರಾಪ್ನುಯಾತ್ ಇತಿ ಸುನಿಶ್ಚಿತಂ ಕರಿಷ್ಯತಿ ಇತಿ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಉಕ್ತಂ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಸ್ತನಾದಾರಭ್ಯ ಅಸ್ಯ ಮಾಸಸ್ಯ ವಿಂಶತಿ ದಿನಾಂಕ ಪರ್ಯಂತಂ UAE, ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆ, ಇಟ್ಲಿ ಇತ್ಯೇತೇಷಾಂ ದೇಶಾನಾಂ ಯಾತ್ರಾಯಾಂ ಭವಿಷ್ಯತಿ. ವಿದೇಶ ಮಂತ್ರಾಲಯಸ್ಯ ಸಚಿವಃ CB ಜಾರ್ಜಃ ಸೂಚಿತವಾನ್ ಯತ್ ಪಂಚರಾಷ್ಟ್ರಾಣಾಂ ಭ್ರಮಣಸ್ಯ ಪ್ರಥಮಪಾದೆ ಶ್ರೀಮೋದಿ UAE ಅಧ್ಯಕ್ಷಂ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಇತ್ಯನೇನ ಸಹ ಮಿಲಿಷ್ಯತಿ. ಸಹ ಅವದತ್ ಯತ್ ಉಭಾವಪಿ ನೇತಾರೌ ದ್ವಿಪಾಕ್ಷಿಕ ವಿಷಯೇಷು ವಿಶೇಷತಃ ಊರ್ಜಾ ಸಹಕಾರೆ ಪರಸ್ಪರ ಹಿತಸ್ಯ ಕ್ಷೇತ್ರೀಯ ಅಂತಾರಾಷ್ಟ್ರೀಯ ವಿಷಯೇಷು ಚ ವಿಚಾರ ವಿನಿಮಯಂ ಕರಿಷ್ಯತಃ. ಅದ್ಯ ನವದೆಹಲ್ಯಾಂ ಬ್ರಿಕ್ಸ್ ವಿದೇಶ ಮಂತ್ರಿ ಮಂಡಲಸ್ಯ ದ್ವಿವಾರ್ಷಿಕಂ ಸಮ್ಮೇಳನಂ ಆರಭ್ಯತೆ. ಸಮ್ಮೇಳನಸ್ಯ ಅಧ್ಯಕ್ಷಃ ವಿದೇಶಮಂತ್ರಿ ಎಸ್ ಜಯಶಂಕರಃ ಭವಿಷ್ಯತಿ. ಬ್ರಿಕ್ಸ್ ದೇಶಾನಾಂ ವಿದೇಶಮಂತ್ರಿಣಃ ಸದಸ್ಯ ರಾಷ್ಟ್ರಾಣಾಂ ಪ್ರತಿನಿಧಿ ದಳ ಪ್ರಮುಖಾಶ್ಚ ಅಸ್ಯಾಂ ಸಭಾಯಾಂ ಭಾಗಂ ಗ್ರಹಿಷ್ಯಂತಿ. ಕೇಂದ್ರೀಯ ಅನ್ವೇಷಣ ವಿಭಾಗಃ NEET UG 2026 ಇತಿ ಪರೀಕ್ಷಾಯಾಃ ವಿಷಯೆ ಅಭಿಕಥಿತ ಅನಿಯಮಿತತಾಯಾಃ ಪ್ರಶ್ನಪತ್ರಸ್ಯ ಅನಿಯಮಿತತಯಾ ಪ್ರಕಾಶನೇತಿ ವಿಷಯೆ ಚ ಪಂಚ ಅಭಿಯುಕ್ತಾನ್ ಗೃಹೀತವಾನ್. ಪ್ರಕರಣಸ್ಯ ಪಂಚ ಅಭಿಯುಕ್ತಾಃ ಜಯವೃತ್ತಃ ತ್ರಯಃ ಏಕೈಕೌ ಗುರುಗ್ರಾಮ ನಾಶಿಕತಃ ಅನ್ಯೆ ಅನೇಕ ಚ ಸಂಕಿತಾಃ ಸಂಪ್ರತಿ ಪರೀಕ್ಷಮಾಣಾಃ ಸಂತಿ. ಅಸಮ ಸರ್ವಕಾರಃ ಅಸ್ಯ ಮಾಸಸ್ಯ ಷಡ್ವಿಂಶೆ ದಿನಾಂಕೆ ರಾಜ್ಯ ವಿಧಾನಸಭಾಯಾಂ ಯೂನಿಫಾರ್ಮ್ ಸಿವಿಲ್ ಕೋಡ್ UGCC ಇತಿ ಸಮಾನ ನಾಗರಿಕ ಸಂಹಿತಾ ವಿಧೇಯಕಂ ಪ್ರವರ್ತಯಿಷ್ಯತಿ. ಮುಖ್ಯಮಂತ್ರಿ ಹಿಮಂತ ಬಿಶ್ವಶರ್ಮಾ ಇತ್ಯೇಷಃ ಮುಖ್ಯಮಂತ್ರಿ ರೂಪೇಣ ದ್ವಿತೀಯ ಕಾರ್ಯಕಾಲಸ್ಯ ಪ್ರಥಮ ಮಂತ್ರಿಸಭಾಯಾಃ ಅಧ್ಯಕ್ಷತಾಂ ಕೃತ್ವಾ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಘೋಷಣೈ ಸಹ ಅಕರೋತ್. ಸರ್ವಕಾರೇಣ ಕೇಂದ್ರೀಯ ಅನ್ವೇಷಣ ವಿಭಾಗಸ್ಯ CBI ಇತ್ಯಸ್ಯ ನಿರ್ದೇಶಕಾಯ ಪ್ರವೀಣ ಸೂದ್ ಇತ್ಯಸ್ಮೈ ಏಕವರ್ಷಸ್ಯ ವಿಸ್ತಾರಃ ದತ್ತಃ. ಉತ್ತರ ಪ್ರದೇಶ ಧೂಲಿ ಪ್ರಭಂಜನೇನ ಸಹ ವಿದ್ಯುತ್ ಪ್ರಭಂಜನೇನ ವೃಷ್ಟ್ಯಾ ಚ ಗತ ಚತುರ್ವಿಂಶತಿ ಹೋರಾಸು ತ್ರಿಚತ್ವಾರಿಂಶತ್ ಜನಾಃ ಮೃತಃ. ಭದೋಹಿ ಮಂಡಲೇ ಸರ್ವಾಧಿಕಾಃ 15 ಜನಾಃ ಮೃತಃ ಇತಿ ಸೂಚನಾಸ್ತಿ. ಪಶ್ಚಿಮಬಂಗ ಸರ್ವಕಾರೇಣ ಆಲುಕಂ ಪಲಾಂಡುಃ ಫಲ ಶಾಕಾನಿ ತೈಲಬೀಜಾದಿಭಿಃ ಸಹ ಅನ್ಯ ಧಾನ್ಯಾನಿ ಆವಶ್ಯಕೋತ್ಪಾದೇಭ್ಯಶ್ಚ ಅಂತಾರಾಜ್ಯಸ್ತರೇಷು ಆವಾಗಮನಾಯ ಸರ್ವೇ ಪ್ರತಿಬಂಧಾಃ ಉಪಾಹರಿತಾಃ. ಅಂತೆ ಪ್ರಿಯಾಃ ಶ್ರೋತಾರಃ ಕ್ರೀಡಾ ವಾರ್ತಾಯಾಂ IPL ಇತಿ ಕ್ರಿಕೆಟ್ ಕ್ರೀಡಾಯಾಂ ಗತರಾತ್ರೌ ರಾಯಪುರ

ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ದಲೇನ ಕೋಲ್ಕತಾ ನೈಟ್ ರೈಡರ್ಸ್ ಇತಿ ದಲಂ ಷಟ್ ಸ್ತೋಭೈ ಪರಾಜಿತಂ. ಅದ್ಯ ಸಾಯಂ ಸಾರ್ಧ ಸಪ್ತವಾದನೆ ಧರ್ಮಶಾಲಾಯಾಂ ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ಇತ್ಯೇತೆ ದಲೆ ಪುನಃ ಕ್ರೀಡಿಷ್ಯತಃ ಇತಿ ವಾರ್ತಾಃ.

0: ಸಮಯ ಸರಿಯಾಗಿ 7 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು, ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 kHz.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಕನ್ನಡವೊಂದುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
4: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್ಗೆ.

0: ಸಮಯ ಸರಿಯಾಗಿ 7:02. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
3: ಹೌದು, ನನಗೂ ಬಂದಿದೆ ಕಣೆ.
2: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
4: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
2: ಅಯ್ಯೋ, ನಿಂಗೂ ಬಂತಾ?
4: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
2: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
5: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ವಾರ್ತೆಗಳ ವಿವರ: ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ 2025 ಸಾಲಿನ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಅತ್ಯಂತ ಸಂತೋಷದ ವಿಷಯ. ಪ್ರಶಸ್ತಿ ವಿಜೇತ ಗ್ರಾಮ ಪಂಚಾಯಿತಿಗಳಿಗೆ ಅಭಿನಂದನೆಗಳು. ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗೆಲ್ಲುವ ಮೂಲಕ ರಾಜ್ಯದ ಪಂಚಾಯಿತಿಗಳು ಇತಿಹಾಸ ನಿರ್ಮಿಸಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಹೆಬ್ರಿಯ ಮುದ್ರಾಡಿ ಹಾಗೂ ಮಡಮಕ್ಕಿ, ಕುಂದಾಪುರ ತಾಲೂಕಿನ ವಣ್ಸೆ ಮತ್ತು ಹಕ್ಲಾಡಿ, ಕಾರ್ಕಳದ ಸಾನೂರು ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗಳು ಬಡತನ ನಿರ್ಮೂಲನೆ, ಜೀವನೋಪಾಯ ಸುಧಾರಣೆ, ಆರೋಗ್ಯಕರ ಪರಿಸರ, ಮಕ್ಕಳ ಸ್ನೇಹಿ ವ್ಯವಸ್ಥೆ, ಸ್ವಾವಲಂಬಿ ಮೂಲಸೌಕರ್ಯ ಹಾಗೂ ಸುರಕ್ಷಿತ ವಾತಾವರಣ ನಿರ್ಮಾಣ ಇನ್ನಿತರೆ ಕಾರ್ಯಗಳಲ್ಲಿ ಮಾಡಿರುವ ಅಮೋಘ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಗಳು ಬಂದಿವೆ. ಆಡಳಿತ ವಿಕೇಂದ್ರೀಕರಣದ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ಬಲ ತುಂಬಿ ಸುದೃಢ ಭಾರತ ಕಟ್ಟುವುದು ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಅವರ ಗ್ರಾಮ ಸ್ವರಾಜ್ಯದ ಚಿಂತನೆಯ ಬೆಳಕಲ್ಲಿ ನಮ್ಮ ಸರ್ಕಾರ ಮುನ್ನಡೆಯುತ್ತಿದ್ದು ರಾಜ್ಯಕ್ಕೆ ದೊರೆತ ಪ್ರಶಸ್ತಿಗಳು ನಮ್ಮ ಪ್ರಯತ್ನಕ್ಕೆ ಬಲ ತುಂಬಿವೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ದಿ ಖಾತೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 16 ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭಿಸಲಾಗುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ 23 ಲಕ್ಷಕ್ಕೂ ಅಧಿಕ ಆಸ್ತಿಗಳ ಮುದ್ರಿತ ಈ ಖಾತೆಗಳನ್ನು ತಲುಪಿಸಲಿದ್ದಾರೆ. ಅಭಿಯಾನದಲ್ಲಿ ಆಸ್ತಿಗಳಿಗೆ ಸಂಬಂಧಪಟ್ಟ ಜನರ ತೊಂದರೆಗಳನ್ನು ಬಗೆಹರಿಸಲು ಆದ್ಯತೆ ನೀಡಲಾಗಿದೆ ಎಂದರು. ಪ್ರತಿಯೊಬ್ಬರಿಗೂ ಗುಣಮಟ್ಟದ ಚಿಕಿತ್ಸೆ ಸಕಾಲದಲ್ಲಿ ತಲುಪಬೇಕು ಮತ್ತು ಇಲಾಖೆಯ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ಯಾವುದೇ ಅಡೆತಡೆಯಿಲ್ಲದೆ ಸಿಗಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ಕಾರ್ಯಕ್ರಮ ಅಧಿಕಾರಿಗಳು ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರೊಂದಿಗೆ ಮಹತ್ವದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಆರೋಗ್ಯ ಇಲಾಖೆಯ ವಿವಿಧ ಯೋಜನೆಗಳ ಅನುಷ್ಠಾನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಾರ್ವಜನಿಕರಿಗೆ ದೊರೆಯುತ್ತಿರುವ ವೈದ್ಯಕೀಯ ಸೇವೆಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಯಿತು. ಹಸಿರು ವಾತಾವರಣ ನಿರ್ಮಾಣ, ಅರಣ್ಯ ಸಂರಕ್ಷಣೆ ಮತ್ತು ಪರಿಸರ ಜಾಗೃತಿ ಮೂಡಿಸುವ ದಿಕ್ಕಿನಲ್ಲಿ ಅರಣ್ಯ ಇಲಾಖೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅರಣ್ಯ ಹಾಗೂ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ವಿವಿಧ ಯೋಜನೆಗಳ ಅನುಷ್ಠಾನ ಕುರಿತು ಸಮಗ್ರ ಮಾಹಿತಿ ಪಡೆದು ಮಾತನಾಡಿದ ಅವರು, ಇಂಚೂರು ಟ್ರೀ ಪಾರ್ಕ್ ಹಾಗೂ ಹೊನ್ನಿಕೇರಿ ಇಕೋ ಟೂರಿಸಂ ಅಭಿವೃದ್ದಿ ಕಾಮಗಾರಿಗಳನ್ನು ವೇಗವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಪರಿಸರ ಅನುಭವ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್.

0: ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಏಕರೂಪತೆ, ಸಮಾನತೆ, ಜಾತ್ಯತೀತತೆಗೆ ಅನುಗುಣವಾಗಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಅನುಮತಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕ್ಕಳ ಶಿಕ್ಷಣ ಹಾಗೂ ಕಲಿಕೆಗೆ ಒತ್ತು ನೀಡಬೇಕೇ ಹೊರತು ಅನಗತ್ಯ ವಿಚಾರಗಳು ಶೈಕ್ಷಣಿಕ ಉದ್ದೇಶಗಳನ್ನು ವಿಚಲಿತಗೊಳಿಸಬಾರದು. ಈ ಕಾರಣಕ್ಕೆ 2022 February 5 ಹೊರಡಿಸಲಾಗಿದ್ದ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಎಂದರು. ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳು, ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಂಸ್ಥೆಯ ಅಗತ್ಯಗಳು ಮತ್ತು ಸರ್ಕಾರದ ನಿರ್ದೇಶನಗಳಿಗೆ ಅನುಗುಣವಾಗಿ ನಿಯಮಾನುಸಾರ ಸಮವಸ್ತ್ರವನ್ನು ನಿಗದಿಪಡಿಸಿ ಕಡ್ಡಾಯಗೊಳಿಸುವುದನ್ನು ಮುಂದುವರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಸಂದರ್ಭಗಳಲ್ಲಿ ರಾಷ್ಟ ಮತ್ತು ರಾಜ್ಯ ಮಟ್ಟದ ವಸ್ತ್ರ ಸಂಹಿತೆಯ ನಿಯಮಗಳನ್ನು ಸಂದರ್ಭೋಚಿತವಾಗಿ ಸಂಬಂಧಿಸಿದ ಪ್ರಾಧಿಕಾರಗಳು ಅಳವಡಿಸಿಕೊಳ್ಳಬೇಕು ಎಂದು ಆದೇಶ ಹೊರಡಿಸಿರುವುದಾಗಿ ಅವರು ತಿಳಿಸಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷಾ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಹಾಗೂ ಉಮಂಗ್ ಆಪ್ನಲ್ಲಿ ರೋಲ್ ಸಂಖ್ಯೆ ನಮೂದಿಸುವ ಮೂಲಕ ಫಲಿತಾಂಶ ಪರಿಶೀಲಿಸಬಹುದು. ಈ ವರ್ಷ ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಗಳಿಗೆ 17,68,000 ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಈ ಪೈಕಿ 15,07,000 ಹೆಚ್ಚು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಹೇಳಿಕೆಯಲ್ಲಿ ತಿಳಿಸಿದೆ. ಈ ವರ್ಷ ಒಟ್ಟಾರೆ ತೇರ್ಗಡೆಯ ಶೇಕಡಾವಾರು 85.20% ಬಾಲಕಿಯರು ಶೇಕಡಾ 88.86% ಉತ್ತೀರ್ಣರಾಗಿದ್ದರೆ ಬಾಲಕರ ತೇರ್ಗಡೆ ಪ್ರಮಾಣ 82.13%. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸಂಪೂರ್ಣ ಬೆಂಬಲವಿದ್ದು ಈ ಕಡತಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿಸುವ ನಿಟ್ಟನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಎಂದು ಕಾರ್ಮಿಕ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಪಾಲಿಕೆ ರಚನೆಗೆ ತಮ್ಮ ಸರ್ಕಾರ ಬದ್ದವಾಗಿದೆ. ಕಾನೂನು ಸಚಿವ ಎಚ್ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಬಳಿ ಇರುವ ಪ್ರಸ್ತಾವನೆಗೆ ಒಪ್ಪಿಗೆ ಪಡೆಯುವ ನಿಟ್ಟನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಗರಾಭಿವೃದ್ದಿ ಖಾತೆ ಸಚಿವ ಭೈರತಿ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಸಮಗ್ರ ಅಭಿವೃದ್ದಿಗೆ ಪೂರಕವಾಗಿರುವ ಅನೇಕ ರೈಲ್ವೆ ಯೋಜನೆಗಳು ವಿವಿಧ ಕಾರಣಗಳಿಂದ ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹುಬ್ಬಳ್ಳಿ ಸಂಸ್ಥೆಯ ಅಧ್ಯಕ್ಷ ಜಿಕೆ ಆದಪ್ಪಗೌಡರ್ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಜನರ ಬಹುಕಾಲದ ಕನಸಾಗಿರುವ ಬೆಳಗಾವಿ ಕಿತ್ತೂರು ಧಾರವಾಡ ರೈಲು ಮಾರ್ಗ ಹಾಗೂ ಹುಬ್ಬಳ್ಳಿ ಅಂಕೋಲಾ ರೈಲು ಯೋಜನೆಗಳು ವಿವಿಧ ಆಡಳಿತಾತ್ಮಕ ಹಾಗೂ ಭೂಸ್ವಾಧೀನ ಸಮಸ್ಯೆಗಳಿಂದ ವಿಳಂಬವಾಗುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ. ಈ ಎರಡೂ ಯೋಜನೆಗಳು ಉತ್ತರ ಕರ್ನಾಟಕದ ಕೈಗಾರಿಕೆ, ವಾಣಿಜ್ಯ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ದಿಗೆ ಮಹತ್ವದ ಕೊಡುಗೆ ನೀಡಲಿದ್ದು ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದು ಅವರು ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆಗೆ ಪೂರ್ವಭಾವಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಮತದಾರರ ವಿವರಗಳ ಮ್ಯಾಪಿಂಗ್ ಕಾರ್ಯ ವೇಗ ಪಡೆದುಕೊಂಡಿದ್ದು ಈಗಾಗಲೇ 9,63,000 ಅಧಿಕ ಮತದಾರರ ಮಾಹಿತಿಯನ್ನು ಹೋಲಿಕೆ ಮಾಡಿ ಪರಿಶೀಲಿಸಲಾಗಿದೆ ಎಂದು ಯಾದಗಿರಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಡಿಜಿಟಲ್ ಜನಗಣತಿ ಪ್ರಕ್ರಿಯೆ ನಡೆಯುತ್ತಿದ್ದು ಅದು ಅಂತಿಮ ಹಂತ ತಲುಪಿದೆ. ಜನಗಣತಿ ಪೂರ್ಣಗೊಂಡ ತಕ್ಷಣ SIR ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಜಿಲ್ಲಾಡಳಿತ ಮ್ಯಾಪಿಂಗ್ ಕಾರ್ಯವನ್ನು ತೀವ್ರಗೊಳಿಸಿದೆ ಎಂದರು. 2025-26 ಸಾಲಿನ ಬೆಂಬಲ ಬೆಲೆ ಯೋಜನೆಯಡಿ ಗದಗ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಹುಟ್ಟುವಳಿಯನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಜಿಲ್ಲೆಯ ಪ್ರತಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಬಡಗುತಿಟ್ಟಿನ ಯಕ್ಷಗಾನದ ಸಾಂಪ್ರದಾಯಿಕ ಭಾಗವತ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಡಿನಬಾಳದ ಕಪ್ಪೆಕೆರೆ ಸುಬ್ರಾಯ ಹೆಗಡೆ ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಗುಂಡಬಾಳ, ಇಡುಗುಂಜಿ, ಅಮೃತೇಶ್ವರಿ, ಕಮಲಶಿಲೆ, ಸಾಲಿಗ್ರಾಮ, ಬಚ್ಚಗಾರು, ಪಂಚಲಿಂಗ ಮೊದಲಾದ ಮೇಳಗಳಲ್ಲಿ 5 ದಶಕಗಳಿಗೂ ಹೆಚ್ಚು ಕಾಲ ಯಕ್ಷಗಾನ ಭಾಗವತರಾಗಿ ಅವರು ಕಲಾ ಸೇವೆಗೈದಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಸಮಯ ಸರಿಯಾಗಿ 7:15:46. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಇದೀಗ ಐಶ್ವರ್ಯ ಸುಧೀಂದ್ರ ಅವರು ಹಾಡಿರುವಂತಹ ಭಾವಗೀತೆಗಳು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ. ಬಾಗೂರು ಮಾರ್ಕಂಡೇಯ ಅವರ ಒಂದು ರಚನೆ, ಬಾರೇ ನನ್ನ ಪ್ರೀತಿಯ ಅಮ್ಮ ಬಾನಿನ ಅಂದವ ತೋರುವೆ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರ ಒಂದು ರಚನೆ, ಕೆಸರಲ್ಲಿ ಕಾಯುವ ಕಮಲದ ಕೆನ್ನೆಗೆ ಬಾನಿನ ಹನಿಮುತ್ತು.

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬಾಗೂರು ಮಾರ್ಕಂಡೇಯ ಅವರ ಮತ್ತೊಂದು ರಚನೆ, ಕುಂಟೆಬಿಲ್ಲೆ ಆಡುವ ಕಮಲಿ ಐ ಆಮ್ ರೈಟ್ ಅನ್ನುವಳು.

ಇದುವರೆಗೂ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಐಶ್ವರ್ಯ ಸುಧೀಂದ್ರ ಅವರು ಹಾಡಿದ್ದಂತಹ ಗೀತೆಗಳನ್ನು ಕೇಳಿದ್ರೆ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
4: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

ಸಮಯ ಸರಿಯಾಗಿ 7:32. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 409.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हाल।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: अम्मा, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
5: ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
7: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೆ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.

0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ 2 ದಿನಗಳ ಸಭೆ ನವದೆಹಲಿಯಲ್ಲಿಂದು ಆರಂಭವಾಗಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಬ್ರಿಕ್ಸ್ ಮುಖ್ಯಸ್ಥರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. 2ನೇ ದಿನ ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳು ಬ್ರಿಕ್ಸ್ನ ಸ್ಥಿತಿಗತಿ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಕುರಿತು ಅಧಿವೇಶನದಲ್ಲಿ ಚರ್ಚಿಸಲಿದ್ದಾರೆ. ನಂತರ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯ ವ್ಯವಸ್ಥೆಯ ಸುಧಾರಣೆಗಳು ಕುರಿತು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ದಕ್ಷಿಣ ಆಫ್ರಿಕಾದ ಅಂತಾರಾಷ್ಟೀಯ ಸಂಬಂಧಗಳು ಮತ್ತು ಸಹಕಾರ ಸಚಿವ ರೊನಾಲ್ಡ್ ಲಮೋಲಾ ಅವರೊಂದಿಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ದ್ವಿಪಕ್ಷೀಯ ಸಹಕಾರವನ್ನು ತೀವ್ರಗೊಳಿಸಲು ಸಮ್ಮತಿಸಲಾಗಿದೆ. ಭಾರತ ದಕ್ಷಿಣ ಆಫ್ರಿಕಾ ಕಾರ್ಯತಂತ್ರದ ಪಾಲುದಾರಿಕೆಯ ವಿವಿಧ ಅಂಶಗಳನ್ನು ಪರಿಶೀಲಿಸಿ ಪರಸ್ಪರ ಆಸಕ್ತಿಯ ಪ್ರಮುಖ ಬಹುಪಕ್ಷೀಯ ವಿಷಯಗಳ ಬಗ್ಗೆ ಸಮಾಲೋಚಿಸಲಾಗಿದೆ ಎಂದು ಹೇಳಿದ್ದಾರೆ. ರೊನಾಲ್ಡ್ ಲಮೋಲಾ ಅವರು ದಕ್ಷಿಣ ಆಫ್ರಿಕಾದ ನಿಯೋಗವನ್ನು ಆಯೋಜಿಸಿದ್ದಕ್ಕಾಗಿ ಭಾರತಕ್ಕೆ ಧನ್ಯವಾದ ಸಲ್ಲಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಮೂಲಕ ಜಾಗತಿಕ ಸಂವಾದವನ್ನು ಉತ್ತೇಜಿಸಲು ಭಾರತದ ಪ್ರಯತ್ನಗಳನ್ನು ಶ್ಲಾಘಿಸಿದರು. ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿದಾಗಿನಿಂದ 3 ದಶಕಗಳಿಗೂ ಹೆಚ್ಚು ಕಾಲ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಿಕಟ ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ಹೊಂದಿವೆ ಎಂದು ಅವರು ಹೇಳಿದ್ದಾರೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ 2 ದಿನಗಳ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು. ಇರಾನ್ ಯುದ್ದ, ಜಾಗತಿಕ ಇಂಧನ ಬಿಕ್ಕಟ್ಟು, ವ್ಯಾಪಾರ ಉದ್ವಿಗ್ನತೆಗಳು, ತೈವಾನ್ ಮತ್ತು ಕೃತಕ ಬುದ್ದಿಮತ್ತೆ ಕಾರ್ಯಸೂಚಿಯಲ್ಲಿ ಪ್ರಾಬಲ್ಯ ಸಾಧಿಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಜಾಗತಿಕ ಭೌಗೋಳಿಕ ರಾಜಕೀಯಕ್ಕೆ ಈ ಶೃಂಗಸಭೆಯು ಒಂದು ನಿರ್ಣಾಯಕ ಕ್ಷಣವಾಗಿದೆ. ಪ್ರಮುಖ ಪ್ರಗತಿಗಳ ನಿರೀಕ್ಷೆಗಳು ಸೀಮಿತವಾಗಿದ್ದರೂ ಹೆಚ್ಚುತ್ತಿರುವ ಅಂತಾರಾಷ್ಟೀಯ ಅನಿಶ್ಚಿತತೆಯ ನಡುವೆ ವಿಶ್ವದ 2 ಪ್ರಮುಖ ದೇಶಗಳ ನಡುವಿನ ಸಂಬಂಧಗಳನ್ನು ಸ್ಥಿರಗೊಳಿಸುವ ನಿರ್ಣಾಯಕ ಪ್ರಯತ್ನವಾಗಿ ಈ ಸಭೆಯನ್ನು ಜಾಗತಿಕ ಸಮುದಾಯ ನೋಡುತ್ತಿದೆ. ಹೊರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿ ಹೊಂದಲಾಗಿದೆ. ಈ ನಿಟ್ಟಿನಲ್ಲಿ ಮಾತುಕತೆಗಳನ್ನು ಉತ್ತೇಜಿಸಲು ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು ಬಳಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ಸಂಭಾವ್ಯ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನ, ಕೃಷಿ ರಫ್ತು ಮತ್ತು ಇಂಧನ ಉತ್ಪನ್ನಗಳು ಸೇರಿದಂತೆ ಅಮೆರಿಕದ ಸರಕುಗಳನ್ನು ಚೀನಾ ಖರೀದಿಸಬೇಕೆಂದು ಪ್ರೇರೇಪಿಸುವ ಸಾಧ್ಯತೆ ಇದೆ. ಅಮೆರಿಕ ಅಧ್ಯಕ್ಷರು ತಮ್ಮ ಚೀನಾ ಭೇಟಿಯಲ್ಲಿ ಹಲವಾರು ಉನ್ನತ ವ್ಯಾಪಾರ ಮತ್ತು ತಂತ್ರಜ್ಞಾನ ದಿಗ್ಗಜರನ್ನು ತಮ್ಮೊಂದಿಗೆ ಕರೆತಂದಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಆರ್ಥಿಕ ಮತ್ತು ತಾಂತ್ರಿಕ ಸಮಸ್ಯೆಗಳ ಪ್ರಾಮುಖ್ಯತೆಯ ಬಗ್ಗೆ ಸಮಾಲೋಚನೆ ನಡೆಸಲು ಉದ್ದೇಶಿಸಿದ್ದಾರೆ. ಟ್ರಂಪ್ ಜೊತೆ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್, ಆಪಲ್ ಸಿಇಒ ಟಿಮ್ ಕುಕ್, ಟೆಸ್ಲಾ ಮತ್ತು ಸ್ಪೇಸ್ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಹಾಗೂ ಬ್ಲ್ಯಾಕ್ ರಾಕ್ ಸಿಇಒ ಲ್ಯಾರಿ ಫಿಂಕ್ ಸೇರಿದ್ದಾರೆ. ಮೆಟಾ, ವೀಸಾ, ಜೆಪಿ ಮೋರ್ಗಾನ್, ಬೋಯಿಂಗ್ನ ಹಿರಿಯ ಪ್ರತಿನಿಧಿಗಳು ಸಹ ನಿಯೋಗದ ಭಾಗವಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆಗಿನ ಯುದ್ಧದ ಸಮಯದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸಂಯುಕ್ತ ಅರಬ್ ಒಕ್ಕೂಟಕ್ಕೆ ರಹಸ್ಯವಾಗಿ ತೆರಳಿ ಅಲ್ಲಿನ ಅಧ್ಯಕ್ಷರನ್ನು ಭೇಟಿಯಾಗಿರುವುದಾಗಿ ವರದಿಯಾಗಿದೆ. ನೆತನ್ಯಾಹು ಅವರ ಕಚೇರಿಯ ಹೇಳಿಕೆಯ ಪ್ರಕಾರ ಇಸ್ರೇಲ್ ಪ್ರಧಾನಿಯವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರೊಂದಿಗೆ ಮಹತ್ವದ ಸಮಾಲೋಚನೆ ನಡೆಸಿದರು. ಈ ಸಭೆಯು ಇಸ್ರೇಲ್ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಐತಿಹಾಸಿಕ ಪ್ರಗತಿಗೆ ಕಾರಣವಾಗಿದೆ. ಆದರೂ ಸಭೆಯಲ್ಲಿ ನಡೆದ ಚರ್ಚೆಗಳ ವಿವರಗಳು ಬಹಿರಂಗಗೊಂಡಿಲ್ಲ. ಇಸ್ರೇಲ್ ಪ್ರಧಾನಿಯ ಭೇಟಿಯ ವರದಿಗಳನ್ನು ಯುಎಇ ನಿರಾಕರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಯುಎಇ ವಿದೇಶಾಂಗ ಸಚಿವಾಲಯವು ಈ ವರದಿಗಳು ವಾಸ್ತವದಿಂದ ಕೂಡಿಲ್ಲ, ಇಸ್ರೇಲ್ನೊಂದಿಗಿನ ತನ್ನ ಸಂಬಂಧವು ಮುಕ್ತವಾಗಿದೆ ಮತ್ತು ಅಧಿಕೃತವಾಗಿ ಘೋಷಿಸಲಾದ ಅಬ್ರಹಾಂ ಒಪ್ಪಂದಗಳನ್ನು ಮಾತ್ರ ಆಧರಿಸಿದೆ ಎಂದು ಒತ್ತಿ ಹೇಳಿದೆ. ಯಾವುದೇ ರಹಸ್ಯ ಸಭೆಗಳು ಅಥವಾ ಅನಧಿಕೃತ ವ್ಯವಸ್ಥೆಗಳಿಲ್ಲ ಎಂದು ಅದು ಸ್ಪಷ್ಟಪಡಿಸಿದೆ. ಈ ವರದಿಗಳಿಗೆ ಇರಾನ್ ತೀವ್ರವಾಗಿ ಪ್ರತಿಕ್ರಿಯಿಸಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಕೊಲ್ಲಿ ರಾಷ್ಟಗಳು ಇಸ್ರೇಲ್ನೊಂದಿಗೆ ಸಹಕರಿಸುವುದರ ವಿರುದ್ದ ಎಚ್ಚರಿಕೆ ನೀಡಿದರು. ಇರಾನ್ ವಿರುದ್ದ ಇಸ್ರೇಲ್ಗೆ ಸಹಾಯ ಮಾಡುವ ಯಾವುದೇ ದೇಶವನ್ನು ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳಿಗೆ ನೀಟ್ ಆಧಾರಿತ ಪ್ರವೇಶವನ್ನು ಸ್ಥಗಿತಗೊಳಿಸಬೇಕು, ಬದಲಿಗೆ 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಪ್ರವೇಶಾವಕಾಶ ಕಲ್ಪಿಸಲು ಅವಕಾಶ ನೀಡಬೇಕು ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ರಾಷ್ಟೀಯ ಮಟ್ಟದ ಪರೀಕ್ಷೆಯಲ್ಲಿ ರಚನಾತ್ಮಕ ದೋಷಗಳಿವೆ. ಗ್ರಾಮೀಣ ಪ್ರದೇಶಗಳು, ಸರ್ಕಾರಿ ಶಾಲೆಗಳು, ತಮಿಳು ಮಾಧ್ಯಮ ಹಿನ್ನೆಲೆ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಲಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ನೀಟ್ ಅನ್ನು ರದ್ದುಗೊಳಿಸುವ ಮತ್ತು 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಎಂಬಿಬಿಎಸ್, ಬಿಡಿಎಸ್ ಮತ್ತು ಆಯುಷ್ ಕೋರ್ಸ್ಗಳಲ್ಲಿ ರಾಜ್ಯ ಕೋಟಾದಡಿಯಲ್ಲಿ ಎಲ್ಲಾ ಸೀಟುಗಳನ್ನು ಭರ್ತಿ ಮಾಡಲು ರಾಜ್ಯಗಳಿಗೆ ಅನುಮತಿ ನೀಡುವ ರಾಜ್ಯದ ಬಹುಕಾಲದ ಬೇಡಿಕೆಯನ್ನು ಮುಖ್ಯಮಂತ್ರಿ ಪುನರುಚ್ಚರಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದನ್ನು ವಿರೋಧಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ದಕ್ಷಿಣ ಮುಂಬೈನಲ್ಲಿ ನಿನ್ನೆ ಪ್ರತಿಭಟನೆ ನಡೆಸಿದರು. ಈ ವಿಷಯದ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯಿಂದ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಮುಂಬೈ ಯುವ ಕಾಂಗ್ರೆಸ್ ಅಧ್ಯಕ್ಷೆ ಜೀನತ್ ಶಬ್ರೀನ್ ನೇತೃತ್ವದಲ್ಲಿ ಫೋರ್ಟ್ ಪ್ರದೇಶದಲ್ಲಿರುವ ರಾಜ್ಯ ಸಿಇಟಿ ಕಚೇರಿಯ ಹೊರಗೆ ಪ್ರತಿಭಟನಾಕಾರರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ದ ಆರೋಪ ಮಾಡಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಸುಮಾರು 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅಪಾಯಕ್ಕೆ ಸಿಲುಕಿಸಿದೆ ಮತ್ತು ಅವರ ಪೋಷಕರ ಆಕಾಂಕ್ಷೆಗಳನ್ನು ಛಿದ್ರಗೊಳಿಸಿದೆ ಎಂದು ಶಬ್ರೀನ್ ಆರೋಪಿಸಿದರು. ಕೇಂದ್ರ ತನಿಖಾ ದಳ ಸಿಬಿಐ ನಿರ್ದೇಶಕ ಪ್ರವೀಣ್ ಸೂದ್ ಅವರ ಸೇವಾವಧಿಯನ್ನು ಕೇಂದ್ರ ಸರ್ಕಾರ 1 ವರ್ಷ ವಿಸ್ತರಣೆ ಮಾಡಿದೆ. ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಈ ಸಂಬಂಧ ಆದೇಶ ಹೊರಡಿಸಿದೆ. ಸಚಿವ ಸಂಪುಟದ ನೇಮಕಾತಿ ಸಮಿತಿಯು ಇದೇ 24ರ ನಂತರವೂ ಸೂದ್ ಅವರನ್ನು ತನಿಖಾ ಸಂಸ್ಥೆಯ ನಿರ್ದೇಶಕರಾಗಿ ಮುಂದುವರೆಸಲು ಸಮ್ಮತಿಸಿದೆ. ರಾಯ್ಪುರದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ 6 ವಿಕೆಟ್ಗಳ ಗೆಲುವು ದಾಖಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಅಂಗಕ್ರಿಶ್ ರಘುವಂಶಿ ಅವರ 71 ಮತ್ತು ರಿಂಕು ಸಿಂಗ್ ಅವರ ಅಜೇಯ 49 ರನ್ಗಳ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 192 ರನ್ ಗಳಿಸಿತು. ಇದಕ್ಕೆ ಉತ್ತರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ವಿರಾಟ್ ಕೊಹ್ಲಿ ಅವರ 60 ಎಸೆತಗಳಲ್ಲಿ ಅಜೇಯ 105 ರನ್ಗಳಾಗಿ ನೆರವಿನಿಂದ 19.1 ಓವರ್ಗಳಲ್ಲಿ 4 ವಿಕೆಟ್ಗಳನ್ನು ಕಳೆದುಕೊಂಡು ಗುರಿ ತಲುಪಿತು. ಕೋಲ್ಕತ್ತಾ ಪರ ಕಾರ್ತಿಕ್ ತ್ಯಾಗಿ 3 ವಿಕೆಟ್ಗಳನ್ನು ಪಡೆದರು.

ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

ಸಮಯ ಸರಿಯಾಗಿ 7:45:30. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಒಂದು ಜಾಹೀರಾತು.

ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವಂತಹ ಆಂಧ್ರ ಹೆಂಡತಿ ಚಿತ್ರದ ಗೀತೆ. ಶ್ರೀಚಂದ್ರು ಅವರ ಸಾಹಿತ್ಯಕ್ಕೆ ಶಿವಮಾಯ ಅವರ ಸಂಗೀತವಿದೆ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವಂತಹ ಅವಳೇ ನನ್ನ ಹೆಂಡತಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಯುಗಳ ಸ್ವರಗಳಲ್ಲಿ ಸಿಬಿಐ ಶಂಕರ್ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಬ್ರಿಟಿಷ್ ಇಂಡಿಯಾದಲ್ಲಿ ರೇಡಿಯೋ ಕೇಂದ್ರಗಳನ್ನು ಸ್ಥಾಪಿಸಿ ಪ್ರಸಾರ ಕಾರ್ಯವನ್ನು ಮಾಡಲು ಖಾಸಗಿಯವರಿಗೆ ಪರವಾನಿಗೆ ನೀಡಲು ಸರ್ಕಾರ ಸಿದ್ಧವಿದೆ ಎಂಬ ಪತ್ರಿಕಾ ಪ್ರಕಟಣೆಯನ್ನು 1925 ಮಾರ್ಚ್ 27 ಹೊರಡಿಸಿತ್ತು ಎಂದು ನಿನ್ನೆ ಹೇಳಿದ್ದೆನಲ್ಲ. ಇದರೊಂದಿಗೆ ಅಂತಹ ಕೇಂದ್ರಗಳ ಮೇಲೆ ತನ್ನ ನಿಯಂತ್ರಣದ ಸ್ಪಷ್ಟೀಕರಣವನ್ನೂ ನೀಡಿತ್ತು. ಅದರನ್ವಯ ಕೇಂದ್ರಗಳ ತಪಾಸಣೆ ಮಾಡುವ, ಅವುಗಳನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವ, ಅವುಗಳ ಮೇಲೆ ಸಂಪೂರ್ಣ ಅಥವಾ ಭಾಗಶಃ ನಿಷೇಧ ಹೇರುವ, ಯಾವ ಕಾರ್ಯಕ್ರಮಗಳು ಪ್ರಸಾರವಾಗಬೇಕು, ಯಾವುವು ಆಗಬಾರದು, ಯಾರ ಕಾರ್ಯಕ್ರಮ ಪ್ರಸಾರವಾಗಬಹುದು, ಯಾರದು ಆಗಬಾರದು, ಸುದ್ದಿಯ ಮೂಲಗಳನ್ನು ಬಹಿರಂಗಗೊಳಿಸುವ, ಅನುಚಿತ ಪ್ರಸಾರ ಕಂಡುಬಂದಲ್ಲಿ ಪರವಾನಿಗೆಯನ್ನು ರದ್ದುಪಡಿಸುವ, ಉಚಿತವಾಗಿ ಹವಾಮಾನ ವರದಿ, ಮುನ್ಸೂಚನೆ, ಸರ್ಕಾರಿ ಹಾಗೂ ಶೈಕ್ಷಣಿಕ ಪ್ರಕಟಣೆಗಳನ್ನು ಪ್ರಸಾರ ಮಾಡುವ ಹಾಗೂ ಒಟ್ಟು ಕಾರ್ಯಕ್ರಮದ 10% ಮೀರದಂತೆ ಸರ್ಕಾರಿ ಸುತ್ತೋಲೆಗಳನ್ನು ಪ್ರಸಾರ ಮಾಡುವ ಷರತ್ತನ್ನು ಅಂದಿನ ಬ್ರಿಟಿಷ್ ಸರ್ಕಾರ ವಿಧಿಸಿತ್ತು. 1926 ಸೆಪ್ಟೆಂಬರ್ 13 ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಸರ್ಕಾರದ ಪ್ರಥಮ ನಾಮಿನಿಯಾಗಿ ಪಿಜೆ ಎಡ್ಮಂಡ್ಸ್ ಅವರು 1927 ಮೇ 5 ನಿಷೇಧದ ಬಗ್ಗೆ ಮಾತಾಡುತ್ತಾ, ಬ್ರಿಟನ್ನಿನಂತೆ ಇಲ್ಲೂ ಕೂಡ ಈ ಬ್ರಾಡ್ಕಾಸ್ಟಿಂಗ್ ಕಂಪನಿ ಸರ್ಕಾರದ ಮನೆಗೆದ್ದು ತನ್ನ ನಿರ್ಧಾರಗಳನ್ನು ತಾನೇ ತೆಗೆದುಕೊಳ್ಳುವಂತಾಗಲಿ ಎಂದು ಆಶಿಸಿದರು. ಆದರೆ ಈ ಖಾಸಗಿ ಒಡೆತನ ಬಹುಕಾಲ ಬಾಳದೆ 1930 ಫೆಬ್ರವರಿ 28 ರಾತ್ರಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ತನ್ನ ಪ್ರಸಾರ ಕಾರ್ಯವನ್ನು ಆ ಕೂಡಲೇ ಸ್ಥಗಿತಗೊಳಿಸುತ್ತಿರುವುದಾಗಿ ಘೋಷಿಸಿತು. ಆಗ ಸರ್ಕಾರದ ಮೇಲೆ ಪ್ರಸಾರ ಕಾರ್ಯವನ್ನು ನಿಲ್ಲಿಸದಿರಲು ರಾಜಕೀಯ ಪಕ್ಷಗಳು ಒತ್ತಡವನ್ನು ತಂದವು. ಬೇರೆ ದಾರಿ ಇಲ್ಲದಿದ್ದರೆ ಸರ್ಕಾರವೇ ಅದನ್ನು ವಶಪಡಿಸಿಕೊಂಡು ಪ್ರಸಾರ ಕಾರ್ಯವನ್ನು ಮುಂದುವರಿಸಬೇಕೆಂದು ಪಟ್ಟು ಹಿಡಿದಿದ್ದರಿಂದ ಒಲ್ಲದ ಮನಸ್ಸಿನಿಂದಲೇ ಸರ್ಕಾರ 2 ಕಾಲ ಅದನ್ನು ತನ್ನ ವಶಕ್ಕೆ ತೆಗೆದುಕೊಂಡು ನಂತರ ಸಂಪೂರ್ಣವಾಗಿ ಅಧೀನಕ್ಕೆ ಒಳಪಡಿಸಿಕೊಂಡಿತು. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿಯ ಮೊದಲ ಗವರ್ನರ್ ಆಗಿ ನಿಯೋಜಿತರಾಗಿದ್ದ ಲೈನಲ್ ಫೀಲ್ಡನ್ ಅವರು ಮೊದಲಿನಿಂದಲೂ ಮಾಡಿದ ತಕರಾರೆಂದರೆ ಕಂಪನಿಯ ಹಣದ ಮುಗ್ಗಟ್ಟು, ಹಣದ ಸಹಾಯ ಹಾಗೂ ಆರ್ಥಿಕ ಮೂಲಗಳ ಕೊರತೆ. ಆಗ 500 ದೊಡ್ಡ ಮೊತ್ತದ ರೇಡಿಯೋ ಸೆಟ್ಗಳನ್ನು ಕೊಳ್ಳುವುದು ಜನಸಾಮಾನ್ಯರಿಗೆ ಸಾಧ್ಯವಿರದ ಮಾತಾಗಿತ್ತು. ಅಲ್ಲದೆ ಕಾರ್ಯಕ್ರಮಗಳನ್ನು ವಿದೇಶಿಯರಿಗೆ ಹಾಗೂ ವಿದೇಶದ ಆಕರ್ಷಣೆಯುಳ್ಳ ಭಾರತೀಯರನ್ನು ಮಾತ್ರ ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಲಾಗುತ್ತಿತ್ತು. ಆದ್ದರಿಂದ ರೇಡಿಯೋ ಸಾಮಾನ್ಯ ಭಾರತೀಯರಿಗೆ ತಲುಪುವಂತಿರಲಿಲ್ಲ. ಆಡಳಿತಶಾಹಿ ರೇಡಿಯೋವನ್ನು ಸರ್ಕಾರ

0: ಒಂದು ಮಾಮೂಲು ಕೆಲಸದಂತೆ ಪರಿಗಣಿಸಿತು. ಈ ಎಲ್ಲ ನೋವಿನಲ್ಲಿ ಅವರು 1937 ಲಂಡನ್ನಿನ ದಿ ಟೈಮ್ಸ್ ಪತ್ರಿಕೆಗೆ ಅನಾಮಧೇಯ 2 ಲೇಖನಗಳನ್ನು ಬರೆದರು. ಅವುಗಳಲ್ಲಿ ಭಾರತದಲ್ಲಿ ಪ್ರಸಾರ ಕಾರ್ಯ ಸರ್ಕಾರಕ್ಕೆ ಆದಾಯ ತರುವ ಉದ್ಯಮವಾಗಬೇಕೇ, ಅದಕ್ಕೆ ರಿಯಾಯಿತಿ ನೀಡಬೇಕೇ, ಮುಂದುವರೆದು ಅವರು ಸರ್ಕಾರದ ಅಧೀನದಲ್ಲಿರುವ ಪ್ರಸಾರ ಕಾರ್ಯದ ಪ್ರಗತಿ ನಿರೀಕ್ಷಿತ ಪ್ರಮಾಣದಲ್ಲಿ ಆಗುವುದರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ, ಭಾರತದಲ್ಲಿ ಈಗ ಎಲ್ಲ ವಿಷಯಗಳಲ್ಲೂ ರಾಜಕೀಯ ತಲೆ ಹಾಕುತ್ತಿರುವುದರಿಂದ ಸರ್ಕಾರ ರೇಡಿಯೋವನ್ನು ರಾಜಕೀಯ ಪ್ರಚಾರಕ್ಕೆ ಬಳಸಿಕೊಳ್ಳುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದರೂ ಅದು ಆಚರಣೆಯಲ್ಲಿ ಕಷ್ಟಸಾಧ್ಯ ಎಂದಿದ್ದರು. ಈ ಲೇಖನಕ್ಕೆ ಸರ್ಕಾರ ತನ್ನ ಸ್ಪಷ್ಟ ನಕಾರವನ್ನು ಸೂಚಿಸಿ ಪತ್ರವನ್ನು ಹೊರಡಿಸಿತ್ತು.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
1: ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳುಗರಾದ ನಾಗರಾಜ್ ಶರ್ಮಾ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್.
2: ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ರೇಡಿಯೋವನ್ನು ಹೇಗೆ ಕೇಳಬೇಕು, ಕಾರ್ಯಕ್ರಮಗಳನ್ನು ಹೇಗೆ ಅವಲೋಕಿಸಬೇಕು, ಮತ್ತು ಯಾರ್ಯಾರು ಏನೇನು ತಿದ್ದುಪಡಿಗಳನ್ನು ಮಾಡಬೇಕು ಇತ್ಯಾದಿ ಅನೇಕ ವಿಷಯಗಳನ್ನು ಸೂಕ್ಷ್ಮವಾಗಿ ಗ್ರಹಿಸಿ ಸಲಹೆ ಸೂಚನೆಗಳನ್ನು ಸತತವಾಗಿ ಕೊಡ್ತಾ ನಮ್ಮ ಆಕಾಶವಾಣಿ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ ನಾಗರಾಜ್ ಶರ್ಮಾ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ಕಾರ.
3: ನಮಸ್ಕಾರ.
2: ನೋಡಿ, ಬಹಳಷ್ಟು ಜನ ಒಳ್ಳೆ ರೀತಿಯ ಕೇಳುಗರು ಇದ್ದಾರೆ. ನಿಮ್ಮ ಈ ರೇಡಿಯೋ ಜೊತೆಗಿನ ಒಂದು ಸಂಬಂಧ ಫಸ್ಟ್ಗೆ ಹೆಂಗೋ ಶುರು ಆಗಿರ್ಬೇಕು.
3: ಸರ್, ನಾನು ಬಾಲ್ಯದಿಂದನೇ ಕೇಳ್ಕೊಂಬಂದಿದ್ದೀನಿ, ಬಹಳ ಸಣ್ಣ ವಯಸ್ಸಿಂದ. ಯಾಕೆ ನನಗೆ ಇವಾಗ 57 ವರ್ಷ, 57 ವರ್ಷನೇ ಹೆಚ್ಚು ಕಡಿಮೆ ನಮ್ಮ ಸಣ್ಣ ಮಗುವಿಂದ ಅನ್ಕೊಬೇಕು, ಅವಾಗಿಂದ ನನ್ನ ಕಿವಿ ಮೇಲೆ ಹಾಡುಗಳು ಬರ್ತಾನೆ ಇದ್ವಿ.
2: ಅದ ಕಾರಣ ಏನು, ನಿಮ್ಮ ಮನೆಯಲ್ಲಿ ಜನರು ಕೇಳ್ತಿದ್ರು?
3: ನಮ್ಮ ಮನೆಯಲ್ಲಿ ಟೋಟಲ್ ಆಗಿ 11 ಜನ ಇದ್ವಿ ನಾವು. ಎಲ್ಲರಿಗೂ ಸಂಗೀತ ಪ್ರೇಮಿಗಳೇ, ನಮ್ಮ ತಾಯಿ, ನಮ್ಮ ತಂದೆ, ಎಲ್ಲರಿಗೂ ನಮ್ಮ ಅಕ್ಕಂದ್ರು, ಮತ್ತೆ ಎಲ್ಲರಿಗೂ ಆಸಕ್ತಿ ರೇಡಿಯೋ ಕೇಳೋದು ಅಂದ್ರೆ. ಮತ್ತೆ ಕಾದಂಬರಿಗಳು ಅವಾಗೆಲ್ಲ ಜಾಸ್ತಿ ಅಲ್ಲ, ಕಾದಂಬರಿಗಳು ಓದೋರು
2: ಓದೋದು ಜಾಸ್ತಿ ಇತ್ತು ಮೊದಲು,
3: ಕಡಿಮೆ ಆಗಿದೆ. ಬರವಣಿಗೆನೂ ಕಡಿಮೆ ಆಗಿದೆ, ಓದೋದು ಕಡಿಮೆ ಆಗಿದೆ.
2: ಆಮೇಲೆ ಇನ್ನೊಂದೇನಂದ್ರೆ, ಬರೆಯವರೇ ಬರೀತಾ ಇಲ್ಲ, ಓದೋರು ಓದ್ತಾ ಇಲ್ಲ. ಇನ್ನೇನು ಕಣ್ಣಿನ ಕೆಲಸ ನೋಡೋದು ಅದರಲ್ಲೇ ಇದ್ದಾರೆ. ರೇಡಿಯೋ ತುಂಬಾ ಪ್ರಭಾವಿ ಮಾಧ್ಯಮ ಅಂತೇಳಿ ನಿಮ್ಗೆ ಯಾವಾಗ ಅನಿಸ್ತು? ಅಂದ್ರೆ ನೀವು ಸಣ್ಣರಿದ್ದಾಗಲಿಂದ ಕೇಳ್ತಾ ಕೇಳ್ತಾ ಶುರು ಮಾಡಿದ್ರೆ ನಿಜ, ಎಲ್ಲೋ ಒಂದ್ ಕಡೆ ಬಂದಾಗ ರೇಡಿಯೋ ಇಷ್ಟು ಒಂದು ಬಹಳ ಒಂದು ಒಳ್ಳೆಯ ಮಾಧ್ಯಮ ಅಲ್ವಾ ಅಂತ ನಿಮ್ಗೆ ಅನಿಸಿರ್ಬೋದಲ್ಲ?
3: ಸರ್, ಅನ್ಸಿದ್ದಂತಲ್ಲ, ಕೇಳ್ಕೊಂಡು ಬೆಳೆದಿರೋದ್ರಿಂದ ನನಗೆ ಹೆಚ್ಚಿಗೆ ಏನು ಅನಿಸ್ಲಿ. ಇವಾಗ ಟಿವಿ ಬಂತು, ಮತ್ತೆ ಎಷ್ಟೊಂದು ಪ್ರೈವೇಟ್ ಚಾನೆಲ್ಗಳು ಬಂದಿದೆ, ಖಾಸಗಿ ರೇಡಿಯೋ ಚಾನೆಲ್ಗಳು ಬಂದಿದೆ. ಆದರೂ ಸಹ ನಂಗೆ ಯಾವುದು ಕೇಳಬೇಕು ಅಂತ ಆ ಕಡೆ ನಮ್ಮ ಮನೇಲಿ ಹೇಳಬೇಕು, ಟಿವಿ ಆನ್ ಮಾಡೋದೇ ಇಲ್ಲ. ನಾನು ಓನ್ಲಿ ರೇಡಿಯೋ, ಬೆಳಿಗ್ಗೆಲ್ಲ ವಿವಿಧ ಭಾರತಿ 5:50 ಕೇಳ್ತೀನಿ, 5:53 ಕೇಳ್ತೀನಿ, 11:05 ನಾನು FM ಗೋಲ್ಡ್ಗೆ ಶಿಫ್ಟ್ ಆಗಿಬಿಡ್ತೀನಿ.
2: ಅಂದ್ರೆ ಮತ್ತೆ ನಿರಂತರವಾಗಿ
3: ನಿರಂತರ 24 hours, 24 ಗಂಟೆನೂ ರೇಡಿಯೋ ಕೇಳ್ತೀನಿ. ಅಂದ್ರೆ ಆನ್ ಆಗಿರುತ್ತೆ, ಅದು
2: ಅಷ್ಟೇ ಅಷ್ಟೇ
3: ಆನಾಗಿರುತ್ತೆ, ಕಿವಿ ಮೇಲೆ ಬೀಳ್ತಾ ಇರತ್ತೆ
2: ಆ ನಾದ ಇರಬೇಕು ಸುತ್ತಲು.
3: ನಿಜ ನಿಜ, ಧನಾತ್ಮಕವಾಗಿ ಇರುತ್ತೆ ಬಿಟ್ರೆ ಇದು ಯಾವ್ದು ಕೆಟ್ಟದ್ದು ಅಂತೇನಿಲ್ಲ. ನಾವು ಟಿವಿಲ್ನೆಲ್ಲ ನೋಡ್ತೀವಲ್ಲ, ಅದ್ರ ಕೆಲವೊಂದು ದೃಶ್ಯಗಳನ್ನ, ಅಸಭ್ಯ ದೃಶ್ಯಗಳು ಅವೆಲ್ಲ ಏನಿಲ್ಲ ಇದರಲ್ಲಿ. ಎಲ್ಲ ಕೇಳೋದೆಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ತಂದೆ ತಾಯಿ ಮಾತುಗಳಿಗಿನ, ಗುರುಗಳ ಹಿರಿಯರ ಮಾತುಗಳಿಗಿನ್ನ ಸ್ಕೂಲಲ್ಲಿ, ಶಾಲೆಯಲ್ಲಿ ಹೆಚ್ಚು ನಮ್ಮ ಉದ್ಘೋಷಕರ ಮಾತನ್ನು ಕೇಳಿದ್ದೆ ನಾನು ಜಾಸ್ತಿ.
2: ಅವರೇ ಗುರುಗಳು,
3: ಅವರೇ ನಾನು ಗುರುಗಳು. ಅದು ಕೆಟ್ಟದೊಂದು ಪ್ರಧಾನೇ ಬರಲ್ಲ ಇದರಲ್ಲಿ, ಹೇಳ್ಬೇಕು ಎಲ್ಲ ಒಳ್ಳೇದೇನೆ, ಏನ್ ಹೇಳಿದೀರ ಅವೆಲ್ಲ ಒಳ್ಳೇದೇನೆ.
2: ಹೌದೌದು. ಈಗ ಈಗ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ,
3: ಹೌದು,
2: ಅಲ್ಲಿ ಒಂದು ವೈಭವ ಏನಿರ್ತದೆ ಅಂದ್ರೆ ಒಂಥರ ಧ್ಯಾನ ಇರ್ತದೆ, ಆಮೇಲೆ ತುಂಬಾ ಶಾಂತತೆ ಇರುತ್ತೆ, ಅಥವಾ ಒಂದು ಭಕ್ತಿಯ ಒಂದು ಪರಿಸರ ಇರ್ತದೆ. ಅದೇ ರೀತಿ ರೇಡಿಯೋ ಅಂತಂದ್ರೆ ಧನಾತ್ಮಕವಾದ ವಿಚಾರಗಳೇ ಬರ್ತದೆ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ ಮಾತಾಡಲ್ಲ, ಆಮೇಲೆ ಏನ್ ಬೇಕು ಅಷ್ಟನ್ನೇ ನಾವು ಕೇಳ್ತೀವಿ. ಬೇಡ ಅಂದ್ರೆ ಬೇಕಾದ್ರೆ ಕಣ್ಣು ಮುಚ್ಕೊಂಡು ಧ್ಯಾನ ಸ್ಥಿತಿಯಲ್ಲಿ ಇರಬಹುದು, ಕಣ್ಣು ಮುಚ್ಕೊಂಡೇ ರೇಡಿಯೋ ಕೇಳಬಹುದು.
3: ಹೌದು, ಇವಾಗ ನಮ್ ಬೆಳಿಗ್ಗೆ ಹೊತ್ತೆಲ್ಲ ನಮ್ಗೂ ಸಾಕಷ್ಟು ಮನೆ ಕೆಲಸಗಳು ಅವೆಲ್ಲ ಇರ್ತವೆ, ಎಲ್ಲ ರೇಡಿಯೋ ಕೇಳ್ಕೊಂಡೇ ಮಾಡ್ತಾ ಇರ್ತೀನಿ. ಹಾಗ ಕೆಲಸ ನಡೀತಾ ಇರತ್ತೆ. ನಾನು ಮನೆಯಲ್ಲಿ ನಾನು ಒಬ್ಬನೇ ಇರೋದ್ರಿಂದ ನಾನು ಹೆಚ್ಚು ಕಡಿಮೆ ಮನೆಯೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಮುಂದೆ ನನ್ನ ಸಂಪಾದನೆ ವಿಷಯಗಳನ್ನ ನೋಡ್ಕೊಂಡು ಮಾಡ್ಬೇಕಾಗತ್ತೆ, ಎಲ್ಲದನ್ನು ಮಾಡ್ತಾ ಇದ್ದೆ. ರೇಡಿಯೋ ಕೇಳ್ಕೊಂಡೇ ನಡೀತಾ ಇದೆ. ಜರ್ನಿನಲ್ಲಿ ನಾವು ಕೇಳೋಕ್ಕಾಗ್ತಿಲ್ಲ, ಮುಂಚೆ ಟ್ರಾನ್ಸ್ಕ್ರಿಪ್ಷನ್ಗಳು ತಗೊಂಡೋಗ್ತಾ ಇದ್ದಾನೆ. ಎಲ್ಲ ನಾನು ಊರೂರ್ದ ಟೂರಿಂಗ್ ಜಾಬಲ್ಲಿ ಇದ್ದೆ ಮೊದಲು, ಎಲ್ಲೇ ಹೋಗು ನಾನು ಟ್ರಾನ್ಸ್ಕ್ರಿಪ್ಷನ್ಲ್ಲೇ ಹೋಗ್ತಾನೆ ಇರಲಿಲ್ಲ. ರೇಡಿಯೋ ಕ್ಯಾಸೆಟ್, ಸಣ್ಣದೊಂದು ರೇಡಿಯೋ ಇರ್ತಿತ್ತು, ಒಂದು ಟೇಪ್ ರೆಕಾರ್ಡ್ ಇರ್ತಿತ್ತು ಸಣ್ಣದೊಂದು, ಕ್ಯಾರಿ ಮಾಡ್ತಾನೆ ಇರ್ತಾ ಇದ್ದೆ. ಅಲ್ಲಿನ ಸ್ಥಳೀಯವಾಗಿ ಯಾವ ಪ್ರೋಗ್ರಾಮ್ ಬರೋದು ಅದನ್ನು ಕೇಳ್ತಾ ಇದ್ದೆ. ನಾನು ಹೇಳ್ಬೇಕಂದ್ರೆ ಸೂರತ್ಗೆ ಹೋದಾಗ ಒಂದ್ಸರಿ ಬೆಂಗಳೂರು ಆಕಾಶವಾಣಿ ನ್ಯೂಸ್ ಕೇಳ್ತಾ ಇದ್ದೆ 7:35ಕ್ಕೆ. ಬಾಂಬೆಗೆ ಹೋಗು, ಡೆಲ್ಲಿಗೆ ಹೋಗು, ಮತ್ತೆ ತಮಿಳ್ನಾಡಲ್ಲಿ ಯಾವ್ದೇ ಅಲ್ಲಿ ಸ್ಥಳೀಯವಾಗಿ ಏನ್ ಪ್ರೋಗ್ರಾಮ್ ಬರುತ್ತೆ ಕೇಳುವ ಕುತೂಹಲ ಅಲ್ವಾ.
2: ಇದು ಬಹಳ ವಿಶೇಷ ಗುಣ ನೋಡಿ, ಯಾಕಂದ್ರೆ ನಾವು ನಮ್ಮ ಭಾಗದಿಂದ ಬೇರೆ ಕಡೆ ಹೋದಾಗ ಅಲ್ಲಿ ಏನಿದೆ ಅಂತ ಅನ್ನೋದು ಆ ಗಮನ ಇರಬೇಕು. ಈಗ ಎಷ್ಟೋ ಸಲ ನೋಡಿ, ನೀವು ಹೇಳ್ದಂಗೆ ವಿದೇಶದ ಯಾವ್ದೋ ಚಾನೲ ಅನ್ನ ಟ್ಯೂನ್ ಮಾಡ್ತೀವಿ, ಅಲ್ಲಿ ಏನ್ ಮಾತಾಡ್ತಿದ್ದಾರೆ, BBC ಅವ್ರು ಏನ್ ಮಾತಾಡ್ತಾರೆ, ಅಮೆರಿಕದವ್ರು ಏನ್ ಮಾತಾಡ್ತಾರೆ, ಆಸ್ಟ್ರೇಲಿಯಾದವ್ರು ಏನ್ ಮಾತಾಡ್ತಾರೆ.
3: ಮುಂಚೆ ನಾವು ದೊಡ್ಡ ರೇಡಿಯೋಗಳು ಇದ್ದಾಗ ಶಾರ್ಟ್ ವೇವ್ ಹಾಕೋತಾ ಇದ್ವಲ್ಲ, ಅವಾಗಲೂ ಕೇಳಿಸ್ಕೊತಾ ಇದ್ವಿ ಇಂಗ್ಲಿಷ್ ಪ್ರೋಗ್ರಾಮ್. ಮೇನ್ ಆಗಿ ಹೇಳ್ಬೇಕಂದ್ರೆ ಮಧ್ಯಾಹ್ನ 2:30 ಒಂದ್ 3 ಹಾಡ್ ಬರೋದು ಶ್ರೀಲಂಕಾ ಸ್ಟೇಷನ್ ಇಂದ, ಸಿಲೋನ್ ಇಂದ. ಆ ಹಾಡ್ ಕೇಳಕ್ ಎಷ್ಟು ಕುತೂಹಲ ಆಗುತ್ತೆ ನಮಗೆ.
2: ಚಿತ್ರಗೀತೆಗಳನ್ನ ತುಂಬಾ ಕೇಳ್ತಾ ಇದ್ರು ಎಲ್ಲರೂ ಕೂಡ, ಹಾಗೂ ಈಗೂ ಚಿತ್ರಗೀತೆ ಒಂಥರ ಡಾಮಿನೇಟೇ ಮಾಡ್ತಾ ಇದೆ.
3: ಬಟ್ ಈಗಿನಷ್ಟು ಚಿತ್ರಗೀತೆ ಅವಾಗ ಬರ್ತಾ ಇಲ್ಲ, ಲಿಮಿಟೆಡ್ ಎಷ್ಟಂದ್ರೆ ಒಂದ್ 2-3 hours ಅಷ್ಟೇ ಚಿತ್ರಗೀತೆ ಬರ್ತಾ ಇದ್ವಿ ಬರ್ತಿಲ್ಲ. ಇವಾಗ ದಿನ 17 ಗಂಟೆನೂ ಬರ್ತಾ ಇದೆ. ಇವಾಗ ಮೈನ್ ಅರ್ಪಣ 10 ನಿಮಿಷ ಬರ್ತಾ ಇತ್ತು, ಆಮೇಲೆ ನಂದನ ಬರ್ತಾ ಇತ್ತು, ನಂದನ ಆದ್ಮೇಲೆ ಗೀತ ಪುಷ್ಪ ಅಂತ ಬರ್ತಾ ಇತ್ತು. ಗೀತ ಪುಷ್ಪ ಅಂದ್ರೆ ಮಿಶ್ರ ಮಾಧುರ್ಯ, ಮಿಶ್ರಮುದ್ದ ಮಾಧುರ್ಯ, ಇಂಚರ ಅಂತ ಬರೋದು. ಇಂಚರ ಹೆಂಗೆ ಅಂದ್ರೆ ಭೂಪತಿ ರಂಗ, ಕಿಲಾಡಿ ರಂಗ, ಆತರ ಕಾಂಬಿನೇಷನ್ ಅಲ್ಲಿ ಹಾಡುಗಳು ಬರ್ತಾ ಇತ್ತು.
2: ನೋಡಿ,
3: ಕಿಲಾಡಿ ಕಿಟ್ಟು, ಕಿಲಾಡಿ ಜೋಡಿ,
2: ಹಂಗೆ
3: ಆತರ ಕಾಂಬಿನೇಷನ್ ಬರ್ತಾ ಇತ್ತು ಒಂದು. ಆಮೇಲೆ ಮಂಗಳವಾರ ಶುಕ್ರವಾರ ಮೆಚ್ಚಿನ ಚಿತ್ರಗೀತೆ ಇಂಚರದಲ್ಲಿ, ಅದು 1/2 ಗಂಟೆ. ಆಮೇಲೆ ರಸಗಂಗೆ ಅಂತ ಬರ್ತಿತ್ತು, ತುಂಬಾ ಒಳ್ಳೆ ಕಾರ್ಯಕ್ರಮ, ಭಾವಗೀತೆಗಳ ಕಾರ್ಯಕ್ರಮ. ಅದು ಎಲ್ಲ ನೆನಪಿದೆ ನನ್ಗೆ, ಯಾವ್ದನ್ನು ಮರ್ತಿಲ್ಲ.
2: ಮುಖ್ಯವಾಹಿನಿ, ವಿವಿಧ ಭಾರತಿ, ಮತ್ತೆ ಇತ್ತೀಚೆಗೆ ನೀವು ರೇನ್ಬೋ ಕೂಡ ಕೇಳ್ತಾ ಇದ್ದೀರಿ?
3: ಆದಷ್ಟು ಕೇಳೋದು ವಿವಿಧ ಭಾರತಿ ಮುಖ್ಯವಾಗಿ.
2: ಆಮೇಲೆ ನೀವು ಇದೇ ಹೇಳಿದ್ರಲ್ಲ, ಈ ಟ್ರಾವೆಲಿಂಗ್ ನಲ್ಲಿ ಕೆಲಸ ಮಾಡ್ತಿದ್ದೆ ಅಂತೇಳಿ, ಆ ತರ ಬೇರೆ ಬೇರೆ ಕಡೆ ಹೋದಾಗ ಬೇರೆ ಸಂಸ್ಕೃತಿ, ಅಲ್ಲಿಯ ಭಾಷೆ, ಅಲ್ಲಿ ಉಡುಗೆ ತೊಡುಗೆ ಆಗಲಿ ಅಥವಾ ಅಲ್ಲಿ ಸಂಸ್ಕಾರ, ಅಲ್ಲಿ ಐತಿಹಾಸಿಕ ಸ್ಥಳಗಳು ಇವೆಲ್ಲ ನೋಡಿದಾಗ ಹೋಲಿಕೆ ಮಾಡೋಕೆ ಅಂದ್ರೆ ಎಲ್ಲವೂ ನಮ್ಮದೇ, ದೇಶ ನಮ್ಮದೇ, ಒಂದಕ್ಕಿಂತ ಒಂದು ಭಿನ್ನ ಭಿನ್ನ ಇರ್ತದೆ.
3: ಎಕ್ಸಾಂಪಲ್ ಸರ್ ಏನ್ ಗೊತ್ತಾ, ಅಲ್ಲಿ ಉದ್ಘೋಷಣಾ ಶೈಲಿ ಹೇಗಿರುತ್ತೆ
2: ಯಾವುದೇ ಪ್ಲೇಸಿಗೆ ಹೋದ್ರು ಆಕಾಶವಾಣಿ ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇದೆ ಅಂತ
3: ಉದ್ಘೋಷಣಾ ಶೈಲಿ ಅದು ಅಂತ ತಿಳ್ಕೊಳ್ಳೋ ಕುತೂಹಲ ಅವಾಗ ಕೇಳ್ತಾ ಇದ್ದೆ. ಒಂದ್ಸರಿ ಅಂತ ಬಾಂಬೆಗೆ ಹೋದಾಗ ಬಾಂಬೆ ಸ್ಟೇಷನ್ ಎದುರುಗಡೆ ನಿಂತಿದ್ದೀನಿ ಹೋಗೋಣ ಅಂತ ನನಗೆ ಹೆದರಿಕೆ, ಬಿಡ್ತಾರೋ ಇಲ್ಲಿ ಒಳಗಡೆ ಬೆಂಗಳೂರಿನಂತ ವಾಪಸ್ ಬಂದ್ಬಿಟ್ಟಿದ್ದೆ ಬೋರಿವಾಲಿಯಿಂದ. ಹೌದು ಖಂಡಿತ.
2: ಈಗ ನಮ್ಮ ಕರ್ನಾಟಕದಲ್ಲಿ ಈಗ ಬೆಂಗಳೂರು ಆಕಾಶವಾಣಿಗೆ ತಾವು ಬಂದಿದ್ದೀರಾ, ಬೇರೆ ಆಕಾಶವಾಣಿಗೆ ಎಲ್ಲ ಹೋಗಿದ್ರೆ ಯಾವಾಗಾದ್ರೂ ಯಾವುದೇ
3: ಯಾವತ್ತು ಹೋಗಿಲ್ಲ. ಅಷ್ಟು ನಾನು ಟ್ಯೂನ್ ಮಾಡೋಕ್ಕೂ ಹೋಗಲ್ಲ, ಯಾಕೆ ಸ್ಥಳೀಯವಾಗಿ ಹೇಳಬೇಕಂದ್ರೆ ಬೇರೆ ಆಕಾಶವಾಣಿ ಚಾನೆಲ್ಗಳು ಬೆಂಗಳೂರಿನವರಿಗೆ ಆದ್ರೆ ನಾನು ಸುಮಾರು ಪರೀಕ್ಷೆ ಮಾಡಿಬಿಟ್ಟಿದ್ದೀನಿ. ಹಾಸನ, ರಾಯಚೂರು ಆಗ್ಬೋದು, ಮತ್ತೆ ಇನ್ನೊಂದು ಭದ್ರಾವತಿ ಚಾನೆಲ್ಗಳು,
2: ಎಲ್ಲ ಚಾನೆಲ್ಗಳು
3: ಬೇರೆ ಬೇರೆ ಆಕಾಶವಾಣಿ ಕರ್ನಾಟಕದೇನೆ ನಾವು ಮೆಸೇಜ್ ಕೊಟ್ಟರು ನಮಗೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರೆ ನಮಗೆ ಸಪೋರ್ಟ್ ಇಲ್ಲ ಅಂದ್ರೆ ಸ್ಥಳೀಯವಾಗಿ ಅಲ್ಲಿ ಏನಿದೆ ಭದ್ರಾವತಿನೋ ಸರೌಂಡಿಂಗ್ ಏರಿಯಾದ ಅವ್ರಿಗೆ ಮಾತ್ರ ಮಾಡ್ತಾರೆ, ಚಿತ್ರಗೀತೆ ಪ್ರಸಾರ ಮಾಡ್ತಾರೆ. ಬಟ್ ಅದು ನಮ್ಮ ಬೆಂಗಳೂರು ಆಕಾಶವಾಣಿಯಲ್ಲಿ ಆತಾರಲ್ಲ ವಿವಿಧ ಭಾರತಿಯಲ್ಲಿ,
2: ರಾಜ್ಯದ ಬಿಜಾಪುರದಿಂದ
3: ಪ್ರಸಾರ ಮಾಡ್ತಾರೆ, ಅದು ಅವರು ನಮ್ಮ ದೊಡ್ಡ ಗುಣ ಅದು ಹೇಳ್ಬೇಕು.
2: ರಾಜ್ಯದ ರಾಜಧಾನಿ ಮತ್ತೆ
3: ಏನಾಗಿದೆ ಗೊತ್ತಾ ಸರ್, ಅದೇನಾಗಿದೆ, ಧಾರವಾಡ ವಿವಿಧ ಭಾರತಿನ ಮುಚ್ಚಿಬಿಟ್ರು. ಹಾಗಾಗಿ ಅಷ್ಟೇ ಅವರೆಲ್ಲ ಕೇಳುಗರೆಲ್ಲ ನಮಗೆ ಬಂದಿದ್ದಾರೆ ಇಲ್ವಾ, ಹಾಗೆ ಎಲ್ರಿಗೂ ಪ್ರಾಮುಖ್ಯತೆ ಕೊಡ್ಲೇಬೇಕಾಗತ್ತೆ. ನಾನು ಕೇಳೋದೇನಂದ್ರೆ ಅವ್ರಿಗೂ ಪ್ರಾಮುಖ್ಯತೆ ಕೊಡಿ, ಸ್ಥಳೀಯವನ್ನು ಮರಿಬೇಡಿ. 90 ಎರಡ್ ಸಾವಿರದ 14 ತನಕ ಸುಮಾರು 50,000 ಹೆಚ್ಚು ಪತ್ರ ಬರೆದಿದ್ದೀನಿ ವಿವಿಧ ಭಾರತಿಗೆ, ನಾವು ನಮ್ಮಂತ ನಮ್ಮವರು, ಮತ್ತೆ ಪತ್ರೋತ್ತರಕ್ಕೆ, ಮತ್ತೆ ಮೆಚ್ಚಿನ ಚಿತ್ರಗೀತೆಗಂತೂ ಬರಿತಾನೆ ಇರ್ತಾ ಇದ್ದೆ. ಹಾಗೆ ನಮ್ಮನ್ನು ಮರಿಬೇಡಿ ನಾನು ಯಾವಾಗಲೂ ಹೇಳ್ತೀನಿ.
2: ಪ್ರೋಗ್ರಾಮ್ ಇಲ್ಲ, ನೀವು ಈಗ ಸತತವಾಗಿ ಸಂಪರ್ಕದಲ್ಲಿ ಇರ್ತೀರ. ನಿಜ, ಈಗ ಏನಾಗುತ್ತೆ, ಕೆಲವು ಸಲ ಇರ್ಲಿ ನಾಗರಾಜ್ ಶರ್ಮ ಅವರ ಹೆಸರು ಈ ಸಲ ಹೇಳೋದು ಬೇಡ, ಯಾಕೆ ಇನ್ನೊಬ್ರಿಗೆ ಯಾರಿಗೂ ಅವಕಾಶ ಕೊಡೋಣ ಅಂತ ಮಾಡಿರ್ತಾರೆ, ಅದು ನಿಮಗೂ ಗೊತ್ತು.
3: ಗೊತ್ತು ಗೊತ್ತು, ಎಷ್ಟು ಸರಿ ರೇಡಿಯೋ ಕಿಟ್ನ ಎತ್ತಿಟ್ಬಿಟ್ಟಿದ್ದೀನಿ ಕೊಬ್ಬದಲ್ಲಿ, ಮತ್ತೆ ವಾಪಸ್ ಅನ್ಪ್ಯಾಕ್ ಮಾಡಿದ್ದೀನಿ.
2: ಸಿಟ್ಟು ರೀತಿಯ ಸಿಟ್ಟು
3: ನೋಡಿ, ನ್ಯೂಸ್ ಅಲ್ಲಿ ಡಿಲೀಟ್ ಇದು ಮಾಡ್ಬಿಡ್ತೀನಿ, ಅನ್ಇನ್ಸ್ಟಾಲ್ ಮಾಡ್ಬಿಡ್ತೀನಿ, ಮತ್ತೆ ಇನ್ಸ್ಟಾಲ್ ಮಾಡ್ಕೋತೀವಿ. ಯಾಕೆ ನಾವು ಬಿಡಬೇಕು, ನಮ್ಮ ಅಭ್ಯಾಸ ಅದು, ನಮ್ಗೆ ಬೇರೆ ಎಂಟರ್ಟೈನ್ಮೆಂಟ್ ಇಲ್ಲ, ನಮಗೆ ಬೇರೆ ಯಾವುದು ಇಲ್ಲ.
2: ಈಗ ಆಗತ್ತಂದ್ರೆ ಆ ರೀತಿ ತುಂಬಾ ಅನೇಕ ಕಾರ್ಯಕ್ರಮಗಳನ್ನು ಕೇಳಿದವರಿಗೆ ಅದೇನೋ ಒಂದು ಪ್ರೀತಿಯ ಮುನಿಸು ಇರುತ್ತೆ. ಆದ್ರೆ ನೀವು ಬಿಡಲ್ಲ, ಈಗ ನಿಮ್ಗೆ ಎಷ್ಟು ಪ್ರೀತಿ ನೋಡಿ, ಆಕಾಶವಾಣಿ ಬೆಂಗಳೂರಿಗೆ ಹೋಗ್ಬೇಕು, ನೋಡ್ಬೇಕು, ಜನರ ಜೊತೆಗೆ ಬೆರಿಬೇಕು, ಒಂದಿಷ್ಟು ಮಾತಾಡಬೇಕು, ಆಮತ್ತೆ ಯಾವ್ಯಾವ ಉದ್ಘೋಷಕರು ಎಲ್ಲೆಲ್ಲಿದ್ದಾರೆ ಅವ್ರನ್ನ ನೋಡ್ಬೇಕು ಅಂತ ಕುತೂಹಲ. ನಿಮ್ಗೆ
3: ಮೊದಲೆಲ್ಲ ನಾನು ಸುಮಾರು ಬರ್ತಾ ಇದ್ದೆ ಆಕಾಶವಾಣಿ, 2014 ಈಚೆಗೆ ಬಂದಿಲ್ಲ ನಾನು, ಎಲ್ಲ ಹೇಳ್ಬೇಕಂತ ಸುಮಾರು 12 ಮೇಲೆ ಆಗೋದು.
2: ನೋಡಿ 12 ಆದ್ಮೇಲೆ ಬಂದಿದ್ದೀನಿ.
3: ಹೌದು, ನಿಮ್ನೆಲ್ಲ ನೋಡಿ ಬಹಳ ಖುಷಿ ಆಯ್ತು. ಎಲ್ಲ ಹೊಸಬ್ರು ನೀವೆಲ್ಲ.
2: ರೇಡಿಯೋ ಕೇಳೋದಂದ್ರೆ ಹೇಗಿರ್ಬೇಕು ನಿಮ್ ಪ್ರಕಾರ? ಈಗ ನಾಗರಾಜ್ ಅವರು ಏನ್ ಹೇಳಬಹುದು?
3: ರೇಡಿಯೋ ಮಹತ್ವ ಹೆಂಗ್ ಹೇಳೋದು ಸರ್, ಎಲ್ರಿಗೂ ತಿಳಿದಿರುವಂತದ್ದೇ ಅದು. ಅದು ಒಂಥರ ನನಗೆ ಎಲ್ಲರೂ ಇದ ತವರು ಮನೆ ಅಂತಾರೆ, ಸಂಗೀತಗಾರರು ಮತ್ತೆ ಗಾಯಕರೆಲ್ಲ, ನನಗೆ ಒಂಥರ ಇದು ಹೇಳಲಿಕ್ಕೆ ಆಗಲ್ಲ ನನಗೆ. ಅವೇನಾಭಾವ ಸಂಬಂಧ ನಾನು ರೇಡಿಯೋ ಜೊತೆ
2: ಎಷ್ಟು ಮಹತ್ವ ಇದೆ, ಇದು ಎಷ್ಟು ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇದೆ, ಮನರಂಜನೆ ಕೊಡ್ತಾ ಇದೆ,
3: ಖಂಡಿತ
2: ಶಿಕ್ಷಣ ಕೊಡ್ತಾ ಇದೆ, ಮತ್ತೆ ಸಂಸ್ಕೃತಿಯ ಒಂದು ಪ್ರಚಾರ ಆಗ್ತಾ ಇದೆ.
3: ಮೊದಲೆಲ್ಲ ಏನಾಯ್ತು, ಮುಖ್ಯವಾಹಿನಿಯಲ್ಲಿ ಮಾತ್ರ ಇದು ಮಾಹಿತಿಗಳು ಮತ್ತೆ ಇದು ಬರ್ತಾ ಇತ್ತು, ಇವಾಗ ಆತರ ಅಲ್ಲ. ರೈನ್ಬೋಲು ಬರುತ್ತೆ, ಕಾಮನ್ ಬಿಲ್ ಅಲ್ಲಿ ಬರ್ತಾ ಇದೆ, ಮತ್ತೆ ವಿವಿಧ ಭಾರತಿಯಲ್ಲೂ ಬರ್ತಾ ಇದೆ. ಮೂರು ಚಾನೆಲ್ ಅಲ್ಲೂ ಅದನ್ನ ಬೇರೆ ಬೇರೆ

0: ಸಮಯದಲ್ಲಿ ಅದನ್ನ ರಿಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದೀರಾ ಅದನ್ನ, ಅದು ಒಳ್ಳೇದು. ಯಾಕೆ ಯಾರು ಯಾವ್ದಾದ್ರು
1: ಚಾನಲ್
0: ಕೇಳ್ಕೋಬಹುದು. ಮತ್ತೊಂದು ಹೇಳಕ್ ಇಷ್ಟಪಡ್ತೀನಿ ಜಂಪಣ್ಣ ಸರ್, ನಾನು ರೇಡಿಯೋ ಅಂದ್ರೆ ಯಾವ ತರ ಇನ್ಸ್ಪಿರೇಷನ್ ಆಗಿದೆ ಅಂದ್ರೆ, ಸುಮಾರು 1998 ಇಸ್ವಿ ಆಗಸ್ಟ್ ಅಲ್ಲಿ ಒಂದು ಪ್ರೋಗ್ರಾಮ್ ಅಂತ ಮಿಶ್ರಮದಲ್ಲಿ, ಸರ್ವೇಂದ್ರಿಯಣಂ ಏನಂ ಪ್ರಧಾನಂ ಅಂತ ಒಂದು ಪ್ರೋಗ್ರಾಮ್, ಅದು ಮಾಲತಿ ಶರ್ಮಾ ಅವರು ಮೇಡಮ್. ಆ ಕಾರ್ಯಕ್ರಮದಲ್ಲಿ ನೇತ್ರದಾನದ ಮಹತ್ವದ ಬಗ್ಗೆ ಕಾರ್ಯಕ್ರಮ ಇತ್ತು. ಅದಾದ್ಮೇಲೆ 2020 ನಮ್ಮ ತಂದೆ ಅವರು ಕಾಲವಾದರು. ಆ ಒಂದು ಇನ್ಸ್ಪಿರೇಷನ್ ಏನಿತ್ತಿಲ್ಲ ನಮಗೆ, ಆ ದುಃಖದ ಸನ್ನಿವೇಶದಲ್ಲೂ ಮಿಂಟೋ ಆಸ್ಪತ್ರೆಗೆ ಫೋನ್ ಕರೆ ಮಾಡಿ ನಾನು ಅವ್ರ ನೇತ್ರಗಳನ್ನ ದಾನ ಮಾಡಿ ನಮ್ಮ ತಂದೆಯವರು. ಹೊಯ್ಸಳ ಶರ್ಮಾ ಅಂತ ಅವಳು ಲಾ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ರು, ಕಾನೂನು ಅದನ್ನ ಸಾಗರ ಕಾನೂನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ರು, ಅಡ್ವೊಕೇಟ್ ಆಗಿದ್ರು, ಆಮೇಲೆ ಕನ್ನಡ ಸಾಕಷ್ಟು ಕಾನೂನು ಇದಕ್ಕೆ ಪುಸ್ತಕಗಳನ್ನ ಬರೆದಿದ್ದಾರೆ, ನ್ಯಾಯಶಾಸ್ತ್ರ ದರ್ಪಣ ಮತ್ತೆ ಸರಳ ಭಾರತ ಸಂವಿಧಾನ, ಲಾ ಬಗ್ಗೆ ಒಂದು ಮ್ಯಾಗಝಿನ್ ಇದ್ದೇ ಇರಲಿಲ್ಲ. ಆಮೇಲೆ ಉಚಿತ ನ್ಯಾಯ ಸಲಹಾ ಕೇಂದ್ರ ಅಂತ ಮಾಡಿದ್ರು 1982 ವೀರಪ್ಪ ಮೊಯ್ಲಿ ಅವರು ಬಂದು ಉದ್ಘಾಟನೆ ಮಾಡಿದ್ರು ನಮ್ಮ
1: ಮನೆಯಲ್ಲಿ.
0: ಹೌದು ಹೌದು.
1: ಈಗ ತಾವು ಈಗ ಕಾನೂನಿನ ಬಗ್ಗೆ ಮಾತಾಡ್ತಾ ಇದ್ದೀರಿ, ನ್ಯಾಯವಾಣಿ ನಂಬರ್
0: ನಿಮ್ತಿರ್ತೀನಿ, ನಿಮ್ ನಂಬರ್ ನನ್ನ ಹತ್ರ ಇಲ್ಲ, ಆದ್ರೂ ಮೆಸೆಂಜರ್ ಅಲ್ಲಿ ನಿಮ್ಗೆ ಕೊಡ್ತಾ ಇರ್ತೀವಿ, ಚೆನ್ನಾಗಿತ್ತು ಸರ್ ಇವತ್ತು ಅಂತ ಹೇಳಿ ಹೇಳ್ತಿರ್ತೀವಿ ಫೇಸ್ಬುಕ್ ಮೆಸೆಂಜರ್.
1: ನಮ್ಮ ಆಸಕ್ತಿ ಕ್ಷೇತ್ರಗಳು ಇದ್ದಾಗ ಮತ್ತೆ ಆ ರೀತಿಯಾದಂತಹ ಕಾರ್ಯಕ್ರಮಗಳು ಕೂಡ ಆಕಾಶವಾಣಿ ಪ್ರಸಾರ ಮಾಡ್ತಾ ಇದೆ ಅಂದ್ರೆ ನಮಗೆ ಅದು ತುಂಬಾ ಹತ್ತಿರ ಆಗ್ಬಿಡುತ್ತೆ. ನಾವು ಏನು ಯೋಚನೆ ಮಾಡಿರ್ತೀವಿ ಆ ಬಗ್ಗೆ ಒಂದು ಕಾರ್ಯಕ್ರಮ ಬಂದಾಗಲಿ, ಅಥವಾ ಈಗ ಯಾರೋ ಒಬ್ಬ ಉದ್ಘೋಷಕರು ಮತ್ತೆ ಒಬ್ಬ ಕೇಳುಗರ ಜೊತೆಗೆ ಒಂದು ಸಂವಾದ ನಡೀತಾ ಇರ್ತದೆ, ಅಲ್ಲಿ ನಿಮಗೆ ಅನ್ಸುತ್ತೆ ಏನೋ ಈ ಬಗ್ಗೆ ಒಂದು ಪ್ರಶ್ನೆ ಕೇಳಬಹುದಿತ್ತು ಮತ್ತೆ ಇದನ್ನು ಇವರು ಮಾತಾಡಬೇಕಿತ್ತು ಅಂತಂದಾಗ ಅದು ಬಂತಂದ್ರೆ ಖುಷಿ ಆಗ್ಬಿಡುತ್ತೆ.
0: ಖುಷಿ ಇದೆ ನಮಗೆ,
1: ಸ್ಪಂದನಾ
0: ಕಾರ್ಯಕ್ರಮ ಮತ್ತೆ ಪತ್ರೋತ್ತರ ಮತ್ತೆ ಬಂತು ಅನ್ನೋದೊಂದು ಖುಷಿ ಇದೆ ನಮಗೆ. ಯಾಕೆಂದ್ರೆ 7 ನಮಗೆ ಎಲ್ಲಿ ಹೇಳಬೇಕು, ಓರೆ ಕೊರೆಗಳ್ತಿದ್ದಕ್ಕೇನು ಇರಲಿಲ್ಲ. ಬಟ್ ನೀವು ತಪ್ಪೇ ಮಾಡ್ತೀರಾ ನಾನು ಹೇಳ್ತಾ ಇಲ್ಲ, ಇವಾಗ ಏನ್ ನಮಗೆ ಮೇಲ್ ಕೊಟ್ಟಿ ಮೇಲ್ ಹೋಗ್ತಾರ ಅಂತಲೇ ನಾನು ಇಟ್ಟಿದ್ದೀನಿ. ಹಾಗಾಗಿ ಅದಕ್ಕೆ ನಾವು ಒಳ್ಳೆ ಅವಕಾಶಗಳು ಕೊಟ್ಟಿದ್ದೀರಾ
1: ಅಲ್ವಾ,
0: ಹಾಗಾಗಿ
1: ಬೇಕಾಗತ್ತೆ. ಬಹುಶಃ ಈಗ ಯಾವ್ದೋ ಒಂದು ಸಂಸ್ಕೃತಿ ನಶಿಸ್ತಾ ಇದೆ ಅಂದ್ರೆ ಅದನ್ನ ಮತ್ತೆ ಬೆಳಕಿಗೆ ತರಬೇಕಂದಾಗ ಯಾವ್ದಾರ ಒಂದು ಮಾಧ್ಯಮ ಯಾರಾದ್ರೂ ಸಂಸ್ಥೆಯವರಾಗಲಿ ಅದನ್ನ ಮತ್ತೆ ತರಬೇಕು, ಬೆಳಕಿಗೆ ತರಬೇಕು.
0: ನಾನು ಮೊದಲು 1991 ಫಸ್ಟ್ ಆಕಾಶವಾಣಿಗೆ ಬಂದಿದ್ದು, ವಿಸಿಟ್ ಮಾಡಿದ್ದು. ಮೊದಲ ನಾನು ಭೇಟಿ ಮಾಡಿದ್ರೆ ಮಾಲತಿ ಶರ್ಮಾ ಮೇಡಮ್ ಅವ್ರನ್ನ, ಎಷ್ಟು ಖುಷಿ ಆಗ್ಬಿಟ್ಟು ಮನೆಗೆ ಹೋಗಿ ಅದು ಎಷ್ಟು ವರ್ಣಿಸಿದೀನಿ ಅಂದ್ರೆ.
1: ನಿಮ್ಮ ಸ್ನೇಹಿತರಾಗ್ಲಿ ರೇಡಿಯೋ ಬಗ್ಗೆ ನಿಮ್ಮ ಪ್ರೀತಿ ನೋಡಿ ಏನ್ ಪ್ರತಿಕ್ರಿಯೆ ಕೊಡ್ತಾರೆ?
0: ಒಳ್ಳೆ ಅಭ್ಯಾಸ ಅದು, ಅದು ಅಭ್ಯಾಸ ಅಂತ ಹೇಳ್ತಾರೆ. ಬಟ್ ನನ್ನ ಮಗಳೇ ಹೇಳ್ತಾಳೆ ಅದು ಎಷ್ಟು ನಿನಗೆ ಅಪ್ಡೇಟ್ ಆಗಿಲ್ಲ ನೀನೇನು
1: ಹಳೇದನ್ನು ರೇಡಿಯೋ ಈಗ ಮಾಡರ್ನ್ ಕೂಡ ಆಯ್ತಲ್ಲ.
0: ಹೌದು,
1: ಈಗ ಮೊಬೈಲ್ ಅಲ್ಲಿ ಎಲ್ಲ ಇಂಟರ್ನೆಟ್ ಮೂಲಕವಾಗಿ ನ್ಯೂಸ್ ಆನ್ ಏರ್ ಆಪ್ ಮೂಲಕವಾಗಿ ಕೂಡ ನಾವು ತಲುಪ್ತಾ ಇದೀವಲ್ಲ.
0: ಹೌದು,
1: ಸೊ ಹಳೆ ಮತ್ತು ಹೊಸ ಎರಡನ್ನೂ ಕೂಡ ನಾವು ಮೇಳೈಸಿಕೊಂಡು ಮುಂದುವರಿತಾ ಇದೀವಿ.
0: ಹೌದು, ಬಟ್ ಬದಲಾವಣೆ ಬರಬೇಕು ಸರ್. ಅದು
1: ಏನೇನು ಬದಲಾವಣೆ
0: ಅಲ್ಲ, ಬದಲಾವಣೆ ಆಗ್ಬೇಕು ಆಗಿದೆ ನಾನು
1: ಹೇಳ್ತೇನೆ
0: ಆಗಿದೆ. ಬಟ್ ಒಂದೇ ಒಂದು ನಿಮ್ಮಲ್ಲಿ ಮನವಿ ಅಂದ್ರೆ, ಓಲ್ಡ್ ಈಸ್ ಓಲ್ಡ್ ಕಾರ್ಯಕ್ರಮದಲ್ಲಿ ಇವಾಗ ಹೇಗೆ ಮುಂಬೈ ಕೇಂದ್ರದಿಂದ ಬೋಲಿ ಬಿಸಿ ಗೀತ್ನಲ್ಲಿ ಕೇವಲ 50-60 ಹಾಡುಗಳು ಮಾತ್ರ ಬರುತ್ತೆ, ನಮ್ಮ ವಿವಿಧ ಭಾರತಿ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಎರಡೂ ಹೊತ್ತು 1950-60-70-85 ತನಕ ಬಂದ್ರೆ ತುಂಬಾ ಸುಮಧುರವಾದ ಹಾಡುಗಳು ಕೇಳ್ಬೋದು. ಬೇರೆ ಹಾಡು ನಂಗೆ ಇಷ್ಟ ಅಂತ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದಕ್ಕೊಂದು ಬೇರೆ ವೇದಿಕೆಯನ್ನು ಕಲ್ಪಿಸ್ಕೊಡಿ
1: ಅಲ್ವಾ. ಅನೇಕ ಸಲಹೆಗಳನ್ನು ತಾವು ನೀಡ್ತಾ ಇದ್ದೀರಿ, ಬಹಳ ಅಭಿಮಾನ ಪ್ರೀತಿಯಿಂದ ನಮ್ಮ ಆಕಾಶವಾಣಿಗೆ ನೀವು ಬಂದಿದ್ದೀರಿ. ಮತ್ತೆ ಬದುಕಿಗೆ ಯಾವುದೇ ನೆಗೆಟಿವ್ ಹೇಳದೇ ಇರುವಂತಹ ಒಂದು ಮಾಧ್ಯಮ ಜೊತೆಗೆ ಇರಬೇಕು ಅಂತ ಬಯಸ್ತೀವಿ.
0: ನಿಜ ನಿಜ,
1: ಅದನ್ನು ನೀವು ಹೇಳಿದ್ರೆ ನಿಮ್ಮ ಮೂಲಕವಾಗಿ ನಮ್ಮ ಎಲ್ಲ ಕೇಳುಗರಿಗೂ ಕೂಡ ಅಂಶ ಗೊತ್ತಾಗಿದೆ ಅಂತ ನಾವು ಭಾವಿಸೋಣ. ಈಗ ಕಡೆಯಲ್ಲಿ 90 ಅಂತ ಪದ ನೀವು ಬಳಸಿದ್ರೆ ನಾವು ಕೂಡ ಬಳಸ್ತಾ ಇದ್ದೀವಿ. ಆಕಾಶವಾಣಿಗೆ 90 ಆಗ್ತಾ ಇರೋ ಸಂದರ್ಭದಲ್ಲಿ ಆಕಾಶ ಬುಟ್ಟಿಯಲ್ಲಿ ತಾವು ಮಾತಾಡ್ತಾ ಇದ್ದೀರಿ, ಏನ್ ಅನ್ಸುತ್ತೆ ಆಕಾಶವಾಣಿ?
0: ಆಕಾಶವಾಣಿ 90 ಅಂದ್ರೆ ಇಷ್ಟು ಒಂದು ಇಷ್ಟು ಎಲ್ಲ ಚಾಲೆಂಜಿಂಗ್ ಆಗಿದೆ ಹೇಳ್ಬೇಕಂದ್ರೆ, ನಾನು ಇಂಗ್ಲಿಷ್ ಪದ ಉಪಯೋಗಿಸಿದ್ದೀನಿ ಕೇಳ್ಕೋಬಹುದು. ಸ್ಪರ್ಧೆ ಜಾಸ್ತಿ ಇದೆ ಇವಾಗ, ಖಾಸಗಿ ಚಾನಲ್ಗಳು ಬೇಕಾದಷ್ಟು ಇದೆ, ಯೂಟ್ಯೂಬ್ ಇದೆ, ಸಾಮಾಜಿಕ ಮಾಧ್ಯಮಗಳಿದೆ. ಇಷ್ಟು ಮಧ್ಯವೂ ರೇಡಿಯೋ ಬೆಳೆದು ತನ್ನ ಸ್ಥಾನವನ್ನ ಗಟ್ಟಿ ಮಾಡ್ಕೊಂಡಿದೆ, 90 ತನಕ ಮುಂದೆ ಬಂದಿದೆ.
1: ಅಂದ್ರೆ ಕೇಳುಗರು ಹೇಗಿರ್ತಾರೆ ಅಂದ್ರೆ, ತಮ್ಮ ಒಂದು ಸಾಂಸ್ಕೃತಿಕ ಹೆಮ್ಮೆಯ ಒಂದು ಕೇಂದ್ರ, ಅದೇನಾದ್ರೂ ಒಂಚೂರು ಅದರಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಂಚೂರು ಕಡಿಮೆ ಆಯ್ತಂದ್ರೆ ಅವರು ಪ್ರತಿಭಟನೆ ಮಾಡ್ತಾರೆ, ಸಿಡಿದೇಳ್ತಾರೆ. ನಮಗೆ ಬೇಕು, ಇದರಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿ ನ್ಯೂನತೆ ಬರಬಾರದು ಮತ್ತು ಕಡಿತಗೊಳಿಸಬಾರದು. ಮೊದ್ಲು ಹೇಗಿತ್ತು, ಇನ್ನೂ ಸ್ವಲ್ಪ ಹೆಚ್ಚು ಮಾಡಿ ಹೊರತು ಕಮ್ಮಿ ಮಾಡಬೇಡಿ. ಈಗಿನ ಎಷ್ಟೋ ಸಲ ನಾವು ಕಾರ್ಯಕ್ರಮ ಪ್ರಸಾರ ಮಾಡೋ ಅವಧಿ ಕಡಿಮೆ ಆಗಿರ್ತದೆ, ನೀವು ಹೆಚ್ಚು ಮಾಡಿ ಅಂತ ಕೇಳ್ತೀರಿ.
0: ನಿಜ ನಿಜ ನಿಜ.
1: ಅದರ ಅರ್ಥ ಏನಂದ್ರೆ, ಎಲ್ಲ ನಮ್ಮ ಕೇಳುಗರು ತುಂಬಾ ಪ್ರೀತಿಯಿಂದ ಬಹಳಷ್ಟು ತಲ್ಲೀನರಾಗಿ ಆ ಕಾರ್ಯಕ್ರಮ ಜಾಸ್ತಿ ಇರಬೇಕು ಅಂತಾನೆ ಬಯಸ್ತಾರೆ.
0: ಸರ್, ಈ ಸಮಯ ನಾನು ನಮ್ಮ ಹಿರಿಯ ಉದ್ಘೋಷಕರು ಮತ್ತೆ ನಿಮ್ಮ ಅಧಿಕಾರಿ ವರ್ಗಗಳೇನಿದ್ರು, ಕೆ ಎಸ್ ನಿರ್ಮಲಾ ದೇವಿ ಮೇಡಮ್ ಅವರಿರ್ಬೋದು, ಇಂದುಬಾಯಿ ರಮೇಶ್ ಅವರಿರ್ಬೋದು, ಇಂದಿರಾ ಯೇಸುಪ್ರಿಯ ಗಜರಾಜ್ ಅಂತ ಇದ್ರು ಅವರು, ಮತ್ತೆ ನಮ್ಮ ಎಂ ಶಿವಕುಮಾರ್ ಅವರು, ಎಂ ಶಿವರಾಮ್ ಅವರು, ಆಯ್ತಾ, ಆಮೇಲೆ ಸುಮಾ ಎಂ ಎಸ್, ಆಯ್ತಾ, ಮಾಲಾ ನರಸಿಂಹಮೂರ್ತಿ, ಮೈತ್ರಿ ಜಾಗಿರ್ದಾರ್, ನಾರಾಯಣ ಭಟ್, ಆಯ್ತಾ, ರಮೇಶ್ ಕುಲಕರ್ಣಿ, ಆಮೇಲೆ ನೀಲಮ್ಮ ಎಂ ಶೆಟ್ಟಿ ಅಂತ ಒಬ್ರು ಇದ್ದಾರೆ, ಇವಾಗ ಇಲ್ಲ ಕಾಲವಾಗಿದ್ದಾರೆ ಅವರು, ಮತ್ತೆ ಈಶ್ವರ ಕಾಳೇಕರ್ ಅವರು, ಗೋಪಾಲ್ ನಾಯಕ್ ಅವರು, ಗೋಪಾಲ್ ನಾಯಕ್ ಅವರು ಮರೆಯೋಕೆ ಸಾಧ್ಯ ಇಲ್ಲ ಅವರು, ಆಮೇಲೆ ಸುಧಾ ಸುದರ್ಶನ್, ಸುಧಾ ರಾವ್, ಸುಮಾರು ಜನ ಸರ್.
1: ವಾರ್ತೆಗಳನ್ನು ಕೇಳಿದಿರಿ, ನಾಟಕ ಕೇಳಿದಿರಿ, ಬೇರೆ ಭಾಷೆ.

0: ಅವರು ಲಲಿತಾ ಸತ್ಯಮೂರ್ತಿ,
1: ಲಲಿತಾ ಸತ್ಯ
0: ಇಂದ್ರಾಣಿ ರಾಜಶೇಖರ್ ಅವರು, ಸುಮಾರು ಜನ
1: ಸರ್ ನಮ್ಮ ಆಕಾಶವಾಣಿ ಬಳಗ ಫುಲ್ ನೆನಪಿಟ್ರಿ ನೀವು.
0: ಎಲ್ಲರೂ ನೆನಪಿದ್ದಾರೆ ಸರ್, ನೆನಪಿದ್ದಾರೆ.
1: ಬಹಳ ಸಂತೋಷ, ಎಲ್ಲರೂ ಕೂಡ ನೆನಪಿಸ್ತಾರಲ್ಲ ನಮ್ಮ ನಾಗರಾಜ್ ಅವರು ಅಂತ ಹೇಳಿ.
0: ಆಮೇಲೆ ನಮ್ಮ ಎಂ ಜಿ ಶ್ರೀಹರ್ಷನ್ ಅವರು, ಮತ್ತೆ ಟಿ ವಿ ವಿದ್ಯಾಶಂಕರ್, ಪ್ರತಿ ವಾರ ಏನಾಗೋದು ಕಾರ್ಯಕ್ರಮ ಕೊಡೋರು.
1: ಬಹಳ ಸಂತೋಷ ನಿಮ್ ಜೊತೆ ಮಾತಾಡಿ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ, ನಮಸ್ಕಾರ.
2: ಇದುವರೆಗೂ ಕೇಳುಗರಾದ ನಾಗರಾಜ್ ಶರ್ಮಾ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಮಾತುಕತೆಯಲ್ಲಿ ಇವರೊಂದಿಗೆ ಪಾಲ್ಗೊಂಡಿದ್ದವರು ಜಾಂಪಣ್ಣ ಆಶಿಹಾಳ್.
3: ನಿನ್ನ ಕಂಡಾಗ ಸಂತೋಷವೇನು.
4: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದ್ರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮನದ ಭಾವಗಳ ಪೂರ್ಣದಿ ನೊರೆಯಲರಿತ ಕವಿ, ಇನಿತನುಂ ಬಿಡದೆ ರೂಪಿಸಲರಿತ ಶಿಲ್ಪಿ. ಮನದ ಭಾವಗಳ ಪೂರ್ಣದಿ ನೊರೆಯಲರಿತ ಕವಿ, ಇನಿತನುಂ ಬಿಡದೆ ರೂಪಿಸಲರಿತ ಶಿಲ್ಪಿ. ಅನುರೂಪದಿಂದ ವಾಸ್ತವಗೊಳಿಪ ಕೃತಿ ಚತುರ ಧನಿಯರಿವರಲ್ಲಿ ಹರೋ ಮಂಕುತಿಮ್ಮ. ಅನುರೂಪದಿಂದ ವಾಸ್ತವಗೊಳಿಪ ಕೃತಿ ಚತುರ ಧನಿಯರಿವರಲ್ಲಿ ಹರೋ ಮಂಕುತಿಮ್ಮ.

ಕಪ್ಪು ಶಿಲೆ ಒಂದೆಡೆ ಬಿದ್ದಿತ್ತು. ಜಕ್ಕಣ ಶಿಲ್ಪಿ ಇನ್ನೆಲ್ಲೋ ಇದ್ದ. ಜಗತ್ತಿನ ಪುಣ್ಯದಿಂದ ಇಬ್ಬರು ಒಂದೆಡೆ ಸೇರಿದರು. ಫಲ ಚನ್ನಕೇಶವ ಮೂರ್ತಿ, ಬೇಲೂರು ಚನ್ನಕೇಶವ ಮೂರ್ತಿ ನಾವು ನೋಡಲು ಒಂದು ಅಗಾಧ ಕೃತಿಯನ್ನು ನೋಡಿದ ಹಾಗಾಗುತ್ತೆ. ಹಾಗೆ ಸಾಹಿತ್ಯ ಮತ್ತು ಕಾವ್ಯಗಳು ಜಗತ್ತಿನ ಪುಣ್ಯಬಲದಿಂದ ಇವುಗಳ ನಿರ್ಮಾಣ ಜೀವಕ್ಕೆ ಅತ್ಯಂತ ಉಪಯುಕ್ತವಾದವುಗಳು. ಹೀಗೆ ತಮ್ಮ ಮನಸ್ಸಿನಲ್ಲಿ ಮೂಡಿದನ್ನು ಕೃತಿಯಲ್ಲಿ ತೋರಿಸಬಲ್ಲವರು ಧನ್ಯರು. ಸೃಷ್ಟಿಯಲ್ಲಿ ಪ್ರಕೃತಿಯು ಆ ಕೆಲಸವನ್ನು ಮಾಡುತ್ತದೆ. ಮನುಷ್ಯರಿಗೆ ಆ ಸಾಮರ್ಥ್ಯ ಬರುವುದು ದೈವ ಕೃಪೆಯಿಂದಲೇ. ಅವರು ಬ್ರಹ್ಮದಾಟದಲ್ಲಿ ತಾವು ಸಹಕಾರಿಗಳು ಎಂದು ತಿಳಿದುಕೊಂಡಾಗಲೇ, ಅದಕ್ಕೆ ವಯಸ್ಸಿನಲ್ಲಿ ಕಡಿಮೆ ಇದ್ದು ಅದ್ಭುತ ಕಲಾ ಪ್ರತಿಭೆ ಇರುವುದನ್ನು ನೋಡಿ ಉದ್ಗಾರ ತೆಗೆಯುವುದು ಗಾಡ್ ಗಿಫ್ಟ್ ಅಂತ. ದೈವ ಕೃಪೆ.

ಅಲ್ಲದೆ ಮತ್ತೇನು. ಇನ್ನೊಂದೆಡೆ ಡಿ ವಿಜಿ ಹೇಳುತ್ತಾರೆ, ರಾಘವ ಕೃತಿತಾಂ ಕಣ್ಣಾರೆ ಕಾಣದಿರೆ, ತ್ಯಾಗರಾಜನ ಮುಖದೆ ಲಲಿತ ಭಾವಗಳು ರಾಗರಾಗಗಳಾಗಿ ತ್ವರಿದು ಬರುತ್ತಿರ್ದುಪುವೆ, ವಾಗ್ಗೇಯ ಸತ್ಯವನು ಮರಳು ಮುನಿಯ. ರಾಮನ ಸುಂದರವಾದ ರೂಪವು ತನ್ನ ಮನಸ್ಸಿನಲ್ಲಿ ಮೂಡದಿದ್ದಲ್ಲಿ ತ್ಯಾಗರಾಜರ ಬಾಯಿಂದ ಮನೋಹರ ಮತ್ತು ಕೋಮಲವಾದ ಭಾವನೆಗಳು ವಿಧ ವಿಧದ ರಾಗಗಳಲ್ಲಿ ಹರಿದು ಬರಲು ಸಾಧ್ಯವಾಗುತ್ತಿತ್ತೇ. ಇದು ಕೃತಿ ರಚಿಸಿ ಹಾಡುವವನಲ್ಲಿ ಕಂಡುಬರುವ ಸತ್ಯವಾಗಿದೆ.

ಮನದ ಭಾವಿತ ಒಪ್ಪು ಉಪಕರಣ ನಮಗಿಲ್ಲ, ಎಣಿಕೆಗಳ ಪೂರೈಪ ಸಾಧನಗಳಿಲ್ಲ. ಮನದ ಭಾವಿತ ಕೊಪ್ಪು ಉಪಕರಣ ನಮಗಿಲ್ಲ, ಎಣಿಕೆಗಳ ಪೂರೈಪ ಸಾಧನಗಳಿಲ್ಲ. ಜನುಮ ಜನುಮಗಳಿಂತು ಪೇಚಾಟ ತಿಣಕಾಟ ಮುನಿವ ದಾರಲಿ ಪೇಳು ಮಂಕುತಿಮ್ಮ. ಜನುಮ ಜನುಮಗಳಿಂತು ಪೇಚಾಟ ತಿಣಕಾಟ ಮುನಿವ ದಾರಲಿ ಪೇಳು ಮಂಕುತಿಮ್ಮ.

0: ಫಾರ್ಗೆಟ್ ದ ಪಾಸ್ಟ್ ಆ್ಯಂಡ್ ಡೋಂಟ್ ವರಿ ಅಬೌಟ್ ದ ಫ್ಯೂಚರ್ ಆ್ಯಕ್ಟ್ ಸಿನ್ಸಿಯರ್ಲಿ ಇನ್ ದ ಪ್ರೆಸೆಂಟ್ ವಿಚ್ ವಿಲ್ ಬ್ರಿಂಗ್ ಬೆಸ್ಟ್ ರಿಸಲ್ಟ್ಸ್. ಭೂತಕಾಲ ಪೇಚಾಟ, ಭವಿಷ್ಯ ತಿಣಕಾಟ. ನಾವು ಭಾವಿಸುವುದು ಅಷ್ಟೇ, ಎಲ್ಲವನ್ನು ಹೊಂದಿಸುವನು ಭಗವಂತನೇ. ಅವನ ಅನುಗ್ರಹವಿಲ್ಲದೆ ಯಾವ ಕಾರ್ಯವೂ ನೆರವೇರಲಾರದು. ಮನುಷ್ಯನ ಚರಿತ್ರೆ ಇಂಥ ಆಶೆಗಳ ಮತ್ತು ನಿರಾಶೆಗಳ, ಅವನ ಸತತ ಪ್ರಯತ್ನದ ವೃತ್ತಾಂತ. ಎಲ್ಲರ ಎಲ್ಲ ಆಶೆಗಳನ್ನು ಪೂರೈಸುವ ಸಾಧನಗಳು ಇಲ್ಲ. ಅದಕ್ಕೆ ಹೇಳುತ್ತಾರೆ, ಎಲ್ಲರ ಅವಶ್ಯಕತೆಗಳನ್ನು ಪೂರೈಸಬಹುದು ಆದರೆ ಆಶೆಗಳನ್ನು ಪೂರೈಸಲಾರೆವು. ಇಲ್ಲಿ ಅವನು ಪೂರೈಸಿಕೊಳ್ಳಲಿಲ್ಲವೆಂದಾದರೆ ಅದಕ್ಕೆ ಯಾರ ಮೇಲೆ ಕೋಪಗೊಳ್ಳುವುದು? ಮನಸ್ಸು ಬುದ್ಧಿಗಳು ಅವನ ಶರೀರದಲ್ಲಿ ಹಿಂದಿನ ಸಂಸ್ಕಾರಗಳ ಅನುಸಾರವಾಗಿ ಕೆಲಸ ಮಾಡುತ್ತಿರುತ್ತವೆ. ಆ ವಿಚಾರಧಾರೆಗಳೇ ಅವನ ಚಿಂತನೆಗಳನ್ನು ಮತ್ತು ಶಾರೀರಿಕ ಕೆಲಸಗಳನ್ನು ನಿಗದಿಪಡಿಸುತ್ತವೆ ಮತ್ತು ನಿಯಂತ್ರಿಸುತ್ತವೆ. ಪೂರ್ಣ ವಿಕಾಸ ಹೊಂದಬೇಕಾದರೆ ಬಹಳಷ್ಟು ಜನ್ಮಗಳ ಸಾಧನೆಯು ಬೇಕಾಗುವುದು.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಿಶ್ವನಾಥ ನಾಕೋಡ್, ವ್ಯಾಖ್ಯಾನ ಡಾಕ್ಟರ್ HS ಘಳಿಗಿ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿ

ಸಮಯ ಸರಿಯಾಗಿ 9 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
1: ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
2: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
3: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
4: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
5: ಮೇರಿ ಭೀಗಿ ಭೀಗಿ ಸಿ ಪಲ್ ಕೂ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
1: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
3: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
4: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
1: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ

ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಸಮಯ ಸರಿಯಾಗಿ 9:05. ಆಕಾಶವಾಣಿ ರೂಪಕ ಭರವಸೆಯ ಪ್ರತಿಧ್ವನಿಯ 90 ವರ್ಷಗಳು. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದ ನಿರೂಪಣೆ ರಮ್ಯಶ್ರೀ ಹಾಗೂ ಪ್ರಶಾಂತ್. ಸಂಭಾಷಣೆ ಮಂಜುನಾಥ್ ಮತ್ತು ಅಕ್ಷಯ್. ಕಾರ್ಯಕ್ರಮದ ನಿರ್ಮಾಣ ಜ್ಯೋತಿದಾಸ್. ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಪ್ರಯುಕ್ತ ಕೇಳಲಿದ್ದೀರಿ ರೂಪಕ ಭರವಸೆಯ ಪ್ರತಿಧ್ವನಿಯ 90 ವರ್ಷಗಳು.
2: ಕಾಲಚಕ್ರವನ್ನು ಸ್ವಲ್ಪ ಹಿಂದೆ ತಿರುಗಿಸಿ ನೋಡೋಣ. ಹೊಸ ಶತಮಾನವೊಂದು ಆರಂಭವಾಗುತ್ತಿದ್ದ ಕಾಲ ಅದು. ಜಗತ್ತು ಬದಲಾಗುತ್ತಿತ್ತು, ಕಾಲ ಬದಲಾಗುತ್ತಿತ್ತು. ಕ್ಯಾಲೆಂಡರ್ನಲ್ಲಿ ವರ್ಷ 1900. ಆಗ ಯುವ ವಿಜ್ಞಾನಿ ಮಾರ್ಕೋನಿ ಒಂದು ಕನಸು ಕಂಡರು. ಧ್ವನಿಗೂ ರೆಕ್ಕೆಗಳು ಬಂದರೆ ಹೇಗಿರಬಹುದು ಎಂದು.
1: ಅದೇ ಕ್ಷಣದಲ್ಲಿ ಹುಟ್ಟಿತು ಒಂದು ಹೊಸ ಕ್ರಾಂತಿ, ಲೋಕವನ್ನೇ ಒಂದಾಗಿ ಜೋಡಿಸಿದ ಅದ್ಭುತ ಕ್ರಾಂತಿ. ಆ ಕ್ರಾಂತಿಯ ಹೆಸರೇ ರೇಡಿಯೋ.
2: 1900 ಮಾರ್ಕೋನಿ ಇಂಗ್ಲೆಂಡ್ನಿಂದ ಅಮೆರಿಕಾಗೆ ವೈರ್ಲೆಸ್ ಸಂದೇಶ ಕಳುಹಿಸುವ ಮೂಲಕ ರೇಡಿಯೋ ಸಂವಹನಕ್ಕೆ ಚಾಲನೆ ನೀಡಿದರು. ಅದಾದ ನಂತರ ಕೆನಡಾದ ವಿಜ್ಞಾನಿ ರೆಜಿನಲ್ಡ್ ಫೆಸೆಂಡನ್ 1906 ಡಿಸೆಂಬರ್ 24 ರೇಡಿಯೋ ಪ್ರಸಾರವನ್ನು ಆರಂಭಿಸಿದರು.
1: ಅವರು ಪಿಟೀಲನ್ನು ನುಡಿಸಿದಾಗ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಸಾಗುತ್ತಿದ್ದ ಹಡಗುಗಳ ರೇಡಿಯೋ ಆಪರೇಟರ್ಸ್ ತಮ್ಮ ರೇಡಿಯೋ ಸೆಟ್ಗಳಲ್ಲಿ ಆ ಸಂಗೀತವನ್ನು ಆಲಿಸಿದರು. ಒಮ್ಮೆ ಕಲ್ಪನೆ ಮಾಡಿ ನೋಡಿ, ಆಹಾ, ಅದು ಎಷ್ಟು ಅದ್ಭುತ ಕ್ಷಣವಾಗಿರಬಹುದೆಂದು. ಜನರು ಖುಷಿಯಿಂದ ತೇಲಿ ಹೋಗಿದ್ದರೂ ಸಹ ಆಶ್ಚರ್ಯವಿಲ್ಲ. ಸಂವಹನ ಯುಗದ ಮೊದಲ ಹೆಜ್ಜೆ ಅದಾಗಿತ್ತು.
2: ಕೆಲವೇ ದಶಕಗಳ ನಂತರ 1922 ಈ ಮಾಯೆ ಭಾರತದ ನೆಲಕ್ಕೂ ಕಾಲಿಟ್ಟಿತು. ಯೋಚಿಸಿ ನೋಡಿ, ಅದು ಒಂದು ವಿಚಿತ್ರ ಕಾಲ. ಸುದ್ದಿಗಳು ಕಾಲ್ನಡಿಗೆಯಲ್ಲಿ ಸಾಗುತ್ತಿದ್ದುವು, ಧ್ವನಿಗಳು ಹತ್ತಿರದವರಿಗಷ್ಟೇ ಕೇಳಿಸುತ್ತಿದ್ದುವು. ಅಂತಹ ಸಮಯದಲ್ಲಿ ಆಕಾಶದಿಂದ ಇಳಿದು ಬಂದ ಒಂದು ಅಪರಿಚಿತ ಧ್ವನಿ ಜನರನ್ನು ಬೆರಗುಗೊಳಿಸಿತು.
1: ಭಾರತದಲ್ಲಿ ರೇಡಿಯೋ ಆಗಮನ ಕೇವಲ ಒಂದು ತಂತ್ರಜ್ಞಾನ ಆಗಿರಲಿಲ್ಲ, ಅದು ಒಂದು ಸಿಹಿ ಅನುಭವ ಮತ್ತು ಆಶ್ಚರ್ಯವಾಗಿತ್ತು. ದೂರಗಳನ್ನು ಹತ್ತಿರವಾಗಿಸಿ ಪ್ರತಿ ಮನೆ ಮನವನ್ನು ಜಗತ್ತಿನೊಂದಿಗೆ ಕೊಂಡೊಯ್ಯುವ ಅದ್ಭುತ ಸೇತುವೆ.
2: ಯಾವ ಕಥೆಯಾದರೂ ವಿಶೇಷವಾಗುವುದು ಕೇವಲ ಪದಗಳಿಂದಲ್ಲ, ಅದರೊಳಗೆ ಎರಡು ಹೃದಯಗಳ ಸಂಭಾಷಣೆ ಇದ್ದಾಗ ಮಾತ್ರ ಎನ್ನುತ್ತಾರೆ. ಕೆಲವು ನೆನಪುಗಳು, ಕೆಲವು ಕಥೆಗಳು ಕೇಳಿದ ಕೂಡಲೇ ವಾಹ್, ಎಂಥ ಅದ್ಭುತ ಎಂದು ಆಲಿಸುವ ಕೆಲವು ಕ್ಷಣಗಳು ಬೆರೆತಾಗ ಮಾತ್ರ ಆ ಸಂಭಾಷಣೆ ಹೃದಯಕ್ಕೆ ಹತ್ತಿರ.
1: ಇಂದು ರೇಡಿಯೋದ ಈ ವಿಶಿಷ್ಟ ಕಥೆಯಲ್ಲಿ ನಮ್ಮೊಂದಿಗೆ ಇದ್ದಾರೆ ಇಬ್ಬರು ವಿಶೇಷ ಅತಿಥಿಗಳು. ಇವರ ಭೇಟಿ ನಡೆಯುತ್ತಿರುವ ಸ್ಥಳವು ಸಾಮಾನ್ಯವಾದದ್ದಲ್ಲ. ಇತಿಹಾಸವೇ ಉಸಿರಾಡಿರುವುದನ್ನು ಕಂಡಿರುವ ಭವನ, ಅಲ್ಲಿ ಹುಟ್ಟಿದ ಧ್ವನಿಗಳು ಕೋಟ್ಯಾಂತರ ಹೃದಯಗಳ ಸ್ಪಂದನವಾದವು. ಪ್ರತಿ ಪದದಲ್ಲೂ ಒಂದು ಆತ್ಮೀಯತೆ ಇದ್ದು ನಂತರ ಒಂದು ಬಂಧವಾಯಿತು. ಹೌದು, ಇದೇ ಆಕಾಶವಾಣಿಯ ಪ್ರಸಾರ ಭವನ.

0: ಸ್ಟುಡಿಯೋದಲ್ಲಿ ಮುಖಾಮುಖಿಯಾಗಿ ಕುಳಿತಿದ್ದಾರೆ ವಿಕ್ರಾಂತ್ ಪಾಂಡೆ ಮತ್ತು ನೀಲೇಶ್ ಕುಲಕರ್ಣಿ. ಇಬ್ಬರು ವೃತ್ತಿಯಿಂದ ಲೇಖಕರು ಹಾಗೂ ಪದಗಳ ಜಾದುಗಾರರು. ನೀಲೇಶ್ ಮತ್ತು ವಿಕ್ರಾಂತ್ ಆಕಾಶವಾಣಿಯ ಕುರಿತು ಸಂಶೋಧನಾ ಆಧಾರಿತ ಪುಸ್ತಕವನ್ನೂ ಬರೆದಿದ್ದಾರೆ.
1: ಹಾಗಾದರೆ ಇಂದು ಇವರಿಬ್ಬರ ಧ್ವನಿಗಳ ಮೂಲಕ ನಾವು ಕೇಳಲಿದ್ದೇವೆ ರೇಡಿಯೋದ ಕಥೆಯನ್ನು. ಇದು ಕೇವಲ ಇತಿಹಾಸವಲ್ಲ, ಭಾವನೆಗಳ ಒಂದು ದೀರ್ಘ ಪಯಣ.
2: ನಿಲೇಶ್, ರೇಡಿಯೋ ಕಥೆ ಕೇಳಬೇಕಾದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಇದು 1920 ಲಂಡನ್ನಲ್ಲಿ ರೇಡಿಯೋ ಆರಂಭ ಆಯಿತು. ಅದಾದ್ಮೇಲೆ ಕೇವಲ 2-2 ವರ್ಷಗಳಲ್ಲಿ ಅದು ಬ್ರಿಟಿಷ್ ಇಂಡಿಯಾಗೆ ಬರುತ್ತೆ. ಮೊದಲು ಪ್ರಸಾರ ಬಾಂಬೆಲ್ ನಡೆಯುತ್ತೆ. ಗವರ್ನರ್ಗೋಸ್ಕರ ಒಂದು ಮ್ಯೂಸಿಕ್ ಪ್ರೋಗ್ರಾಮ್ನ ಬ್ರಾಡ್ಕಾಸ್ಟ್ ಮಾಡಲಾಗಿತ್ತು. ಆ ಸಮಯದಲ್ಲಿ ಗವರ್ನರು ಪುಣೆಯಲ್ಲಿದ್ದರು. ಅವರು ಕಾರ್ಯಕ್ರಮನ ಕೇಳಿ ತುಂಬಾ ಮೆಚ್ಚುಗೆನ ವ್ಯಕ್ತಪಡಿಸಿದ್ರಂತೆ.
3: ಆ ಟೈಮಲ್ಲಿ ಪೋಸ್ಟ್ ಅಂಡ್ ಟೆಲಿಗ್ರಾಫ್ ಸಹಾಯ ತಗೊಂಡಿದ್ರು, ಯಾಕಂದ್ರೆ ಏರ್ವೇವ್ಸ್ ಮೂಲಕ ಕಳಿಸೋಕೆ ಬೇರೆ ವ್ಯವಸ್ಥೆನೇ ಇರಲಿಲ್ಲ. ಹಾಗಾದ್ರೆ ವಿಕ್ರಾಂತ್, 1992 ಮೊದಲ ಬ್ರಾಡ್ಕಾಸ್ಟ್ ಆದ ನಂತರ 1922 1927 ಭಾರತದ ಹಲವು ಕಡೆ ರೇಡಿಯೋ ಪ್ರಸಾರ ಆರಂಭ ಆಗತ್ತೆ. ಆದರೆ ಅದಕ್ಕಾಗಿ ಯಾವುದೇ ಅಧಿಕೃತ ಸಂಸ್ಥೆ ಅಂತ ಇರಲಿಲ್ಲ. ಜನರೇ ರೇಡಿಯೋ ಕ್ಲಬ್ಸ್ ಅನ್ನ ಆರಂಭ ಮಾಡಿದ್ರು. ಚೆನ್ನೈ, ಮುಂಬೈ, ದೆಹಲಿ, ಕಲ್ಕತ್ತಾ ಅನೇಕ ಕಡೆ ರೇಡಿಯೋ ಕ್ಲಬ್ಸ್ ಹುಟ್ಕೊಂಡಿದ್ವು. ಅರವಿಂದ್ ಚಿಟಿಯಾರ್ ಅವರು ಹೇಳಿದೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಆ ಕಾಲದಲ್ಲಿ ಶ್ರೀಮಂತ ಕುಟುಂಬಗಳಲ್ಲಿ ಮಾತ್ರ ರೇಡಿಯೋ ಇರ್ತಾ ಇತ್ತು. ಅದನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ರೇಡಿಯೋನ ಮನೆ ಒಳಗಲ್ಲ, ಮನೆ ಹೊರಗೆ ಫುಲ್ ಸೌಂಡ್ ಕೊಟ್ಟು ಪ್ಲೇ ಮಾಡ್ತಾ ಇದ್ರಂತೆ. ಅಲ್ಲಿ ಓಡಾಡೋ ಜನರೆಲ್ಲ ಓ ಇವ್ರ ಮನೇಲಿ ರೇಡಿಯೋ ಇದೆ ಅಂತ ನೋಡ್ಬೇಕಲ್ಲ ಅದಕ್ಕೆ. ಆದರೆ ರೆವಿನ್ಯೂ ಮಾಡೆಲ್ ಅಂತ ಇರಲಿಲ್ಲ. ಹೀಗಾಗಿ 5 ಒಳಗೆ ಹಲವಾರು ರೇಡಿಯೋ ಕ್ಲಬ್ಸ್ಗಳು ಹುಟ್ಟಿದ್ವು, ಹಾಗೆ ಮುಚ್ಚಿದ್ವು ಕೂಡ.
2: ಚೆನ್ನೈನಲ್ಲಿ ಒಂದು ರೇಡಿಯೋ ಕ್ಲಬ್ ಅನ್ನ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಒಪ್ಪಿಸಲಾಗಿತ್ತಂತೆ. ಸಂಜೆ ಜನರು ವಾಕಿಂಗಿಗೆ ಹೋದಾಗ ಉದ್ಯಾನಗಳಲ್ಲಿ ಸಂಗೀತ ಕೇಳಿಸ್ತಾ ಇತ್ತಂತೆ.
1: ಪ್ರತಿ ಕಥೆಯೂ ಸರಳವಾಗಿರುವುದಿಲ್ಲ. ಒಂದೆಡೆ ಕೆಲವು ಮನೆಗಳಲ್ಲಿ ರೇಡಿಯೋದ ಮಧುರ ಧ್ವನಿಗಳು ಮೊಳಗುತ್ತಿದ್ದರೆ, ಇನ್ನೊಂದೆಡೆ ದೊಡ್ಡ ವರ್ಗವೊಂದು ಇನ್ನೂ ಮೌನದಲ್ಲೇ ಮರೆಯಾಗಿತ್ತು. ಕನಸುಗಳಿಗೆ ರೆಕ್ಕೆ ಕೊಡಲು ಪ್ರಯತ್ನಗಳಾಗಿದ್ದವು, ಆದರೆ ಪರಿಸ್ಥಿತಿಗಳು ಹಾರಲು ಬಿಡಲಿಲ್ಲ. ಹಾರುವ ಮುನ್ನವೇ ಆ ಕನಸುಗಳು ಅಲುಗಾಡತೊಡಗಿದವು.
0: ನಂತರ ಒಂದು ಹಂತದಲ್ಲಿ ಭಾರತದಲ್ಲಿ ರೇಡಿಯೋ ಹರಡುವ ಭರವಸೆಯೇ ಮಸುಕಾಗತೊಡಗಿತು. ರೇಡಿಯೋ ಪ್ರಸಾರದೊಂದಿಗೆ ಜೊತೆಯಾಗಿದ್ದ ಕಂಪನಿ ದಿವಾಳಿಯಾಯಿತು.
2: 1926 ಧನ್ರಾಜ್ ಮಿಲ್ನ ಉಪಮಾಲಿಕರಾದ ರಾಜಾ ಸಾಹೇಬ್ ಧನ್ರಾಜ್ ಗಿರಿ ನರಸಿಂಹಗಿರಿ ಅವರು 6 ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಷನ್ ನೀಡಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿಯ ಹೆಸರಲ್ಲಿ ಮತ್ತೆ ಅದನ್ನು ಆರಂಭ ಮಾಡ್ತಾರೆ.
3: ಆದರೆ ಅದು ಸರ್ಕಾರಿ ಸಂಸ್ಥೆ ಅಲ್ಲ, ಭಾರತದ ಮೊದಲ ಪ್ರೈವೇಟ್ ಕಮರ್ಷಿಯಲ್ ಬ್ರಾಡ್ಕಾಸ್ಟಿಂಗ್ ಕಂಪನಿ. ಆದರೆ 1930 ಹೊತ್ತಿಗೆ ಆ ಕಂಪನಿ ಬ್ಯಾಂಕ್ರಪ್ಟ್ ಆಗತ್ತೆ.
2: ಅದರ ಪ್ರಮುಖ ಕಾರಣ ಏನು ಅಂದ್ರೆ, ಅವರು ನೇಮಿಸಿದ್ದಂತಹ ಹಲವಾರು ಜನರು BBCಯಿಂದ ಬಂದವರಾಗಿದ್ದರು. ಅವರ ಸಂಬಳದ ಬೇಡಿಕೆ ತಿಂಗಳಿಗೆ 2,000 ಪೌಂಡ್ಸ್ ಮಟ್ಟದಲ್ಲಿತ್ತಂತೆ. ಅಷ್ಟು ದೊಡ್ಡ ವೆಚ್ಚವನ್ನ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿಗೆ ನಿಭಾಯಿಸೋದಿಕ್ಕಾಗಲ್ಲ, ಹಾಗಾಗಿ ಬ್ಯಾಂಕ್ರಪ್ಟ್ ಆಯಿತು. ರೇಡಿಯೋ ಕ್ಲಬ್ಸ್ ಆಯಿತು, ಅದಾದ ನಂತರ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಆಯಿತು. ಆದರೆ ಇವು ಹೆಚ್ಚು ದಿನ ಉಳ್ಕೊಳ್ದೇ ಇದ್ರು ಕೂಡ ಜನರಿಗೆ ರೇಡಿಯೋ ಅನ್ನೋದ್ರ ಪರಿಚಯ ಮಾಡಿಸ್ತು. ಜನಗಳಿಗೆ ರೇಡಿಯೋ ಅಂತ ಕೂಡ ಒಂದಿದೆ ಅನ್ನೋದು ಗೊತ್ತಾಯ್ತು. ಶ್ರೀಮಂತರು ರೇಡಿಯೋನ ಖರೀದಿ ಮಾಡಿ ತಮ್ಮ ಮನೆಯಲ್ಲಿ ಇಟ್ಕೋತಾ ಇದ್ರು.
3: ಇದೇ ಕಾರಣಕ್ಕಾಗಿ ಕಂಪನಿ ಮುಚ್ಚಿದಾಗ ಪೊಲಿಟಿಷಿಯನ್ಸ್ ಮತ್ತು ಈ ಲೋಕಲ್ ಗೌರ್ಮೆಂಟ್ ಸರ್ವೆಂಟ್ಸ್ ಬ್ರಿಟಿಷ್ ಗೌರ್ಮೆಂಟ್ ಮೇಲೆ ಒತ್ತಡ ಹೇರೋಕ್ ಶುರು ಮಾಡಿದ್ರು. ಇದರ ಪರಿಣಾಮವಾಗಿ 1931 ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಆರಂಭ ಆಗುತ್ತೆ. ಅದು ಸರ್ಕಾರದ ವತಿಯಿಂದ ಆರಂಭವಾದ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್. ನಿನಗೆ ನೆನಪಿದೆಯಾ, ನಾವು ಮಿಸ್ಟರ್ ಮದಾನ್ ಅವರನ್ನ ಭೇಟಿಯಾಗಿದ್ವು. ಅವರ ತಾತ ಫೋರೆಂಟಲ್ ರೇಡಿಯೋ ಕಂಪನಿ ಅಂತ ಏನೋ ಸೆಟ್ಅಪ್ ಮಾಡ್ಕೊಂಡಿದ್ರು. ಅವ್ರು ಹೇಳಿದ್ರು, ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಆದಾಗ ಆ ಸಮಯದಲ್ಲಿ ಬಹಳಷ್ಟು ಜನ ರೇಡಿಯೋವನ್ನ ಖರೀದಿ ಮಾಡಿದ್ರು. ಆದರೆ ಅವರೆಲ್ಲರೂ ಕೂಡ ಪ್ರತಿಷ್ಠಿತ ಜನರು, ಸರ್ಕಾರಿ ನೌಕರರು ಹಾಗೂ ಬಹಳಷ್ಟು ಬ್ರಿಟಿಷ್ ಅಧಿಕಾರಿಗಳು, ಜೊತೆಗೆ ಭಾರತದ ಪ್ರತಿಷ್ಠಿತ ವ್ಯಕ್ತಿಗಳು ಕೂಡ. ಅವರ ಬಳಿ ರೇಡಿಯೋ ಸೆಟ್ ಏನೋ ಇತ್ತು, ಆದರೆ ಕೇಳಲು ಏನೂ ಇರಲಿಲ್ಲ. ಹಾಗಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರೋಕೆ ಶುರು ಮಾಡಿದ್ರು. ಇನ್ನೊಂದು ವಿಚಾರ ಏನಪ್ಪಾ ಅಂದರೆ, ಈ ಸಮಯದಲ್ಲಿ ಈ ಶ್ರೀಮಂತರು, ಪ್ರತಿಷ್ಠಿತ ಜನರು ರೇಡಿಯೋದ ಯಾವುದೇ ಹೊಸ ಮಾಡೆಲ್ ಬಂದರೂ ಕೂಡ ಅದನ್ನು ಇಂಪೋರ್ಟ್ ಮಾಡಿ ತೆಗೆದುಕೊಳ್ತಾ ಇದ್ರು, ಹಳೆ ರೇಡಿಯೋನ ಮಾರಾಟ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಮೆಕ್ಯಾನಿಕ್ಗಳ ದೊಡ್ಡ ಗುಂಪೆ ಇತ್ತು. ಅವರು ಆ ಹಳೆ ರೇಡಿಯೋ ಸೆಟ್ಗಳನ್ನ ಸ್ವಲ್ಪ ರಿಪೇರಿ ಮಾಡಿ ಮತ್ತೆ ಮಾರಾಟ ಮಾಡ್ತಾ ಇದ್ರು. ಬಹಳಷ್ಟು ಜನ ತಮ್ಮ ನಿತ್ಯ ಜೀವನವನ್ನ ನಡೆಸೋಕೆ ರೇಡಿಯೋ ಮೇಲೆ ಅವಲಂಬಿತರಾಗಿದ್ರು. ಇವರೆಲ್ಲರೂ ಸೇರಿ ಒತ್ತಡ ಹಾಕಿದಾಗ ಬ್ರಿಟಿಷ್ ಗೌರ್ಮೆಂಟ್ ಅನಿವಾರ್ಯವಾಗಿ ಸರ್ಕಾರಿ ಮಟ್ಟದಲ್ಲಿ ಪ್ರಸಾರ ಸೇವೆಯನ್ನ ಆರಂಭ ಮಾಡಿತು.
2: ಆಗ BBCಯಿಂದ ಲೈನ್ ಅಂಡ್ ಫೀಲ್ಡ್ ಅನ್ನೋರು ಭಾರತಕ್ಕೆ ಬಂದರು. ಅವರು BBCಯಿಂದ ಬಂದವರು. ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅನ್ನೋ ಉದ್ದನೆಯ ಹೆಸರು ಜನರ ಮನಸ್ಸಿಗೆ ತಲುಪೋದಿಲ್ಲ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಜನರ ನಾಲಿಗೆ ಮೇಲೆ ಸುಲಭವಾಗಿ ಉಳಿಯುವಂತಹ ಒಂದು ಹೆಸರು ಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಆಮೇಲೆ ಒಂದು

0: ನಿಲೇಶ್, ಆಲ್ ಇಂಡಿಯಾ ರೇಡಿಯೋನ ಬೆಳಗ್ಗೆ ಆನ್ ಮಾಡಿದಾಗ ಅದರ ಸಿಗ್ನೇಚರ್ ಟ್ಯೂನು ಎಲ್ರಿಗೂ ಗೊತ್ತು. ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅದು ಗೊತ್ತು. ಅಷ್ಟು ಐಕಾನಿಕ್ ಅದು. ಅದರ ಹಿಂದಿನ ಕಥೆ ಏನು ಅಂದರೆ, ಒಬ್ಬ ಜೀವಿಶ್ ಕಂಪೋಸರ್ ಇದ್ರು, ಬಹಳ ವರ್ಷಗಳ ಹಿಂದೆ ಭಾರತಕ್ಕೆ ಬಂದಿದ್ರು, ವಾಲ್ಟರ್ ಕಾಫ್ಮನ್ ಅಂತ. 1936-1946 ಏರ್ ಮುಂಬೈನ ಡೈರೆಕ್ಟರ್ ಆಫ್ ಮ್ಯೂಸಿಕ್ ಆಗಿದ್ರು. ಅವರೇ ಈ ಟ್ಯೂನ್ ಅನ್ನ ರಚಿಸಿದ್ದು. ಪ್ರಸಿದ್ಧ ಸಂಗೀತ ನಿರ್ದೇಶಕ ಜುಬಿನ್ ಮೆಹ್ತಾ ಅವರ ತಂದೆ ಮೆಹಲಿ ಮೆಹ್ತಾ ಇದಕ್ಕೆ ವಯೊಲಿನ್ ನುಡಿಸಿದ್ರು. ರಾಗ ಶಿವರಂಜನಿಯಲ್ಲಿ ರೂಪುಗೊಂಡಿದೆ ಈ ಸಿಗ್ನೇಚರ್ ಟ್ಯೂನ್. ಇಂದಿಗೂ ಬೆಳಗಿನ ಹೊತ್ತಲ್ಲಿ ಆಲ್ ಇಂಡಿಯಾ ರೇಡಿಯೋ ಆರಂಭ ಆಗ್ತಿದ್ದ ಹಾಗೆಯೇ ಕೇಳಿಬರುತ್ತೆ. ಅದನ್ನು ಕೇಳಿದ ತಕ್ಷಣ ಇದು ಆಲ್ ಇಂಡಿಯಾ ರೇಡಿಯೋ ಸಿಗ್ನೇಚರ್ ಟ್ಯೂನ್ ಅಲ್ವಾ ಅನ್ನೋದು ಪ್ರತಿಯೊಬ್ಬ ಭಾರತೀಯರಿಗೂ ಗೊತ್ತಾಗುತ್ತೆ.
1: ಅಷ್ಟು ಚಿರಪರಿಚಿತವಾಗಿದೆ. ಇದನ್ನ ಕೇಳಿದ ತಕ್ಷಣ ಆಲ್ ಇಂಡಿಯಾ ರೇಡಿಯೋದ ಟ್ಯೂನ್ ಅಂತ ಗೊತ್ತಾಗ್ಬಿಡುತ್ತೆ. ಹಾಗೂ ಇಷ್ಟು ವರ್ಷ ಆದರೂ ಕೂಡ ಇದು ಬದಲಾಗಿಲ್ಲ.

0: ಇಂದು ಟೆಕ್ನಾಲಜಿ ಎಂದು ಕರೆಯುವುದನ್ನು ಒಂದು ಕಾಲದಲ್ಲಿ ಜನರು ಜಾದೂ ಹಾಗೂ ಅಪಾಯ ಎಂದು ಭಾವಿಸುತ್ತಿದ್ದರು. ಆಕಾಶವಾಣಿಯ ಆರಂಭಿಕ ದಿನಗಳ ಕಥೆ ಇದು. ಸ್ಟುಡಿಯೋದಲ್ಲಿದ್ದ ಆ ತಣ್ಣನೆಯ ಮೈಕ್ರೋಫೋನ್ ಮುಂದೆ ನಿಲ್ಲುವುದಕ್ಕೂ ದೊಡ್ಡ ದೊಡ್ಡ ಕಲಾವಿದರು ಹೆದರುತ್ತಿದ್ದರು.
1: ಕಾರಣ ತಾಂತ್ರಿಕ ದೋಷವಲ್ಲ, ಒಂದು ವಿಚಿತ್ರ ಭ್ರಮೆ, ಜನರಲ್ಲಿ ಮನೆ ಮಾಡಿದ್ದ ಒಂದು ವಿಚಿತ್ರ ಭ್ರಮೆ. ಸಂಪ್ರದಾಯದ ಹಿಂಜರಿಕೆ ಮತ್ತು ವಿಜ್ಞಾನದ ಹೊಸ ಹಾರಾಟದ ನಡುವೆ ಸ್ಟುಡಿಯೋದ ಆ ಮುಚ್ಚಿದ ಕೋಣೆಗಳಲ್ಲಿ ಅನೇಕ ಆಸಕ್ತಿದಾಯಕ ಹೋರಾಟಗಳು ನಡೆದಿದ್ದವು.
2: ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದ್ರೆ, ಬಹಳಷ್ಟು ಜನ ರೇಡಿಯೋದಲ್ಲಿ ಮಾತಾಡೋಕೆ ಹಾಗೂ ಹಾಡೋಕ್ ಬರ್ತಾ ಇರಲಿಲ್ಲ. ಎಲ್ಲರೂ ಹೆದರ್ಕೊಳ್ತಾ ಇದ್ರು, ಮೈಕ್ ಮುಂದೆ ಹಾಡಿದ್ರೆ ಅದು ನಿಮ್ಮ ಧ್ವನಿಯನ್ನ ಕಸ್ಕೊಳ್ಳುತ್ತೆ ಅನ್ನೋ ಮಾತು ಜನರಲ್ಲಿ ಹರಡಿತ್ತು. ಹಾಗಾಗಿ ದೊಡ್ಡ ದೊಡ್ಡ ಸಂಗೀತಗಾರರು ಕೂಡ ಬರ್ತಾ ಇರಲಿಲ್ಲ, ಅವರನ್ನ ಮನವೊಲಿಸಬೇಕಾಗಿತ್ತು. ರೇಡಿಯೋ ನಿಮ್ಮ ಧ್ವನಿನ ಕದ್ಕೊಳ್ಳೋದಿಲ್ಲ.

0: ಅಂತ. ಗಾಂಧೀಜಿಯವ್ರದ್ದು ಕೂಡ ಒಂದು ಕಥೆ ಇದೆ. ಲಂಡನ್ ರೇಡಿಯೋದಲ್ಲಿ ಹೇಳಿದ್ರು, ಗಾಂಧೀಜಿಯವರು ಕೇಳಿದ್ರಂತೆ, ಮೈಕ್ ಹತ್ರ ಮಾತಾಡಬೇಕಾದ್ರೆ ಅದು ನಮ್ಮ ಧ್ವನಿನ ಕಸ್ತ್ಕೊಳ್ಳೋದಿಲ್ವಾ ಅಂತ.
1: ಹಾಗೆ ಕಮಲಿನಿ ದರ್ಜಿಯವರು ಹೇಳಿದ ಒಂದು ನೆನಪು, ಒಮ್ಮೆ ಒಬ್ಬ ಸಾರಂಗಿ ವಾದಕ ರೆಕಾರ್ಡಿಂಗಿಗೆ ಬಂದಿದ್ರಂತೆ. ಪ್ರತಿ 10 ನಿಮಿಷಕ್ಕೊಂದ್ಸಲ ಅವರು ಸ್ಥಾನನ ಬದಲಾಯಿಸ್ತಾ ಇದ್ರಂತೆ. ಯಾಕೆ ಗೊತ್ತಾ? ಒಂದೇ ಜಾಗದಲ್ಲಿ ಹೆಚ್ಚು ಹೊತ್ತು ವಾದಿಸಿದ್ರೆ ಮೈಕ್ರೋಫೋನ್ ನಿಮ್ಮ ಕಲೆಯನ್ನ ಕಸ್ಕೊಂಡ್ಬಿಡುತ್ತೆ ಅಂತ ಯಾರೋ ಹೇಳಿದ್ರಂತೆ. ಇಂತಹ 100 ಭ್ರಮೆಗಳನ್ನ ಎದುರಿಸುತ್ತಾ ಹಂತ ಹಂತವಾಗಿ ಆಲ್ ಇಂಡಿಯಾ ರೇಡಿಯೋ ತನ್ನ ಇಂದಿನ ರೂಪವನ್ನು ಪಡ್ಕೊಂಡಿದೆ.
2: ಕೆಲವು ಕಥೆಗಳು ನಮ್ಮ ಕಣ್ಣೆದುರೆ ಇದ್ದರೂ ಗಮನಕ್ಕೆ ಬರುವುದಿಲ್ಲ. ದೆಹಲಿ ನಗರದಲ್ಲಿರುವ ಆಕಾಶವಾಣಿ ಭವನದ ಆರ್ಕಿಟೆಕ್ಚರ್ನ ಹಿಂದೆಯೂ ಒಂದು ಕಥೆ ಇದೆ. ವರ್ಷಗಳ ಕಾಲ ಮೌನವಾಗಿ ನಿಂತಿರುವ ಆ ಭವನ ಏನೋ ಹೇಳಬೇಕೆಂದು ಕಾತರಿಸುವಂತೆ ಕಾಣುತ್ತದೆ.
3: ಪ್ರತಿದಿನ ಸಾವಿರಾರು ಜನರು ಇದರ ಮುಂದೆಯೇ ಹಾದು ಹೋಗುತ್ತಾರೆ. ಆದರೆ ಇದರ ನಿಜವಾದ ಕಥೆ ಇಂದಿಗೂ ಇತಿಹಾಸದ ಪದರಗಳ ಅಡಿಯಲ್ಲಿ ಅಡಗಿದೆ. ಅದು ಒಂದು ರಹಸ್ಯ. ಕಣ್ಣಿಗೆ ಕಾಣಿಸುತ್ತದೆ, ಆದರೆ ಅರ್ಥವಾಗುವುದಿಲ್ಲ. ಅಷ್ಟಕ್ಕೂ ಆ ಕಟ್ಟಡದ ಕಥೆಯೇನು?
1: 1935 ವೇಳೆಗೆ ಬ್ರಾಡ್ಕಾಸ್ಟಿಂಗ್ ಲಾಭದ ಹಾದಿಯನ್ನು ಹಿಡಿದಿತ್ತು. ಭಾರತ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸತೊಡಗಿತ್ತು. ಹೆಡ್ ಕ್ವಾರ್ಟರ್ಸ್ ದೆಹಲಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಮೊದಲ ಸ್ಟುಡಿಯೋ ಸಿವಿಲ್ ಲೈನ್ಸ್ ಅಲ್ಲಿ ಇತ್ತು. ಇಂದಿಗೂ ಅಲ್ಲಿ ಬೇಸ್ಮೆಂಟ್ ಮಾರ್ಬಲ್ ಸ್ಟೋನ್ ಮೇಲೆ ದಿಸ್ ವಾಸ್ ದ ಫಸ್ಟ್ ಬ್ರಾಡ್ಕಾಸ್ಟಿಂಗ್ ಸ್ಟುಡಿಯೋ ಆಫ್ ಆಲ್ ಇಂಡಿಯಾ ರೇಡಿಯೋ ಅಂತ ಕೆತ್ತಲಾಗಿದೆ. ಅದೇ ಜಾಗದಲ್ಲಿ ಈಗ ಹಾಸ್ಪಿಟಲ್ ಇದೆ. ಆ ಮಾರ್ಬಲ್ನ ಎದುರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ರೇಡಿಯೋ ಡಯಾಗ್ನೋಸಿಸ್ ಇದೆ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್ ಸಂಗತಿ.
0: ನಿಲೇಶ್, ದೆಹಲಿಯ ಆಕಾಶವಾಣಿ ಭವನದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ತುಂಬಾ ಜನ ಗೊತ್ತಿರಲ್ಲ. ಆ ಕಟ್ಟಡವನ್ನು ನೋಡಿದ್ರೆ ಸಾಧಾರಣವಾದ ಬಿಲ್ಡಿಂಗ್ ಅಂತ ಅನ್ನಿಸ್ಬೋದು ಎಲ್ರಿಗೂ. ಆದರೆ ಅದರ ವಿನ್ಯಾಸ ಅಂದರೆ ಡಿಸೈನ್ ಹಿಂದೆ ಒಂದು ಅದ್ಭುತವಾದ ಕಥೆ ಇದೆ. ನಾವು ಆ ಕಟ್ಟಡವನ್ನು ಆಕಾಶದಿಂದ ಅಂದರೆ ಟಾಪ್ ವ್ಯೂಯಿಂದ ನೋಡಿದ್ರೆ ಒಂದು ಹಳೆ ಕಾಲದ ಗ್ರಾಮೋಫೋನ್ ಅಥವಾ ರೆಕಾರ್ಡ್ ಪ್ಲೇಯರ್ ಥರ ಕಾಣಿಸುತ್ತೆ. ಎರಡು ಬದಿಯಲ್ಲಿ ಗ್ರಾಮೋಫೋನ್ನ ಸುರುಳಿಗಳಿದ್ದು ಅಂದರೆ ಸ್ಪೂಲ್ಸ್. ಮಧ್ಯದಲ್ಲಿ ಕಟ್ಟಡ ಇದೆ.
1: ನನಗೆ 7 ಆಗಿದ್ದಾಗಿಂದ ದೆಹಲಿ ಆಕಾಶವಾಣಿ ಕಟ್ಟಡಕ್ಕೆ ನಾನು ಬರ್ತಾ ಇದ್ದೀನಿ. ಆದರೆ ಕಳೆದ 60-65 ವರ್ಷಗಳಲ್ಲಿ ನನಗೆ ಈ ವಿಷಯ ತಿಳಿದಿರಲಿಲ್ಲ. ಇದನ್ನ ನಮ್ಮ ಗಮನಕ್ಕೆ ತಂದಂತಹ ಉಬೇದ್ ನಿಯಾಜಿ ಸಾಹೇಬರಿಗೆ ಧನ್ಯವಾದ ಹೇಳಲೇಬೇಕು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಈ ಕಟ್ಟಡ ದೆಹಲಿಯ ಪಾರ್ಲಿಮೆಂಟ್ ಸ್ಟ್ರೀಟ್ನಲ್ಲಿ ನಿರ್ಮಾಣವಾದಂತಹ ಮೊದಲ ಕೆಲವು ಕಟ್ಟಡಗಳಲ್ಲಿ ಒಂದು ಅಂತ ಹೇಳಬಹುದು. 1926 ಇದರ ಎದುರಿಗೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ಮಾಣ ಆಗುತ್ತೆ. ಕೊನೆಗೆ 1943 ಆಲ್ ಇಂಡಿಯಾ ರೇಡಿಯೋ ಈ ಭವನಕ್ಕೆ ಸ್ಥಳಾಂತರಗೊಳ್ಳುತ್ತೆ. ನನ್ನ ಇತಿಹಾಸ ತಜ್ಞ ಮಿತ್ರರಾದಂತಹ ಸ್ವಪ್ನ ಲಿಟಲ್ ಅವರು ಹೇಳುವಂತೆ, ಅಂದು ಪಾರ್ಲಿಮೆಂಟ್ ಅನ್ನ ಕೌನ್ಸಿಲ್ ಹಾಲ್ ಅಂತ ಕರಿತಾ ಇದ್ರು. ಆದರೆ ಈ ರಸ್ತೆ ಹೆಸರು ಮಾತ್ರ ಅಂದಿನಿಂದ ಇಂದಿನವರೆಗೆ ಪಾರ್ಲಿಮೆಂಟ್ ಸ್ಟ್ರೀಟ್ ಅಂತಾನೆ ಉಳಿದಿದೆ. ಆ ಕಾಲದಲ್ಲಿ ಕಟ್ಟಲಾದಂತಹ ಉಳಿದ ಎಲ್ಲಾ ಕಟ್ಟಡಗಳನ್ನ, ಉದಾಹರಣೆಗೆ ಈ ರೈಟರ್ಸ್ ಕಟ್ಟಡ ಇರಬಹುದು, ಕಾಲಕ್ರಮೇಣ ಎಲ್ಲವನ್ನ ಕೆಡವಿ ಮರುನಿರ್ಮಾಣ ಮಾಡಿದ್ದಾರೆ. ಆದರೆ ಈ ಆಕಾಶವಾಣಿ ಭವನ ಮಾತ್ರ ಇವತ್ತಿಗೂ ತನ್ನ ಮೂಲ ವಿನ್ಯಾಸವನ್ನ ಹಾಗೇ ಉಳಿಸಿಕೊಂಡಿರುವಂತಹ ಏಕೈಕ ಪಾರಂಪರಿಕ ಕಟ್ಟಡ ಆಗಿದೆ. ಇದು ಈ ಕಟ್ಟಡದ ಹೆಮ್ಮೆ ವಿಷಯ. 50-60 ವರ್ಷಗಳ ಹಿಂದೆ ಈ ಕಟ್ಟಡಕ್ಕೆ ಬಂದವರು ಇವತ್ತು ಇಲ್ಲಿಗೆ ಬಂದರೂ ಕೂಡ ಅವರಿಗೆ ಅಂದಿನ ಅದೇ ರೇಡಿಯೋ ಅನುಭೂತಿ ಮರುಕಳಿಸುತ್ತೆ.
3: ಕಾಲ ವೇಗವಾಗಿ ಬದಲಾಗುತ್ತಿತ್ತು. ಇದುವರೆಗೂ ಜನರು ಕರೆಯುತ್ತಿದ್ದ ಆಲ್ ಇಂಡಿಯಾ ರೇಡಿಯೋಗೆ ಮತ್ತೊಂದು ಹೆಸರು ದೊರಕಿತು, ಆಕಾಶವಾಣಿ. ಆಕಾಶದಿಂದ ಹರಿದು ಬರುವ ಧ್ವನಿ, ಪ್ರತಿ ಮನೆಯನ್ನು ತಲುಪುವ ನಾದ. ಈ ಹೆಸರಿನ ಹಿಂದೆಯೂ ಹಲವು ಆಸಕ್ತಿದಾಯಕ ಕಥೆಗಳಿವೆ. ಬನ್ನಿ ಅವುಗಳನ್ನು ಕೇಳೋಣ ನೀಲೇಶ್ ಹಾಗೂ ವಿಕ್ರಾಂತ್ ಅವರ ಜೊತೆಯಲ್ಲಿ.
1: 1938 ರವೀಂದ್ರನಾಥ್ ಟ್ಯಾಗೋರ್ ಅವರನ್ನ AIR ಕೋಲ್ಕತ್ತಾ ಶಾರ್ಟ್ವೇವ್ ಸರ್ವಿಸ್ಗಾಗಿ ಆಹ್ವಾನ ಮಾಡಲಾಗಿತ್ತು. ಆಗ ಅವರು ಬಂಗಾಳಿಯಲ್ಲಿ ಒಂದು ಕವಿತೆ ಬರೆದಿದ್ರು. ಅದರ ಇಂಗ್ಲಿಷ್ ಸಾಲು ಹೀಗಿದೆ: ಆಕಾಶವಾಣಿ ಅಟರ್ ಸ್ಪೀಚ್ ಫ್ರಮ್ ಹಿಯರ್ ಬಿಲೋ ದ ಅರ್ಥ್ಸ್ ಗ್ಲೋರಿ ಇಟ್ಸ್ ಪರ್ಪಲ್ ಗ್ಲೋ. ಈ ಕಾರಣಕ್ಕಾಗಿಯೇ ಇವತ್ತು ನಾವು ಆಕಾಶವಾಣಿ ಅಂತ ಕರಿತೀವಿ ಅಂತ ಅನೇಕರು ನಂಬುತ್ತಾರೆ.
0: ಆದರೆ ಅದರ ಇನ್ನೊಂದು ಕಥೆ ಇನ್ನೂ ಮನೋಜ್ಞವಾಗಿದೆ. ಮೈಸೂರಿನ ಪ್ರೊಫೆಸರ್ MV ಗೋಪಾಲಸ್ವಾಮಿ ಅವರ ಕಥೆ. ಅವರು ಮನಃಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು ಮತ್ತು ಮೈಸೂರಲ್ಲಿ ತಮ್ಮದೇ ಆದ ವೈಯಕ್ತಿಕ ರೇಡಿಯೋ ಸ್ಟೇಷನ್ನ ಸ್ಥಾಪಿಸಿದರು. ಅವರು ಪ್ರಸಾರ ಆರಂಭ ಮಾಡೋದಕ್ಕೂ ಮುನ್ನ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ನಾಲಿಗೆ ಮೇಲೆ ಸುಲಭವಾಗಿ ಓಡಾಡುವಂಥ ಒಂದು ಹೆಸರನ್ನು ಹುಡುಕ್ತಾ ಇದ್ರು. ಅದು ಇಂಗ್ಲಿಷ್ ಪದವಾಗಿರಬಾರದು, ಬದಲಾಗಿ ಸಂಸ್ಕೃತ ಅಥವಾ ನಮ್ಮ ನೆಲದ ಭಾಷೆಯ ಮೂಲವನ್ನ ಹೊಂದಿರಬೇಕು ಅನ್ನೋದು ಅವರ ಆಶೆಯಾಗಿತ್ತು. ಒಂದಿನ ಗೋಪಾಲಸ್ವಾಮಿಯವರು ಮತ್ತೆ ಅವರ ಸಹಾಯಕರು ಮನೆಯಲ್ಲಿ ಕೂತ್ಕೊಂಡು ಹೆಸರುಗೋಸ್ಕರ ಸುದೀರ್ಘವಾಗಿ ಚರ್ಚೆ ಮಾಡಿ

0: ಇರ್ತಾರೆ. ಅನೇಕ ಹೆಸರುಗಳು ಬರುತ್ತೆ, ಆದರೆ ಯಾವುದು ಕೂಡ ಸರಿ ಅನ್ಸಲ್ಲ. ಈ ಗೊಂದಲವನ್ನು ನೋಡಿ ಗೋಪಾಲಸ್ವಾಮಿಯವರ ಪತ್ನಿ ಕಮಲಮ್ಮ ಅವರು ಅಡುಗೆ ಮನೆಯಿಂದ ಆಚೆ ಬಂದು, ಏನಿದು ಚರ್ಚೆ ಅಂತ ಕೇಳ್ತಾರೆ. ಗೋಪಾಲಸ್ವಾಮಿಯವರು ಅರೆ ಮನಸ್ಸಿನಿಂದನೇ ಎಲ್ಲಾನು ವಿವರಿಸ್ತಾರೆ. ನೋಡು, ಇಲ್ಲಿಂದ ಒಂದು ಧ್ವನಿ ಹೊರಡುತ್ತೆ, ಮತ್ತೆ ಅದು ಇನ್ನೊಂದು ಕಡೆ ಕೇಳಿಸುತ್ತೆ, ಅದಕ್ಕೊಂದು ಹೆಸರು ಬೇಕು ಅಂತಾರೆ. ಆಗ ತಕ್ಷಣನೇ ಕಮಲಮ್ಮನವರು ಹೇಳ್ತಾರೆ, ಅರೆ ಹಾಗಿದ್ರೆ ಅದು ಆಕಾಶವಾಣಿ ಅಂತ. ಅಲ್ಲಿಂದಾನೆ ಆಕಾಶವಾಣಿ ಅನ್ನೋ ಹೆಸರು ಚಾಲ್ತಿಗೆ ಬರುತ್ತೆ.
1: ಇನ್ನೊಂದು ಕಥೆನೂ ಇದೆ. ನಾವು ಸಂಶೋಧನೆ ಮಾಡುವಾಗ ರಾಮರಾವ್
0: ಹೊಸಬೇಟ್ ರಾಮರಾವ್ ಅವ್ರ ಬಗ್ಗೆ ತಿಳಿದ್ಬಂತು. ಅವರ ಮಗಳಾದ ಅನುರಾಧಾಗಿರಿ ರಾವ್ ಅವರು 2012 ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಬರೆದ ಲೇಖನದ ಪ್ರಕಾರ ಅವರ ತಂದೆ 1932 15-20 ಪುಟಗಳ ಒಂದು ಪುಸ್ತಕನ ಹೊರತಂದಿದ್ರಂತೆ. ಅದರಲ್ಲಿ ಮೊದಲ ಬಾರಿಗೆ ಆಕಾಶವಾಣಿ ಅನ್ನೋ ಪದವನ್ನು ಬಳಸಲಾಗಿತ್ತು. ಭಾಗವತ ಪುರಾಣದಲ್ಲಿ ಕಂಸನು ದೇವಕಿಯ ಮಗುವನ್ನು ಕೊಲ್ಲಲು ಮುಂದಾದಾಗ ಆಕಾಶದಿಂದ ಕೇಳಿ ಬಂದಂಥ ಅಶರೀರವಾಣಿಯಿಂದ ಅವರಿಗೆ ಈ ಹೆಸರಿನ ಸ್ಫೂರ್ತಿ ಸಿಕ್ತು ಅಂತ ಹೇಳಲಾಗತ್ತೆ. ಹೀಗೆ ಅನುರಾಧ ಅವರು ತಮ್ಮ ತಂದೆಯೇ ಈ ಹೆಸರನ್ನ ನೀಡಿದ್ದು ಅಂತ ಕೂಡ ಹೇಳ್ತಾರೆ.
2: ಒಂದು ಕಾಲದಲ್ಲಿ ಧ್ವನಿ ತುಂಬಾ ದೂರದಿಂದ ಅಸ್ಪಷ್ಟವಾಗಿ ಬರುತ್ತಿತ್ತು. ನಂತರ ಹಠಾತ್ತನೆ ಗಾಳಿಯಲ್ಲಿ ಒಂದು ಮಾಯೆ ಬೆರೆತಿತ್ತು. ಅದೇ FM ಲೋಕ.

0: ಇಲ್ಲಿ ಧ್ವನಿ ಕೇವಲ ಕೇಳಿಸುವುದಿಲ್ಲ, ನಿಮಗೆ ಹತ್ತಿರದಲ್ಲಿಯೇ ಇರುವಂತೆ ಭಾಸವಾಗುತ್ತದೆ. ಆ ಪಯಣದಲ್ಲಿ ಹೊಸ ಹೊಸ ಧ್ವನಿಗಳು, ಹೊಸ ಹೊಸ ಬಣ್ಣಗಳು ಸೇರಿಕೊಂಡವು. ಇಂದು ಅದೇ ಧ್ವನಿ ಪ್ರತಿ ಜಾಗದಲ್ಲಿ ಪ್ರತಿ ಕ್ಷಣವೂ ನಿಮ್ಮ ಜೊತೆಯಾಗಿದೆ.
1: 1935 ಬಿಬಿಸಿಯ ರಿಸರ್ಚ್ ಡಿಪಾರ್ಟ್ಮೆಂಟ್ನ ಹೆಚ್ಎಲ್ ಕಿರ್ಕ್ ಭಾರತಕ್ಕೆ ಬಂದರು. ಫೀಲ್ಡನ್ ಅವರ ಜೊತೆ ಸೇರಿ ಅವರು ಭಾರತ ಪ್ರವಾಸವನ್ನು ಮಾಡಿದರು. ಅವರು ಸಲಹೆ ಕೊಟ್ಟಿದ್ರು, ಸ್ವಲ್ಪ ಮೀಡಿಯಂ ವೇವ್ ಸ್ಟೇಷನ್ಗಳನ್ನು ಹಾಕಬೇಕು, ಯಾಕಂದರೆ ಕ್ಲಾರಿಟಿ ಕಡಿಮೆ ಇದ್ರೂ ಕೂಡ ಅವರ ಧ್ವನಿ ತುಂಬ ದೂರದವರೆಗೆ ಕೇಳಿಸುತ್ತೆ ಅಂತ. ಆದರೆ 1936 ಬಿಬಿಸಿಯಿಂದ ಬಂದಂತಹ ಚೀಫ್ ಇಂಜಿನಿಯರ್ CW ಗಾಯ್ಡರ್ ಅದನ್ನು ವಿರೋಧ ಮಾಡ್ತಾರೆ. ಅವ್ರು ಹೇಳಿದ್ರು, ಸ್ವಲ್ಪ ಮೀಡಿಯಂ ವೇವ್ ಸ್ಟೇಷನ್ ಬದಲು ನಾವು ತುಂಬ ಶಾರ್ಟ್ ವೇವ್ ಸ್ಟೇಷನ್ಗಳನ್ನು ಕಟ್ಟಬೇಕು ಅಂತ, ಇದರಿಂದ ರೇಡಿಯೋ ಪ್ರಸಾರ ಜಾಸ್ತಿ ಆಗುತ್ತೆ ಅಂತ. ಇದರಲ್ಲಿ ಇನ್ನೊಂದು ದೊಡ್ಡ ಲಾಭ ಇತ್ತು, ತುಂಬ ಸ್ಟೇಷನ್ಗಳು ಇದ್ರೆ ಕಾರ್ಯಕ್ರಮಗಳನ್ನು ಲೋಕಲೈಸ್ ಮಾಡಬಹುದಿತ್ತು. ಡೆಲ್ಲಿಯಲ್ಲಿ ಕೂತವರು ಏನು ಬ್ರಾಡ್ಕಾಸ್ಟ್ ಮಾಡಬೇಕು ಅಂತ ನಿರ್ಧರಿಸೋ ಅವಶ್ಯಕತೆ ಇರಲಿಲ್ಲ. ಲೋಕಲ್ ರೇಡಿಯೋ ಸ್ಟೇಷನ್ಗಳು ಲೋಕಲ್ ಜನರ ಇಷ್ಟದ ಪ್ರಕಾರ ರೇಡಿಯೋ ಪ್ರಸಾರ ಮಾಡಬಹುದಿತ್ತು. ಅದರ ನಂತರ 1977 FM ಕ್ರಾಂತಿ ಶುರುವಾಗುತ್ತೆ. 1977 AIR FM ಟ್ರಾನ್ಸ್ಮಿಷನ್ನ ಆರಂಭ ಮಾಡುತ್ತೆ. 1993 ಭಾರತದಲ್ಲಿ FM ಬ್ರಾಡ್ಕಾಸ್ಟಿಂಗ್ ನಡೆಸಿದ್ದ ಏಕೈಕ ಸಂಸ್ಥೆ ಅಂದರೆ ಅದು ಆಲ್ ಇಂಡಿಯಾ ರೇಡಿಯೋ ಆಗಿತ್ತು. ಇವತ್ತು ಮೀಡಿಯಂ ವೇವ್, ಶಾರ್ಟ್ ವೇವ್, FM ಎಲ್ಲಾ ರೂಪಗಳಲ್ಲೂ ರೇಡಿಯೋ ಭಾರತದ ಮೂಲೆ ಮೂಲೆಗೂ ತಲುಪ್ತಾ ಇದೆ.
2: ಆಕಾಶವಾಣಿಯ 90 ವರ್ಷಗಳು, ಇದು ಕೇವಲ ಕಾಲದ ಲೆಕ್ಕವಲ್ಲ, ಧ್ವನಿಗಳ ಪರಂಪರೆ. ಮೈಕ್ ಮುಂದೆ ಬದುಕಿದ ಅನೇಕ ಪ್ರಸಾರಕರ ಕಥೆಗಳು, ಆಡಳಿತಕಾರರ ಕಥೆಗಳು, ವಿಶ್ವದ ರೇಡಿಯೋ ವೇದಿಕೆಗಳಲ್ಲಿ ಭಾರತದ ಗುರುತು ನಿರ್ಮಿಸಿದ ಅನೇಕ ವ್ಯಕ್ತಿಗಳ ಪಯಣ.
0: ಒಂದು ಕಾಲದಲ್ಲಿ ಮನೆಯ ಮಧ್ಯೆ ಇಡಲಾಗಿದ್ದ ಸಣ್ಣ ರೇಡಿಯೋ ಸೆಟ್ ಸುತ್ತಲೂ ಇಡೀ ಕುಟುಂಬವೇ ಕುಳಿತು ಕೇಳುತ್ತಿತ್ತು. ಅಂದು ಅನಲಾಗ್ ಅಲೆಗಳ ಯುಗ. ಆಗ ಧ್ವನಿ ಗಾಳಿಯ ಸಹಾಯದಿಂದ ಹೃದಯಗಳನ್ನು ತಲುಪುತ್ತಿತ್ತು. ನಂತರ ಕಾಲ ಬದಲಾಗಿ ಟೇಪ್ ರೆಕಾರ್ಡರ್ ಬಂತು. ಟ್ರಾನ್ಸಿಸ್ಟರ್ ಜನರ ಜೇಬಿಗೆ ಸೇರಿತು. ಆಕಾಶವಾಣಿ ಮನೆ ಮಾತಾಯಿತು.
2: ಇಂದು ಡಿಜಿಟಲ್ ಸ್ಟುಡಿಯೋ, ಸ್ಯಾಟಲೈಟ್ ಬ್ರಾಡ್ಕಾಸ್ಟ್, ಮೊಬೈಲ್ ಆಪ್ಸ್ ಮೂಲಕ ಅದೇ ಧ್ವನಿ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಕೇಳಬಹುದು. ಇದರ ಹಿಂದೆ ಆಕಾಶವಾಣಿಯ ಕಾರ್ಯಕ್ರಮ, ಎಂಜಿನಿಯರಿಂಗ್ ವಿಭಾಗಗಳ ಜೀವ ತುಂಬಿದ ಪರಿಶ್ರಮ, ಸೇವೆ ಮತ್ತು ನಿಜವಾದ ನಿಷ್ಠೆ ಅಡಗಿದೆ. ದೂರಗಳು ಹೆಚ್ಚಾದಾಗ ಒಂದು ಧ್ವನಿಯೇ ಆತ್ಮೀಯತೆಯ ಆಧಾರವಾಗುತ್ತದೆ. ಒಂದು ಅನ್ಯ ದೇಶ, ದೀರ್ಘ ದಿನಗಳು.

0: ಒಂಟಿತನ, ಆಗ ಅಪರಿಚಿತ ಧ್ವನಿಯೊಂದು ಕೇಳಿಬಂದರೆ ಎಲ್ಲವೂ ತನ್ನದು ಎಂಬ ಭಾವನೆ ಮೂಡುತ್ತದೆ. ಕ್ಷಣದಲ್ಲೇ ಮನೆ ನೆನಪಾಗುತ್ತದೆ. ಆದರೆ ಈ ಧ್ವನಿ ಅಷ್ಟು ದೂರಗಳನ್ನು ಹೇಗೆ ತಲುಪುತ್ತದೆ?
1: ಇಂದು ನ್ಯೂಸ್ ಆನ್ ಏರ್ ಆಪ್ ಮುಖಾಂತರ ವಿಶ್ವದ ಯಾವ ಮೂಲೆಯಿಂದ ಬೇಕಾದರೂ ಕೂಡ ಭಾರತೀಯ ರೇಡಿಯೋ ಸ್ಟೇಷನ್ಗಳನ್ನ ಕೇಳಬಹುದು. ಲಡಾಖ್ನಲ್ಲಿ ಕುಳಿತಿರುವಂತಹ ಕೇರಳದ ಯೋಧ ಕೂಡ ತನ್ನ ಭಾಷೆಯಲ್ಲಿ ಕಾರ್ಯಕ್ರಮನ ಕೇಳಬಹುದು. ಸ್ಪೇನ್ನಲ್ಲಿ ಕೆಲಸ ಮಾಡ್ತಿರೋ ಭಾರತೀಯ ಕಾರ್ಮಿಕನು ಕೂಡ ವಿವಿಧ ಭಾರತಿ ಕೇಳ್ತಾ ತನ್ನ ಮನೆಯ ನೆನಪಿನಲ್ಲಿ ತೇಲ್ಬಹುದು.
2: ಹೌದು, ಅಷ್ಟೇ ಅಲ್ಲದೆ 200ಕ್ಕಿಂತ ಜಾಸ್ತಿ ರೇಡಿಯೋ ಸ್ಟೇಷನ್ಗಳಿವೆ, ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ನ ರೇಡಿಯೋ ಸ್ಟೇಷನ್ಗಳನ್ನ ಕೂಡ ಕೇಳಬಹುದು. ನಾನು ತುಂಬಾ ಆಸೆಯಿಂದ ಮಹಾರಾಷ್ಟ್ರದ ಸೋಲಾಪುರದ ರೇಡಿಯೋ ಸ್ಟೇಷನ್ ಕೇಳ್ತೀನಿ. ಅದು ಸೋಲಾಪುರ್ನಲ್ಲಿದೆ. ನಾನು ಅಲ್ಲಿ ಯಾವತ್ತೂ ಇರಲಿಲ್ಲ, ಆದರೂ ನನಗೊಂದು ಮೆಂಟಲ್ ಕನೆಕ್ಷನ್ ಇದೆ. ಆ ಜಾಗದಲ್ಲಿ ನನ್ನ ಅಜ್ಜ ಮುತ್ತಜ್ಜ ಇರ್ತಾ ಇದ್ರು, ಹಾಗಾಗಿ ನಾನು ಅಲ್ಲಿಯ ರೇಡಿಯೋ ಕೇಳ್ತೀನಿ.
1: ನನ್ನ ಫ್ರೆಂಡ್ಸು ಅಮೆರಿಕ, ಕೆನಡಾ, ಲಂಡನ್ನಲ್ಲಿದ್ದಾರೆ. ನರೇಶ್ ಹೇಳ್ತಾರೆ ಅವ್ರಿಗೆ ಯಾವಾಗಲಾದರೂ ತಮ್ಮ ಕಥೆಗಳು, ಮ್ಯೂಸಿಕ್ಕು ಅಥವಾ ಇನ್ನೇನೋ ಕೇಳಬೇಕು ಅಂತಂದ್ರೆ ನ್ಯೂಸ್ ಆನ್ ಏರ್ ಆಪಲ್ಲ ಕೇಳ್ತಾರಂತೆ.
2: ಮತ್ತು ಧ್ವನಿ ಕೂಡ ಅಷ್ಟೇ, ಹೈ ಫಿಡಿಲಿಟಿ ಸ್ಟುಡಿಯೋ ಸೌಂಡ್ ಇರುತ್ತೆ, ಹಾಗಾಗಿ ನ್ಯೂಸ್ ಆನ್ ಏರ್ನಲ್ಲಿ ಬ್ರಾಡ್ಕಾಸ್ಟಿಂಗ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. 200ಕ್ಕಿಂತ ಜಾಸ್ತಿ ರೇಡಿಯೋ ಸ್ಟೇಷನ್ ಕೇಳಬಹುದು. ವಿಕ್ರಾಂತ್, ಇದ್ರದ್ದು ಇನ್ನೊಂದು ಲಾಭ ಏನು ಗೊತ್ತಾ? ಈಗ ಜನ ಆಪ್ ಮೂಲಕ ಕೇಳ್ತಿರೋದ್ರಿಂದ ಸರ್ಕಾರಕ್ಕೆ ಮತ್ತು ಆಕಾಶವಾಣಿ ಅಧಿಕಾರಿಗಳಿಗೆ ಟ್ರ್ಯಾಕ್ ಮಾಡೋದು ತುಂಬಾ ಸುಲಭ. ಯಾವ ಕಾರ್ಯಕ್ರಮ ಜಾಸ್ತಿ ಕೇಳ್ತಾರೆ, ಯಾವ್ದು ಕಡಿಮೆ ಕೇಳ್ತಾರೆ, ಯಾವ ಕಾರ್ಯಕ್ರಮ ಎಲ್ಲಿ ಕೇಳ್ತಾರೆ, ಎಲ್ಲಿ ಕೇಳಲ್ಲ, ಅದ್ರ ಪ್ರಕಾರ ಅವರು ಬ್ರಾಡ್ಕಾಸ್ಟಿಂಗ್ ಅನ್ನ ಟೇಲರ್ ಮಾಡಬಹುದು. ನ್ಯೂಸ್ ಆನ್ ಏರ್ ಆಪ್ ಅನ್ನ ಮೊದಲ ಬಾರಿ ಅನಲೈಸ್ ಮಾಡಿದಾಗ ಭಾರತದ ಹೊರಗೆ ರೇಡಿಯೋ ಅತಿ ಜಾಸ್ತಿ ಎಲ್ಲಿ ಕೇಳ್ತಾರೆ ಅಂತ ಒಂದು ದೊಡ್ಡ ಸರ್ಪ್ರೈಸಿಂಗ್ ವಿಷಯ ಗೊತ್ತಾಯ್ತು. ಯಾರೋ ಅನ್ಕೊಂಡಿದ್ರು ಮಾರಿಷಸ್, US, UK ಅಂತ. ಹಾಗಲ್ಲ. ಏನ್ ಗೊತ್ತಾಯ್ತು ಅಂದ್ರೆ ವಿವಿಧ ಭಾರತಿ ಕಾರ್ಯಕ್ರಮಗಳು ಹೊರದೇಶದಲ್ಲಿ ಅತಿ ಜಾಸ್ತಿ ಕೇಳೋದು ಸ್ಪೇನ್ನಲ್ಲಿ ಅಂತ. ಈಗ ಹೇಳಿ, ಸ್ಪೇನ್ನಲ್ಲಿ ಯಾಕೆ? ಸ್ಪೇನ್ನಲ್ಲಿ UK, US ನಷ್ಟು ಭಾರತೀಯರು ಜಾಸ್ತಿ ಇಲ್ಲ. ಅದನ್ನ ಅವರು ರಿಸರ್ಚ್ ಮಾಡಿದ್ರು. ಅದರಲ್ಲಿ ಗೊತ್ತಾಗಿದ್ದೇನಪ್ಪಾ ಅಂದ್ರೆ ಅಲ್ಲಿಯ ಟೊಮ್ಯಾಟೋ ಸೀಸನ್ನಲ್ಲಿ ಹರಿಯಾಣ, ಪಂಜಾಬ್ ಮತ್ತು ಉತ್ತರ ಭಾರತದಿಂದ ತುಂಬಾ ಯುವಕರು ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಅವರು ಆ ಟೊಮ್ಯಾಟೋ ಹೊಲಗಳಲ್ಲಿ 10-12 ಗಂಟೆ ಕೆಲಸ ಮಾಡ್ತಾರೆ. ಅಲ್ಲಿಯ ಭಾಷೆ ಗೊತ್ತಿಲ್ಲ, ಪರಿಚಯದವರು ಯಾರೂ ಇರಲ್ಲ, ತುಂಬಾ ಒಂಟಿತನ ಅನುಭವಿಸೋದ್ರಿಂದ ಆ ಸಮಯದಲ್ಲಿ ಅವರು ತಮ್ಮ ಮೊಬೈಲ್ ಫೋನ್ನಲ್ಲಿ ನ್ಯೂಸ್ ಆನ್ ಏರ್ ಮೂಲಕ ವಿವಿಧ ಭಾರತಿ ಟ್ರಾನ್ಸ್ಮಿಷನ್ ಕೇಳ್ತಾರೆ. ಆಗ ಅವರಿಗೆ ತಾವು ಮನೆ ಜೊತೆ ಕನೆಕ್ಟೆಡ್ ಇದ್ದೀವಿ ಅಂತ ಅನ್ಸುತ್ತೆ. ಹಾಗಾಗಿ ನ್ಯೂಸ್ ಆನ್ ಏರ್ನ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಮತ್ತು ಮುಂದಾಗೋದೇನಪ್ಪಾ ಅಂದ್ರೆ ಪ್ರತಿ ಮೊಬೈಲ್ ಫೋನ್ನಲ್ಲಿ ಒಂದು ಚಿಪ್ ಬರುತ್ತೆ, ಅದರಲ್ಲಿ ಇಂಟರ್ನೆಟ್ ಇಲ್ಲದೆಯೂ ನೀವು ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ ಬ್ರಾಡ್ಕಾಸ್ಟ್ ಕೇಳಬಹುದು. ಅದು ನೆಕ್ಸ್ಟ್ ಟೆಕ್ನಾಲಜಿಯ ಅಡ್ವಾನ್ಸ್.
1: 1920 ಮಾರ್ಕೋನಿ ಅವರ ಮೊದಲ ಬ್ರಾಡ್ಕಾಸ್ಟ್ ಆಯಿತು. 1922 ಭಾರತದಲ್ಲಿ ಮೊದಲ ಬಾರಿ ಬ್ರಾಡ್ಕಾಸ್ಟ್ ಆಯಿತು. ಅದರ ನಂತರ 1930 ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಫೇಲ್ ಆದ ಮೇಲೆ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಆಯಿತು. ಅದು 1936 ಆಲ್ ಇಂಡಿಯಾ ರೇಡಿಯೋ ಅಂತ ಕರೆಯಲ್ಪಡ್ತು. ಹಾಗಾಗಿ ನಿಲೇಶ್, 1936 2026 ಇತ್ತೀಚಿನವರೆಗೆ ಅಂದ್ರೆ 90 ವರ್ಷಗಳಿಂದ ಆಲ್ ಇಂಡಿಯಾ ರೇಡಿಯೋದ ಜರ್ನಿ ಸಾಗ್ತಾ ಇದೆ, ಮತ್ತೆ ಇನ್ನು ಮುಂದೆ ಬಹಳಷ್ಟು ದೂರ ಸಾಗಬೇಕು. ಈ ರೇಡಿಯೋ 90 ವರ್ಷಗಳಲ್ಲಿ ಸಂಪೂರ್ಣ ಭಾರತದ ಒಂದು ಅವಿಭಾಜ್ಯ ಅಂಗವಾಗಿಬಿಟ್ಟಿದೆ, ಪ್ರತಿ ಮನೆ ಮನೆಯ ಭಾಗವಾಗಿದೆ. ಮತ್ತು ಇದು ಹೀಗೆ ಮುಂದೆ ಸಾಗಲಿ ಅನ್ನೋದು ಆಲ್ ಇಂಡಿಯಾ ರೇಡಿಯೋಗಾಗಿ ನಮ್ಮ ಕಡೆಯಿಂದ ಶುಭಾಶಯಗಳು.
0: ಆಕಾಶವಾಣಿ ಯಾವಾಗಲೂ ತನ್ನ ನೆಲಕ್ಕೆ ಜೋಡಿಕೊಂಡು ತನ್ನ ಮಣ್ಣಿನ ಸುವಾಸನೆಯ ಜೊತೆ ತನ್ನ ಗುರುತನ್ನು ಕಟ್ಟಿಕೊಂಡಿದೆ.
3: ನಾವು ಎಂತಹ ದೇಶದಲ್ಲಿ ಇದ್ದೇವೆ ಎಂದರೆ ಆಕಾಶವಾಣಿ ಕೇವಲ ಒಂದು ಹೆಸರಲ್ಲ, ಜನ ಜನರ ಧ್ವನಿ ಭಾವ.
0: ಇದು ನಮ್ಮ ದೇಶದ ನಾಯಕತ್ವದ ಮನದ ಮಾತು ಕೂಡ ಹೌದು. ಇದು ಒಂದು ಅವಿನಾಭಾವ ಸಂಬಂಧ, ಕೇವಲ ಕೇಳಿಸಿಕೊಳ್ಳುವಂಥದ್ದಲ್ಲ, ಅನುಭವಿಸುವಂಥದ್ದು. ಹಾಗಾಗಿ ಈ 90 ವರ್ಷಗಳ ಸಂಭ್ರಮದಲ್ಲಿ ಬನ್ನಿ, ನಾವು ಆ ಧ್ವನಿಯ ಜೊತೆ ಸೇರೋಣ, ನಮ್ಮೆಲ್ಲರ ಧ್ವನಿಯೊಂದಿಗೆ.
3: ಆಕಾಶವಾಣಿ ಇಲ್ಲಿ ಇತಿಹಾಸವನ್ನು ಮಾತನಾಡುತ್ತದೆ ಮತ್ತು ಪ್ರತಿ ಹೃದಯ ಅದರ ಜೊತೆ ಬೆಸೆದುಕೊಳ್ಳುತ್ತದೆ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಪ್ರಯುಕ್ತ ಕೇಳಿದಿರಿ ರೂಪಕ ಭರವಸೆಯ ಪ್ರತಿಧ್ವನಿಯ 90 ವರ್ಷಗಳು. ನಿರೂಪಣೆ ರಮ್ಯಶ್ರೀ ಮತ್ತು ಪ್ರಶಾಂತ್, ಸಂಭಾಷಣೆ ಮಂಜುನಾಥ್ ಮತ್ತು ಅಕ್ಷಯ್, ನಿರ್ಮಾಣ ಜ್ಯೋತಿ ದಾಸ್, ಸಮಗ್ರ ನಿರ್ವಹಣೆ ಡಾ. AS ಶಂಕರನಾರಾಯಣ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಆದ್ರೆ?
1: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸಮಯ ಸರಿಯಾಗಿ 9:36:35. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 600 kHz. ಕಾರ್ಯಕ್ರಮ ಗಾನಗಂಗೆ. ಇಂದಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಚಂದದ ಹಾಡುಗಳಿಗೆ ನಿಮ್ಮನ್ನು ಮಾಹಿತಿ ಮತ್ತು ಮನಸ್ಸಿಗೆ ಮುದ ನೀಡುವಂತಹ ಹಾಡುಗಳೊಂದಿಗೆ ಕರೆದೊಯ್ಯುತ್ತೆ ಇಂದಿನ ಗಾನಗಂಗೆ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರು ಹಾಡಿರುವಂತಹ ದುನಿಯಾ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿದೆ.

ಚಿತ್ರಗೀತೆಗಳನ್ನು ಆಧರಿಸಿದ ಗಾನಗಂಗೆ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ಹಾಡಿನೊಂದಿಗೆ ಆರಂಭ ಮಾಡಿದ್ದಾಯಿತು. ಏನೋ ಯಾವ ವಿಷಯ ಕುರಿತು ಮಾತನಾಡ್ತೀವಿ ಅಂತ ಹೇಳೋದಾದರೆ, ಕೇಳುಗರೆ, ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ಕ್ಷಣಕ್ಕೂ ಒಂದಾದರೂ ಒಂದು ಸಲಹೆ ಬೇಕೇ ಬೇಕಿರುತ್ತೆ. ಅದು ಯಾವುದಾದರೂ ಒಂದು ಸಂದರ್ಭ ಆಗಿರಬಹುದು. ಯಾಕೆಂದರೆ ಕೆಲವೊಂದು ಬಾರಿ ತುಂಬ ಚಿಂತೆಯಲ್ಲಿ ಇದ್ದಾಗ ನಮಗೆ ಸಲಹೆ ನೀಡೋರ ಅವಶ್ಯಕತೆ ಇರುತ್ತೆ. ಹಾಗೆಯೇ ನಮಗೆ ಯಾವ ದಾರಿಯೂ ತೋಚದೇ ಇದ್ದಾಗ ಸಹ ನಮ್ಗೆ ಯಾರಾದರೂ ಒಬ್ಬರು ಸಲಹೆ ನೀಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅಥವಾ ನಾವೊಂದು ಒಳ್ಳೆ ಮಾರ್ಗದ ಕಡೆ ನುಗ್ಗಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ ಯಾರಾದರೂ ಸಲಹೆ ನೀಡಬೇಕು. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಲಹೆಯ ಅವಶ್ಯಕತೆ, ಅಗತ್ಯತೆ ಬಹಳ ಇರುತ್ತೆ. ಮನೆಯಲ್ಲಿ ನೋಡೋದಾದರೆ ತಂದೆ ತಾಯಿಯ ಅವಶ್ಯಕತೆ, ಅವರ ಸಲಹೆಯ ಅವಶ್ಯಕತೆ ಇರುತ್ತೆ. ಹಾಗೆ ಶಾಲೆಗಳಲ್ಲಿ ಶಿಕ್ಷಕರ ಸಲಹೆ ಬೇಕಾಗತ್ತೆ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಾಗಿ ತಿಳಿದುಕೊಂಡಿರುವಂತಹ ಗುರುಗಳಿಂದ ನಮಗೆ ಸಲಹೆ ಬೇಕಾಗತ್ತೆ. ಹಾಗೆ ಭವಿಷ್ಯದ ಎಷ್ಟೋ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸಲಹೆ ಎಂಬುದು ಬಹಳ ಮುಖ್ಯ. ಹಾಗಾಗಿ ಆ ಸಲಹೆಗಳನ್ನು ಯಾವಾಗ, ಯಾವ ಸಮಯಕ್ಕೆ, ಯಾವ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕು ಅಥವಾ ನಾವೊಬ್ಬರಿಗೆ ನೀಡಬೇಕು, ಅದು ಎಲ್ಲರ ಜೀವನದಲ್ಲೂ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಇವತ್ತು ನಾವು ಸಲಹೆ ಕುರಿತು ಮಾತನಾಡ್ತಾ ಸಾಗೋಣ. ಈಗ ಚಿತ್ರ ಅವರು ಹಾಡಿರುವಂತಹ ಉಸಿರೇ ಚಿತ್ರದ ಒಂದು ಚಂದದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ ಈ ಗೀತೆಗಿದೆ.

ಕೆ ಕಲ್ಯಾಣ್ ಅವರ ಸಾಹಿತ್ಯ ಇದ್ದಂತಹ ಅರಸು ಚಿತ್ರದ ಗೀತೆಯನ್ನ ಕೇಳಿದ್ರೆ ಮೂಡಿ ಬಂದಂತಹ ಸ್ವರಗಳು ಕಾರ್ತಿಕ್ ಹಾಗೂ ಹರಿಣಿ ಸುಧಾಕರ್. ಗಾನಗಂಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ ಕೇಳಿದ್ರೆ ಸಲಹೆ ಕುರಿತು ಮಾತನಾಡ್ತಾ ಸಾಕ್ತಾ ಇದ್ವಿ. ಸಲಹೆ ಅಂತ ಕೇಳಿದ್ರೆ ಯಾರಾದರೂ ಏನಾದರೂ ಸಲಹೆಯನ್ನು ಕೇಳಿದ್ರೆ ನಾವು ಬಾಯಿಗೆ ಬಂದಿದ್ದ ಸಲಹೆಗಳನ್ನ ನೀಡಬಾರದು. ಯಾಕೆ ಅಂತ ಹೇಳಿದ್ರೆ ಆ ನಾವು ನೀಡುವಂತಹ ಆ ಒಂದು ಸಲಹೆ ಬೇರೆಯವರ ಭವಿಷ್ಯವನ್ನು ರೂಪಿಸೋ ಒಂದು ಸಲಹೆ ಆಗಿರಬೇಕು, ಅಥವಾ ಅವರ ಒಂದು ಮುಂದಿನ ಭವಿಷ್ಯಕ್ಕೆ ಒಂದು ಒಳ್ಳೆಯ ಹೆಜ್ಜೆಯಾಗಿ ಕಾಣಿಸ್ಕೋಬೇಕು. ಹಾಗಾಗಿ ಸಲಹೆಗಳನ್ನು ನೀಡುವಾಗ ಬಹಳ ಯೋಚನೆ ಮಾಡಿ, ಬಹಳ ಕುತೂಹಲದಿಂದ ಅವರಿಗೆ ಆ ಒಂದು ಪ್ರಶ್ನೆಗಳಿಗೆ ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಳುವಂತಹ ಸಲಹೆಯನ್ನು ನೀಡಬೇಕು, ಇದೆಲ್ಲವನ್ನು ಯೋಚನೆ ಮಾಡಿ ನಾವು ಪ್ರತಿಯೊಬ್ಬರಿಗೂ ಸಹ ಸಲಹೆ ನೀಡುವ ಒಂದು ತಾಳ್ಮೆಯಾಗಲಿ ಯೋಚನೆಯಾಗಲಿ ಇದ್ದರೆ ಮಾತ್ರ, ಅದ್ರ ಕುರಿತಾಗಿ ಏನಾದರೂ ಮಾಹಿತಿ ಇದ್ದರೆ ಮಾತ್ರ ನಾವು ಸಲಹೆಯನ್ನು ನೀಡಬೇಕು. ನಾವು ನೀಡುವಂತಹ ಸಲಹೆ ಬೇರೆಯವರಿಗೆ ತಪ್ಪು ಮಾರ್ಗವಾಗಿ ಕಂಡುಕೊಳ್ಬಾರ್ದು. ಹಾಗಾಗಿ ಸಲಹೆ ನೀಡುವಂಥವರು, ಸಲಹೆಯನ್ನು ತೆಗೆದುಕೊಳ್ಳುವಂಥವರು ಬಹಳ ಯೋಚನೆಯನ್ನು ಮಾಡಿ ತೆಗೆದುಕೊಳ್ಳೋದಾಗಲಿ ಕೊಡೋದಾಗಲಿ ಸಲಹೆಯನ್ನು ಬಹಳ ಯೋಚನೆಯಿಂದ ನೀಡಬೇಕು ಅಂತ ಹೇಳ್ತಾ ಇದ್ದೀವಿ.

ರಾಜೇಶ್ ಕೃಷ್ಣನ್, ಹೇಮಂತ್ ಹಾಗೂ ಚೈತ್ರ ಅವರು ಹಾಡಿದಂತಹ ಸ್ನೇಹಾನ ಪ್ರೀತಿನ ಚಿತ್ರದ ಗೀತೆಯನ್ನು ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ್ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಗಾನಗಂಗೆಯನ್ನು ಕೇಳ್ತಾ ಇದ್ದೀರಾ. ಇಂದಿನ ಕಾರ್ಯಕ್ರಮದಲ್ಲಿ ಸಲಹೆ ಈ ಕುರಿತು ಮಾತನಾಡ್ತಾ ಚಂದದ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಕೆಳಗ್ರೆ ಸಲಹೆ ಅಂದರೆ ಒಳ್ಳೆಯ ಮಾರ್ಗದರ್ಶನ ನೀಡೋದು, ಜೀವನದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಲಹೆ ಸಹಾಯ ಮಾಡುತ್ತೆ. ಹಿರಿಯರ ಸಲಹೆ ಅನುಭವದ ಆಧಾರದ ಮೇಲೆ ಇರುತ್ತೆ. ಒಳ್ಳೆಯ ಸ್ನೇಹಿತರು ಸದಾ ಉತ್ತಮ ಸಲಹೆಯನ್ನು ನೀಡ್ತಾರೆ. ಸಲಹೆ ಕೇಳೋದು ದುರ್ಬಲತೆ ಅಲ್ಲ, ಅದು ಜಾಣ್ಮೆ ಆಗಿರುತ್ತೆ. ತಪ್ಪುಗಳನ್ನು ತಪ್ಪಿಸಲು ಸರಿಯಾದ ಸಲಹೆ ಅಗತ್ಯವಾಗಿರುತ್ತೆ. ಶಿಕ್ಷಕರ ಸಲಹೆ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತೆ. ಯೋಚಿಸಿ ನೀಡುವ ಸಲಹೆ ಜೀವನವನ್ನು ಬದಲಾಯಿಸಬಹುದು. ಕೆಟ್ಟ ಸಲಹೆಯಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗಬಹುದು. ಹಾಗಾಗಿ ಸಲಹೆಯನ್ನು ನೀಡುವಾಗ ಯೋಚನೆ ಮಾಡಿ ಸಲಹೆಗಳನ್ನು ನೀಡಿ. ಈಗ ಕೇಳಿ ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ಈ ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ.

ಇದುವರೆಗೂ ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿದ್ದಂತಹ ಜನುಮದ ಜೋಡಿ ಚಿತ್ರದ ಒಂದು ಸೊಗಸಾದ ಗೀತೆಯನ್ನು ಕೇಳಿದ್ರಿ. ಗೀತೆಗೆ ಸಂಗೀತವನ್ನು ನೀಡಿದ್ದವರು ವಿ ಮನೋಹರ್.

ಕೆಳಗ್ರೆ ಚಂದದ ಹಾಡುಗಳನ್ನು ಕೇಳ್ತಾ ಒಂದಷ್ಟು ಮಾತುಕತೆ ಆಡ್ತಾ ಸಾಕ್ತಾ ಇದ್ವಿ. ಸಲಹೆ ಜೀವನದ ದಿಕ್ಕನ್ನು ಸರಿಪಡಿಸಲು ಸಹಾಯ ಮಾಡುತ್ತೆ. ಸಮಯಕ್ಕೆ ಸಿಗುವ ಸಲಹೆ ಅನೇಕ ಸಮಸ್ಯೆಗಳನ್ನು ತಪ್ಪಿಸುತ್ತೆ. ಪೋಷಕರ ಸಲಹೆ ಮಕ್ಕಳ ಅಭಿವೃದ್ಧಿಗೆ ಮುಖ್ಯ. ಒಳ್ಳೆಯ ಸಲಹೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಅನುಭವಿಗಳ ಸಲಹೆ ಯಶಸ್ಸಿನ ಮಾರ್ಗವನ್ನು ಸುಲಭಗೊಳಿಸುತ್ತೆ. ಸ್ನೇಹಪೂರ್ಣವಾಗಿ ನೀಡುವ ಸಲಹೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತಂತೆ. ಎಲ್ಲಾ ಸಲಹೆಗಳನ್ನು ಅಂಧವಾಗಿ ನಂಬಬಾರದಂತೆ. ವಿಚಾರಿಸಿ ಸ್ವೀಕರಿಸಿದ ಸಲಹೆ ಉತ್ತಮ ಫಲಿತಾಂಶವನ್ನು ಕೊಡುತ್ತೆ. ಕೋಪದಲ್ಲಿ ನೀಡುವ ಸಲಹೆ ತಪ್ಪಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಪ್ರಾಮಾಣಿಕವಾಗಿ ಸಲಹೆಯನ್ನು ನೀಡಿದ್ರೆ ಒಂದು ಭವಿಷ್ಯಕ್ಕೆ ಒಳಿತನ್ನು ಮಾಡುತ್ತೆ. ಹಾಗಾಗಿ ಸಲಹೆಯನ್ನು ಪಡೆದುಕೊಳ್ಳೋದಾಗಲಿ ಸಲಹೆಯನ್ನು ನೀಡೋದಾಗಲಿ ಬಹಳ ಮುಖ್ಯವಾಗಿರುತ್ತೆ. ದಿವ್ಯಾ ರಾಘವನ್ ಹಾಗೂ ಚೈತ್ರಾ ಅವರು ಹಾಡಿರುವಂತಹ ಪೂಜಾರಿ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಪ್ರಶಾಂತ್.

ಆಲಿಶಾ ಚಿನೋಯ್ ಹಾಗೂ ಜುಬೀನ್ ಅವರು ಹಾಡಿದ್ದಂತಹ ಹುಡುಗಾಟ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿತ್ತು. ಇನ್ನು ಕೇಳಿದ್ರೆ ಕೊನೆಯದಾಗಿ ಸಲಹೆ ಕುರಿತು ಹೇಳೋದಾದರೆ, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಯಾವಾಗಲಾದರೂ ಸಲಹೆ ಅಗತ್ಯವಾಗಿರುತ್ತೆ. ಸಲಹೆ ನೀಡುವಾಗ ಗೌರವ ಮತ್ತು ಸಹನೆ ಇರಬೇಕು. ಒಳ್ಳೆಯ ಸಲಹೆ ವ್ಯಕ್ತಿಯ ತಪ್ಪುಗಳನ್ನು ತಿದ್ದುತ್ತೆ. ಪುಸ್ತಕಗಳು ಮತ್ತು ಗುರುಗಳು ಉತ್ತಮ ಸಲಹೆಯ ಮೂಲಗಳಾಗಿರುತ್ತವೆ. ಸಲಹೆ ವ್ಯಕ್ತಿಯ ಚಿಂತನೆ ಮತ್ತು ನಡೆಗೆ ಬದಲಾವಣೆಯನ್ನು ತರಬಹುದು. ಸರಿಯಾದ ಸಮಯದಲ್ಲಿ ನೀಡುವ ಸಲಹೆ ಬೇರೆಯೊಬ್ಬರ ಜೀವನಕ್ಕೆ ಒಳಿತಾಗಬಹುದು. ಅವರ ಅಮೂಲ್ಯ ಕ್ಷಣಗಳು ಸಹ ಆಗಿರಬಹುದು. ಸಮಾಜದ ಒಳ್ಳೆಯ ಬೆಳವಣಿಗೆಗೆ ಉತ್ತಮ ಸಲಹೆಗಳು ಅಗತ್ಯವಾಗಿರುತ್ತವೆ. ನಂಬಿಕೆಯಿಂದ ನೀಡುವಂತಹ ಸಲಹೆ ಸಂಬಂಧಗಳನ್ನು ಬಲಪಡಿಸುತ್ತೆ. ಒಳ್ಳೆಯ ಸಲಹೆ ಜೀವನದಲ್ಲಿ ಶಾಂತಿ ಮತ್ತು ಯಶಸ್ಸು ತರುತ್ತೆ. ಸಲಹೆ, ಅನುಭವ, ಜ್ಞಾನ ಮತ್ತು ಕಾಳಜಿಯಿಂದ ನೀಡುವಂತಹ ಎಲ್ಲ ಸಲಹೆಗಳು ಸಹ ಒಂದು ಉತ್ತಮ ಭವಿಷ್ಯಕ್ಕೆ, ಉತ್ತಮ ಜೀವನಕ್ಕೆ ಆಧಾರವಾಗಿರುತ್ತೆ, ದಾರಿಯಾಗಿರುತ್ತೆ. ಹಾಗಾಗಿ ಸಲಹೆ ನೀಡೋರು ಬಹಳ ಯೋಚನೆ ಮಾಡಿ ಒಳ್ಳೆಯ ಸಲಹೆಗಳನ್ನು ನೀಡಿ ಒಳ್ಳೆಯ ಸಲಹೆಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಗಾನಗಂಗೆ ಕಾರ್ಯಕ್ರಮದ ಕೊನೆಯ ಗೀತೆ

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
2: ದಿಲ್ ತಳಪ್ ತಳಪ್
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ
2: ಪಲ್ ಪಲ್ ದಿಲ್
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೆ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ
3: ಸಮಯ ಸರಿಯಾಗಿ 10:31:26 ಆಕಾಶವಾಣಿ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಸುನ್ಹೆರೆ ಪಲ್.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರು ಧ್ವನಿಯಾಗಿರುವಂತಹ ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆ, ಅನಿಲ್ ಪಾಂಡೆಯವರ ಸಾಹಿತ್ಯಕ್ಕೆ ಸಂದೇಶ್ ಅವರ ಸಂಗೀತವಿದೆ.

ವಜೀತ್ ಹಾಗೂ ಸ್ನೇಹ ಪಂತ್ ಮತ್ತು ಸಂಗಡಿಗರು ಹಾಡಿದ್ದಂತಹ ಪಾರ್ಟ್ನರ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಶಬ್ಬೀರ್ ಅಹಮದ್ ಅವರ ಸಾಹಿತ್ಯಕ್ಕೆ ಸಜ್ಜಿದ್ ವಜೀದ್ ಅವರ ಸಂಗೀತವಿದೆ. ಈಗ ಕೇಳಿ ಆನಂದ ಬಕ್ಷಿ ಅವರ ಸಾಹಿತ್ಯಕ್ಕೆ ಉತ್ತಮ್ ಸಿಂಗ್ ಅವರ ಸಂಗೀತ ಸಂಯೋಜನೆ ಇರುವಂತಹ ದಿಲ್ ತೋ ಪಾಗಲ್ ಹೇ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಲತಾ ಮಂಗೇಶ್ಕರ್.

ಇಬ್ರಾಹಿಂ ಆಶಾಕ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರೋಷನ್ ಅವರು ಸಂಗೀತ ನೀಡಿರುವಂತಹ ಕೊಯಮಿಲ್ಗಯ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಚಿತ್ರ.

0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
1: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಸನಾದಿ ಅಪ್ಪಣ್ಣ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಇದುವರೆಗೂ ಎಸ್ ಜಾನಕಿ ಅವರು ಹಾಡಿದಂತಹ ಪಾತಾಳ ಮೋಹಿನಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಮಾಗಿಯ ಕನಸು ಚಿತ್ರದ ಗೀತೆ. ರವಿಯವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಇನ್ನು ಮುಂದೆ ಕೇಳಿ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರು ಹಾಡಿರುವಂತಹ ಪುನರ್ಜನ್ಮ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ದುಲಾಲ್ ಸಾನಿ ಅವರ ಸಂಗೀತವಿದೆ.

ಸಮಯ ಸರಿಯಾಗಿ 11:17 ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿರುವಂತಹ ತಾಯಿಗಿಂತ ದೇವರಿಲ್ಲ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ.

ಇನ್ನು ಮುಂದೆ ಕೇಳಿ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಎಂ ಎ ತಮ್ಮಣ್ಣ ಚಿತ್ರದ ಗೀತೆ, ಜಿ ವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಚಿ ಉದಯಶಂಕರ್ ಅವರ ಸಾಹಿತ್ಯ ಕೆ ರಾಜ ನಾಗೇಂದ್ರ ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ ಭಾಗ್ಯವಂತರು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಿ ಸುಶೀಲ ಹಾಗೂ ಸಂಗಡಿಗರು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೈಸೂರನ್ನು ಯೋಗ ಜಿಲ್ಲೆ ಎಂದು ಘೋಷಿಸಲು ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದರು. ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಪರಿಕಲ್ಪನೆಯಡಿ ಆಯುಷ್ ಇಲಾಖೆ ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಜೂನ್ 21ರಂದು ಬೆಳಗ್ಗೆ 6ರಿಂದ 8 ಗಂಟೆಯವರೆಗೆ ಯೋಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ ಎಂದರು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 60ನೇ ಘಟಿಕೋತ್ಸವ ಸಮಾರಂಭ ಇಂದು ಬೆಳಗ್ಗೆ 11:30ಕ್ಕೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಭವನದಲ್ಲಿ ಆರಂಭವಾಗಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪದವಿಗಳನ್ನು ಪ್ರದಾನಿಸಲಿದ್ದಾರೆ. ಚಿನ್ನ ಇಂಧನ ಖರೀದಿ ಹಾಗೂ ವಿದೇಶ ಪ್ರವಾಸ ಮಿತಗೊಳಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ. ಒತ್ತಡ ಹೇರಿಲ್ಲ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು, ಬೆಂಗಾವಲು ವಾಹನ ಸ್ವಂತದ ಕಾರುಗಳಿಗೆ ಬಳಸುವ ಪೆಟ್ರೋಲ್ ಡೀಸೆಲ್ ಪ್ರಮಾಣವನ್ನು 30%-50% ಕಡಿಮೆ ಮಾಡಲಿದ್ದೇವೆ ಎಂದರು. ಕೇಂದ್ರದ ಸಚಿವರು ಪ್ರಧಾನಮಂತ್ರಿ ಅವರ ಕರೆಗೆ ಓಗೊಟ್ಟು ಮೆಟ್ರೋದಂಥ ಸಾಮೂಹಿಕ ಸಾರಿಗೆ ವ್ಯವಸ್ಥೆ ಬಳಸಲು ಮುಂದಾಗಿದ್ದಾರೆ ಎಂದರು. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರುಶೆಟ್ಟಿಕೊಪ್ಪದ ರೈತ ಮಹಿಳೆ ಈರವ್ವ ಅಂಗಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಸದ್ಬಳಕೆ ಮಾಡಿಕೊಂಡು ಮಾದರಿಯಾಗಿದ್ದಾರೆ. 29 ಕಂತುಗಳ ಗೃಹಲಕ್ಷ್ಮಿ ಹಣದಿಂದ ತಮ್ಮ 2 ಎಕರೆ ಹೊಲದಲ್ಲಿ ಬೋರ್ವೆಲ್ ಕೊರೆಸಿದ್ದು 5 ಇಂಚು ನೀರು ದೊರೆತಿದೆ. ಗೃಹಲಕ್ಷ್ಮಿ ಯೋಜನೆ ಹಣದಿಂದ ತುಂಬಾ ಅನುಕೂಲವಾಗಿದೆ ಎಂದು ಈರವ್ವ ಅಂಗಡಿ ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ವಿಭಜಿಸಿ ಧಾರವಾಡದ ಪ್ರತ್ಯೇಕ ಪಾಲಿಕೆ ರಚನೆಗೆ ಒತ್ತಾಯಿಸಿ ನಾಳೆಯಿಂದ ಪಾಲಿಕೆ ಕಚೇರಿ ಎದುರು ಸತ್ಯ ಪ್ರತಿಪಾದನೆ ಸತ್ಯಾಗ್ರಹ ಜರುಗಲಿದೆ ಎಂದು ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಧಾರವಾಡದಲ್ಲಿ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ಹೊಸ ಯುಐಡಿಎಐ ಸೇವಾ ಕೇಂದ್ರ ವಿಜಯಪುರದ ಆಶ್ರಮ ರಸ್ತೆಯಲ್ಲಿ ಕಾರ್ಯಾರಂಭಿಸಿದೆ. ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಕೇಂದ್ರ ಇದಾಗಿದೆ ಎಂದು ಬೆಂಗಳೂರು ಪ್ರಾದೇಶಿಕ ಕಚೇರಿಯ ನಿರ್ದೇಶಕ ಮನೋಜ್ ಕುಮಾರ್ ತಿಳಿಸಿದರು.
1: ವಿಜಯಪುರ ಸಿಟಿಯಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರ ಉದ್ಘಾಟನೆ ಆಗಿದೆ. 8 ಆಧಾರ್ ಕಿಟ್ ಇದಾವೆ. ಒಂದು ಆಧಾರ್ ಕಿಟ್ಗೆ ಒಂದ್ ದಿವಸ 50 ಜನಗಳಿಗೆ ನವೀಕರಣ ಇರಲಿ ಅಥವಾ ನೋಂದಣೀಕರಣ ಇರಲಿ ಅದು ಮಾಡಬಹುದು. ಸೊ ಹಾಗಾದ್ರೆ 400 ಜನಗೆ ಇಲ್ಲಿ ನಾವು ಆಧಾರ್ ಸೇವೆ ಕೊಡಬಹುದು. ಈ ಆಧಾರ್ ಸೇವೆಯಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ, ಅಪ್ಡೇಟ್ ಇರುತ್ತೆ. ಅದಲ್ಲದೆ ನಮ್ಗೆ ಇನ್ನೊಂದೇನಾದ್ರೆ ವೈಟ್ ಲಿಸ್ಟಿಂಗ್ ಇರುತ್ತೆ. ಯಾಕಂದ್ರೆ ಯಾರಿಗೆ ಬಯೋಮೆಟ್ರಿಕ್ಸ್ಗೆ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದಾಗ ಈ ವೈಟ್ ಲಿಸ್ಟಿಂಗ್ ಇಲ್ಲಿ ಬಂದು ಮಾಡಬಹುದು. ಈ ಆಧಾರ್ ಸೇವಾ ಕೇಂದ್ರಕ್ಕೆ ವಿಶೇಷ ಏನಾದ್ರೆ ಇಲ್ಲಿ ಇರೋ ಸೌಲಭ್ಯ, ಆಮೇಲೆ ಇಲ್ಲಿ ಇರೋ ಟ್ರಾನ್ಸಾಕ್ಷನ್ಸ್ ಎಲ್ಲ ನಮ್ಮೀಗ ಬೇರೆ ಕಡೆ ನಾವು ಎಲ್ಲಿ ಕೊಡೋಕಾಗಲ್ಲ. ಆಧಾರ್ ಸೇವಾ ಕೇಂದ್ರದಲ್ಲಿ ಒಬ್ಬರ ಸರ್ವಿಸ್ ಪ್ರೊವೈಡರ್ ಕಡೆಯಿಂದ ಆಪರೇಷನ್ ಮ್ಯಾನೇಜರ್ ಇರ್ತಾರೆ, ಅದು ಅಲ್ಲದೆ ಇನ್ನೊಬ್ರು ಎಎಸ್ಕೆ ಮ್ಯಾನೇಜರ್ ಇರ್ತಾರೆ. ಅವರಾದ್ರೆ ನಮ್ಮ ಎಂಪ್ಲಾಯಿ, ಯುಐಡಿಎ ಎಂಪ್ಲಾಯಿ, ಅವ್ರು ನಮಗೆ ಡೈರೆಕ್ಟ್ ರಿಪೋರ್ಟ್ ಮಾಡಿದರು.
0: ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮದಡಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಾರ್ಯಕ್ರಮ ಆಯೋಜಿಸಿದೆ. ಕಳೆದ 9ನೇ ತಾರೀಖಿನಿಂದ ಈ ಕಾರ್ಯಕ್ರಮ ಆರಂಭಗೊಂಡಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಒದಗಿಸುತ್ತದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡೆಲ್ ಸಂಸ್ಥೆಗಳಾಗಿ 6ನೇ ಹಂತದ ಯುವ ಸಂಗಮದ ಆತಿಥ್ಯ ವಹಿಸಿವೆ. ಇಂದು ಸಂಜೆ 5 ಗಂಟೆಗೆ ಧಾರವಾಡದ IIIT ಸಮಾರೋಪ ಸಮಾರಂಭ ನಡೆಯಲಿದೆ. ಆಕಾಶವಾಣಿ ಸಾರ್ಥಕ ಪ್ರಸಾರ ಸೇವೆಯ 90ನೇ ವರ್ಷಾಚರಣೆ ಹರ್ಷೋತ್ಸವದ ಹಿನ್ನೆಲೆ ಆಕಾಶವಾಣಿ ಧಾರವಾಡ ಕೇಂದ್ರ ನಾಳೆ May 15ರಂದು ಶುಕ್ರವಾರ ಸಂಜೆ 6:30ಕ್ಕೆ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ @90 ಸಂಧ್ಯಾ ಸುಧೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿಯ ಎ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನ್ ಮಠ್ ಕೊಳಲುವಾದನ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಕಾರವಾರ ಕೇಂದ್ರ ನಾಳೆ ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ವಾಕಥಾನ್ ಆಯೋಜಿಸಿದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಉದ್ಘಾಟಿಸಲಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ವನಿತಾ ವಿಹಾರ.
1: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಖಾಲಿ ಖಾಲಿ ಸಣ್ಣ ಕಥೆ ಕೇಳಲಿದ್ದೀರಿ. ಬಳಿಕ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಮೂಡಿಬರಲಿದೆ. ಆರಂಭದಲ್ಲಿ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಖಾಲಿ ಖಾಲಿ.
2: ಕಾರಿನಿಂದ ಇಳಿದ ಡಾಕ್ಟರ್ ಆಶಿಫಾ ಲಘುಬಗೆಯಿಂದ ತನ್ನ ಕ್ಲಿನಿಕ್ಕಿಗೆ ಬಂದ್ಲು. ಆ ಊರಿನ ಹೆಸರಾಂತ ಡೆಂಟಲ್ ಕ್ಲಿನಿಕ್ ಅವಳದ್ದು. ದಂತೋಪಚಾರಗಳಿಗೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ಅಣಿಗೊಳಿಸುವ ಕಾಯಕದಲ್ಲಿದ್ದಂತಹ ಅವಳ ಸಹಾಯಕ್ಕೆ ಶಾರದ ಆಶಿಫಳನ್ನ ನೋಡಿದೊಡನೆ, ಮೇಡಮ್ ನೋಡಿದ್ರಾ, ಇವತ್ತು ಕೂಡ ಆ ಮುದುಕಪ್ಪ ಬಂದು ಹೊರಗಿನ ಬೆಂಚಲ್ಲಿ ಕೂತಿದ್ದಾನೆ. ಇವತ್ತು ಮಾತ್ರ ನಾನು ಅವನ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಲ್ಲಪ್ಪ. ಯಾಕೆ ಬರ್ತಾನೆ ಮೇಡಮ್ ಪ್ರತಿದಿನ ಎಂದಳು. ಅದೇ ನಂಗೂ ಗೊತ್ತಾಗ್ತಿಲ್ಲ. ಅವನ ಡೆಂಟಲ್ ಟ್ರೀಟ್ಮೆಂಟ್ ಅವತ್ತೇ ಆಗಿದೆ. ಅದಾದ್ಮೇಲೆ ದಿನಕ್ಕೊಂದು ನೆಪ ಹೇಳ್ಕೊಂಡು ನನ್ನ ಹತ್ರ ಬರ್ತಾನೇ ಇದ್ದಾನೆ. ನೀವು ಇನ್ನು ಬರುವ ಅವಶ್ಯಕತೆ ಇಲ್ಲ ಎಂದು ನಾನು ಹೇಳಿದ ಮೇಲೂ ದಿನಾ ಬರ್ತಾನೆ ನೋಡು. ಮೋಡ ಮುಸುಕಿ ಸೂರ್ಯನ ದರ್ಶನವಾದರೂ ತಪ್ಪೀತು, ಇವನ ಮುಖದರ್ಶನ ಮಾತ್ರ ತಪ್ಪಲ್ಲ. ಬರಲಿ ಬಿಡು, ಕುಳಿತೂ ಕುಳಿತೂ ಬೇಸರವಾದಾಗ ಸುಸ್ತಾದಾಗ ಹೋಗುತ್ತಾನೆ ಬಿಡಿ ಶಾರದ. ನಮಗೇನು ತೊಂದರೆ ಕೊಡುತ್ತಿಲ್ಲ ತಾನೆ ಪಾಪ ಮುದುಕ. ಅಯ್ಯೋ ಮೇಡಮ್, ಹಾಗೆಲ್ಲ ಹಗುರ ತೀರ್ಮಾನಗಳಿಗೆ ಬರಬೇಡಿ ನೀವು. ಯಾವ ಹುತ್ತದಲ್ಲಿ ಯಾವ ಹಾವೋ. ನೀವು ಬರುವ ಮೊದಲೇ ಬಂದು ಕುಳಿತು ನೀವು ಹೋಗುವವರೆಗೂ ಇದ್ದು ನಿಮ್ಮನ್ನು ಗಮನಿಸ್ತಾನೆ ಅಂತ ಅಂದ್ರೆ ನನಗೇಕೋ ಈ ಮುದುಕನ ಮೇಲೆ ಒಂದು ಅನುಮಾನ. ಮುದುಕ ಆದರೇನಂತೆ, ಕೆಲ ಪುರುಷರ ಚಟ್ಟವೇರುವ ತನಕ ಹೋಗುವುದಿಲ್ಲವಂತೆ. ಏನು ಹೇಳಬೇಕು ಅಂತ ತೋಚದ ಆಶಿಫಾ, ಶಾರದ ಮೊದಲ ಪೇಷಂಟ್ನ ಕರೆಯಮ್ಮ ಅಂದ್ಲು. ಸುಮಾರು 70-75 ಆಸುಪಾಸಿನ ಆ ಮುದುಕ ಶುಕ್ರವಾರವೊಂದನ್ನು ಹೊರತುಪಡಿಸಿ ಉಳಿದೆಲ್ಲ ದಿನಗಳಲ್ಲಿ ಒಂದಲ್ಲ ಒಂದು ಹಲ್ಲಿನ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಕ್ಲಿನಿಕ್ನ ಹೊರಗಡೆ ಇಟ್ಟಿದ್ದ ಬೆಂಚಲ್ಲಿ ಬಂದು ಕೂರ್ತಾ ಇದ್ದ. ಆ ಕ್ಲಿನಿಕ್ಕಿಗೆ ಬರುವ ಹಲವರು ಇದನ್ನು ಗಮನಿಸಿದ್ದರೂ ಕೂಡ ಆಶಿಫಾಳ ಚಲನವಲನಗಳನ್ನೆಲ್ಲ ಗಂಭೀರವಾಗಿ ಗಮನಿಸುತ್ತಿದ್ದ. ಆದರೆ ಎಂದೂ ಆಕೆಯ ಜೊತೆ ಮಾತಿಗಾಗಿ ಹಂಬಲಿಸಿದವನಲ್ಲ. ಬೆಂಚಿನಲ್ಲಿ ಕುಳಿತುಕೊಳ್ಳಲು ಸ್ಥಳಾವಕಾಶ ಸಿಗದಿದ್ದಾಗ ಸುಮ್ಮನೆ ಒಂದು ಮೂಲೆಯಲ್ಲಿ ಸ್ವಲ್ಪ ಹೊತ್ತು ನಿಂತಾದರೂ ಹೋಗುತ್ತಿದ್ದ. ಅವನ ಬರುವಿಕೆ ಹೋಗುವಿಕೆ ಡಾಕ್ಟರ್ ಆಶಿಫಾ ಹಾಗೂ ಅವಳ ಸಹಾಯಕ್ಕೆ ಶಾರದಾಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಉಳಿದಿತ್ತು. ಕೆಲವು ದಿನಗಳು ಕಳೆದವು. ಈಗ ಆ ಮುದುಕಪ್ಪ ಕಾಣಿಸುತ್ತಿಲ್ಲ. ಸುಸ್ತಾಗಿ ಮನೆಯಲ್ಲಿ ಕುಳಿತಿರಬೇಕು ಎಂದು ಇಬ್ಬರೂ ಮಾತನಾಡಿಕೊಂಡರಾದರೂ ಅವನನ್ನು ಮರೆತಿರಲಿಲ್ಲ. ಡಾಕ್ಟರ್ ಆಶಿಫಾ ಹಾಗೂ ಶಾರದ ಇವರ ಇಬ್ಬರ ಕಣ್ಣುಗಳು ಕೂಡ ಆತನನ್ನ ಹುಡುಕ್ತಾ ಇದ್ವು. ಅದೊಂದು ದಿನ ಆಶಿಫಾ ಕೆಲಸ ಮುಗಿಸಿಕೊಂಡು ತನ್ನ ಕ್ಲಿನಿಕ್ನಿಂದ ಮನೆಗೆ ಹೋದಾಗ ಅವಳ ತಾಯಿ ನಾದಿರ ಅಳ್ತಾ ಇದ್ಲು. ಹುಷಾರಿಲ್ಲವೇನಮ್ಮ ಕೇಳಿದಳು ಆಶಿಫಾ. ಸ್ವಲ್ಪ ತಲೆನೋವು ಅಷ್ಟೇ ಮಗಳೇ, ಅಮ್ಮ ನಾದಿರಾಳ ಉತ್ತರ ಆಶಿಫಾಗೆ ತೃಪ್ತಿ ನೀಡಲಿಲ್ಲ. ಒಂದೆರಡು ಬಾರಿ ಬೇರೆ ಬೇರೆ ರೀತಿಯಲ್ಲಿ ತಾಯಿಯ ಅಳುವಿನ ಕಾರಣ ತಿಳಿಯಲು ಯತ್ನಿಸಿದ್ಲು. ಆದರೆ ಪ್ರಯೋಜನ ಆಗಲಿಲ್ಲ. ಮರುದಿನ ಎಂದಿನಂತೆ ಆಕೆ ಕ್ಲಿನಿಕ್ಕಿಗೆ ಬಂದಾಗ ಅವಳ ಬರುವಿಕೆಗಾಗಿಯೇ ಕಾದಿದ್ದ ಶಾರದ, ಮೇಡಮ್ ಆ ಅಜ್ಜ ಮುದುಕಪ್ಪ ತೀರ್ಕೊಂಡಂತೆ. ನಿನ್ನೆ ಸಂಜೆ ತರಕಾರಿ ತಕೊಳ್ಳೋಣ ಅಂತ ನಿಮ್ಮ ಪೇಷಂಟ್ ಹನೀಫ್ನ ಅಂಗಡಿಗೆ ಹೋಗಿದ್ನಾ, ಅವ ಹೇಳ್ದ ಇನ್ನು ನಿಮ್ಮ ಕ್ಲಿನಿಕ್ನ ಬೆಂಚಿನ ಮೂಲೆ ಪರ್ಮನೆಂಟ್ ಆಗಿ ಖಾಲಿ ಇರುತ್ತೆ, ಆ ಮುದುಕಪ್ಪ ತೀರಿ ಹೋದ ಎಂದು. ಮೇಡಮ್ ಆ ಹನೀಫ ಇನ್ನೊಂದು ವಿಚಾರವನ್ನು ಹೇಳಿದ ಗೊತ್ತಾ, ಪಾಪ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎನ್ನುವಂತೆ ತನ್ನ ಮೊದಲ ಪತ್ನಿ ಮತ್ತು ಮುದ್ದಾದ ಮಗುವನ್ನು ಬಿಟ್ಟು ಇನ್ನೊಂದು ಮದುವೆ ಆಗಿ ಸಂಸಾರ ಮಾಡ್ತಾ ಇದ್ನಂತೆ ಆ ಮುದುಕ. ಪಾಪ ಆತನ ದೈಹಿಕ ಬಲ ಕುಗ್ಗಿದಾಗ ಇನ್ನೂ ಸಣ್ಣ ವಯಸ್ಸಿನ ಆ ಎರಡನೇ ಹೆಂಡತಿ ಇನ್ನಾರನ್ನೋ ವಿವಾಹವಾಗಿ ದುಬೈಗೆ ಹಾರಿದಳಂತೆ. ಅಂದಿನಿಂದ ಮುದುಕ ಒಬ್ಬನೇ ಬದುಕುತ್ತಿದ್ದಾನಂತೆ. ಅಂತೆಯೇ ಆ ಮುದುಕ ಒಮ್ಮೊಮ್ಮೆ ಬುದ್ಧಿಭ್ರಮಣೆ ಆದವರಂತೆ, ನನ್ನ ಮಗಳು ಡಾಕ್ಟರ್, ಗೊತ್ತುಂಟಾ, ನನ್ನ ಮಗಳು ಡಾಕ್ಟರ್ ಎಂದು ನನ್ನನ್ನೂ ಒಳಗೊಂಡಂತೆ ಹಲವರಲ್ಲಿ ಹೇಳುತ್ತಿದ್ದ ಎಂದು ಹನೀಫ್ ಹೇಳಿದ. ಪುಟ್ಟ ಕೂಸನ್ನು ಕಂಕುಳಲ್ಲಿ ಕಟ್ಟಿಕೊಂಡು ತನ್ನ ಅಮ್ಮ ಬದುಕು ಕಟ್ಟಿಕೊಳ್ಳಲು ಹೋರಾಡಿದ್ದು, ತನಗೆ ಬುದ್ಧಿ ತಿಳಿಯುವ ವೇಳೆಗೆ ಬೇಜವಾಬ್ದಾರಿಯ ತನ್ನ ತಂದೆಯನ್ನು ಹಳಿಯುತ್ತಿದ್ದದ್ದು, ಬಹುದೂರದ ಊರಿನಲ್ಲಿ ಯಾವ್ಯಾವುದೋ ಮನೆ ಕೆಲಸಗಳನ್ನು ಮಾಡಿ ತನ್ನನ್ನು ಬೆಳೆಸಿ ಓದಿಸಿದ್ದು, ವಿದ್ಯಾರ್ಥಿ ವೇತನ ಪಡೆಯುತ್ತಲೇ ಓದಿ ತಾನು ಡಾಕ್ಟರ್ ಆದಾಗ ಅವಮಾನ ಸಹಿಸಿದ ಊರಿನಲ್ಲಿಯೇ ಗೌರವದಿಂದ ಜೀವಿಸಬೇಕು, ದೇವರು ಅವಕಾಶ ನೀಡಿದ್ದಾನೆ, ಬಾ ಮಗಳೇ ಎಂದು ಹೇಳುತ್ತಾ ತನ್ನೂರಿಗೆ ತನ್ನೊಂದಿಗೆ ಹಿಂದಿರುಗಿದ್ದು ಎಲ್ಲ ನೆನಪುಗಳು ಆಶೀಫಾಗೆ ಕಣ್ಣಿಗೆ ಕಟ್ಟಿದ ಹಾಗೆ ತೇಲಿ ಬಂದವು. ತಾಯಿಯ ಕಣ್ಣೀರಿನ ಕಾರಣ ಆಕೆಗೆ ಈಗ ತಿಳಿದು ಹೋಯಿತು. ಕ್ಲಿನಿಕ್ನ ತನ್ನ ಕುರ್ಚಿಯಲ್ಲಿ ಕುಳಿತಿದ್ದ ಆಶೀಫಾ ಹಾಗೆ ಹೊರಗಿದ್ದ ಬೆಂಚಿನತ್ತ ದೃಷ್ಟಿಹರಿಸಿದ್ಲು. ಬೆಂಚಿನ ಮೂಲೆ ಖಾಲಿ ಖಾಲಿಯಾಗಿತ್ತು. ಹೃದಯದ ಹಂದರದಲ್ಲಿ ಮುದುಕಪ್ಪನ ಚಿತ್ರ ತುಂಬಿಕೊಂಡಿತ್ತು.
1: ಇದುವರೆಗೆ ಖಾಲಿ ಖಾಲಿ ಸಣ್ಣ ಕಥೆ ಕೇಳಿದಿರಿ, ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ. ಕೇಳುಗರೆ, ಇನ್ನು ಮುಂದೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ.
0: ಭಕ್ತಿಗೀತೆ ಸದ್ಗುರು ಸಂತ ಕೇಶವದಾಸರ ರಚನೆ.

0: ಇದುವರೆಗೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಕೇಳಿದಿರಿ. ಶ್ರೋತೃಗಳೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
2: ಹಲೋ
3: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
2: ಮತ್ತೆ
3: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ.

0: ನಿಮ್ಮ ಪಾರ್ಸೆಲ್ ಅಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
1: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
2: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
1: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ ಆಮೇಲೆ.
3: ಸರ್, 2 ಲಕ್ಷ ಏನಾಯ್ತಪ್ಪ?
4: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
0: ಅರೆ,
4: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
4: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
6: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
7: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
6: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಶಾಖದ ಅಲೆಗಳಿಂದ ಚಿಕ್ಕ ಮಕ್ಕಳಿಂದ ಹಿರಿಯ ನಾಗರಿಕರ ಆರೋಗ್ಯದಲ್ಲಿ ಕಂಡುಬರುವ ಲಕ್ಷಣಗಳು, ಕಾರಣಗಳು ಹಾಗೂ ಪರಿಹಾರ ಕುರಿತು ವಿಜಯಪುರ ನಗರದ ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಶೇಖ್ದಾರ್.
3: ಆರೋಗ್ಯ ಸಂಚಿಕೆ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅಂತೇಳಿ. ಇವರು MBBS ದಾವಣಗೆರೆಯಲ್ಲಿ ಕಂಪ್ಲೀಟ್ ಮಾಡಿ ಮುಂದೆ ಹುಬ್ಬಳ್ಳಿಯಲ್ಲಿ DCH ಅನ್ನ ಮುಗಿಸಿ ವಿಜಯಪುರ ನಗರದಲ್ಲಿ ಸುಮಾರು 16 ವರ್ಷಗಳಿಂದ ಒಂದು ಖಾಸಗಿ ಸಂಸ್ಥೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇಂದಿನ ವಿಷಯ ಏನಪ್ಪ ಅಂತಂದ್ರೆ, ಈಗ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಾಖದ ಅಲೆಗಳ ಬಗ್ಗೆ ಚಿಕ್ಕವರಿಂದ ಹಿರಿಯ ನಾಗರಿಕರವರೆಗೆ ಆಗುವ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಯಾವ ರೀತಿ ಇರ್ತವೆ, ಅವುಗಳ ಲಕ್ಷಣಗಳು, ಕಾರಣಗಳು ಮತ್ತು ಪರಿಹಾರ, ಈ ವಿಷಯ ಕುರಿತು ನಾವು ವೈದ್ಯರಿಂದಲೇ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರಿಗೆ ಸ್ವಾಗತ ಮತ್ತು ನಮಸ್ಕಾರ ಸರ್.
4: ಧನ್ಯವಾದಗಳು
3: ಸರ್. ಇವತ್ತು ನಾವು ಎಲ್ರಿಗೂ ಈ ವರ್ಷ ಒಂದು ಸಮ್ಮರ್ ಅಂತಂದ್ರೆ ಬಹಳ ಬೇಸರವನ್ನ ತಂದಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಪ್ರತಿ ವರ್ಷ ಸಮ್ಮರ್ ಬರುತ್ತೆ ಇಲ್ಲ ಅಂತಲ್ಲ, ಆದ್ರೆ ಈ ವರ್ಷದ ಒಂದು ಬೇಸಿಗೆ ಅನ್ನೋದಿದೆಯಲ್ಲ, ಶಾಖದ ಅಲೆಗಳಿಂದ ನಾವು ರೋಸಿ ಹೋಗ್ಬಿಟ್ಟಿವಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಈ ಶಾಖದ ಅಲೆಗಳು ಬಂದಂತ ಒಂದು ಸಂದರ್ಭದಲ್ಲಿ ಚಿಕ್ಕವರಿಂದ ಹಿರಿಯ ನಾಗರಿಕರವರೆಗೆ ಅವರ ಆರೋಗ್ಯದಲ್ಲಿ ಕಂಡುಬರುವಂತ ಒಂದು ಲಕ್ಷಣಗಳು ಮತ್ತೆ ಅದಕ್ಕೆ ಕಾರಣಗಳು ಮತ್ತೆ ಪರಿಹಾರ ಕುರಿತು ಇಂದು ತಾವು ಮಾಹಿತಿಯನ್ನು ಮಾಡಿಕೊಡ್ಬೇಕು. ನಾ ಮೊದಲನೇ ಪ್ರಶ್ನೆ, ಈಗೇನು ಜನರಲ್ಲಿ ನಾವು ಕರಿತೀವಿ ಹೀಟ್ ವೇವ್ ದಿಂದ ಮಕ್ಕಳಲ್ಲಿ ಕಂಡು ಬರುವಂತ ಲಕ್ಷಣಗಳು ಯಾವುವು, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ಬೇಕು ಸರ್.
4: ನೀವು ಹೇಳ್ದಂಗೆ ಈ ಸರಿ ಬಿಲ್ ಅಂತೂ ಸಿಕ್ಕಾಪಟ್ಟೆ ಐತ್ರಿ, ಎಲ್ಲರಿಗೂ ಟಾಲರೇಟ್ ಮಾಡದೆ ಇರುವಂತ ಲೆವೆಲ್ಗೆ ಹೋಗಿರೋದ್ರಿಂದನೇ ಈ ಸರಿ ಏನಾಗ್ತಾ ಇದೆ, ಈ ಬಿಸಿಲಿನ ಶಾಖದಿಂದ ಆಗುವಂತ ಅಡ್ಡ ಪರಿಣಾಮಗಳು ಜಾಸ್ತಿ ಎದ್ದು ಕಾಣಿಸ್ತಾ ಇದೆ. ಹೀಟ್ ವೇವ್ ಅಂತಂದ್ರೆ ಒಂದೊಂದು ಈ ಸಮ್ಮರಲ್ಲಿ ಅಪ್ಪರ್ ಲಿಮಿಟ್ ಅಂತ ಏನಿರ್ತೈತಿ, ಅದನ್ನು ಕ್ರಾಸ್ ಆಯಿತು ಅಂತಂದ್ರೆ ಏನಾಗ್ತೈತ್ರಿ, ಹೀಟ್ ವೇವ್ ಮತ್ತು ಅದರ ಸಿಂಪ್ಟಮ್ಸ್ ಬರ್ಲಕ್ಕೆ ಸ್ಟಾರ್ಟ್ ಆಗ್ತೈತ್ರಿ. ಸಣ್ಣ ಮಕ್ಕಳೊಳಗೆ ಮತ್ತು ವಯಸ್ಸಾದವರಲ್ಲಿ ಇದರ ಎಫೆಕ್ಟ್ ಏನಾಗಿರ್ತೈತ್ರಿ, ಭಾಳ ಕಾಣಿಸ್ತೈತಿ. ಯಾಕೆ ಅವರಲ್ಲಿ ಕೆಲವೊಂದು ಬಾಡಿಯ ನೇಚರ್ ಹಂಗಿರ್ತೈತಿ. ಸಣ್ಣಕ್ಕೊಳಗೆ ಏನಾಗ್ತೈತ್ರಿ, ಇಷ್ಟು ಹೀಟ್ ವೇವ್ ಟೆಂಪ್ರೇಚರ್ ಜಾಸ್ತಿ ಆದಾಗ ಅದಕ್ಕೆ ಅಡಾಪ್ಟ್ ಆಗುವಂಥ ಕೆಪಾಸಿಟಿ ಇನ್ನೂ ಪೂರ್ತಿ ಡೆವಲಪ್ ಆಗಿರಂಗಿಲ್ಲ,
3: ರೋಗ ನಿರೋಧಕ ಶಕ್ತಿ ಇರೋದಿಲ್ಲ ಅಂತಾರೆ,
4: ಆಟೋ ರೆಗ್ಯುಲೇಷನ್ ಅಂತ ಹೇಳಿ. ಬಾಡಿ ಟೆಂಪರೇಚರ್ ಇಷ್ಟು ಇದ್ದಾಗ ಅದನ್ನ ಕೂಲ್ ಮಾಡುವಂಥದ್ದು ಒಂದು ಮೆಕ್ಯಾನಿಸಮ್ ಇರ್ತದೆ, ಅದಕ್ಕೆ ಆಟೋ ರೆಗ್ಯುಲೇಷನ್ ಅಂತ ಹೇಳ್ತಾರೆ. ಅದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಡೆವಲಪ್ ಆಗಿರಂಗಿಲ್ಲ ಸಣ್ಣ ಮಕ್ಕಳಲ್ಲಿ. ಅದು ವಯಸ್ಸಾದವರಲ್ಲಿನೂ ಅದೇ ರೀತಿ, ಅದು ಏನಾಗ್ತಿ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗುವಷ್ಟು ಇನ್ನೂ ಇಳಿತಾ ಇರ್ತೈತೆ ಅದು. ಸೊ ಹಿಂಗಾಗಿ ಎರಡೂ ಕಡೆ ಇದರದ ಇಂಪ್ಯಾಕ್ಟ್ ಜಾಸ್ತಿ ಇರ್ತೈತ್ರಿ. ಸೊ ಸಣ್ಣ ಮಕ್ಕಳಲ್ಲಿ ಇದರ ಇಫ್ಟ್ ಹೀಟ್ ವೇವ್ ಇಫೆಕ್ಟ್ ಅಂತ ನಾವು ಲಕ್ಷಣಗಳು ನೋಡೋದಾದ್ರೆ, ಒಂದು ಡಿಹೈಡ್ರೇಷನ್ ಅಂದ್ರೆ ನಿರ್ಜಲೀಕರಣ, ಅಂದ್ರೆ ಏನಾಕೈತ್ರಿ ಬಾಡಿ ಎಕ್ಸೆಸಿವ್ ಸ್ವೆಟ್ಟಿಂಗ್ ಆಗೋದ್ರಿಂದ ಬೆವರಿಂದ ನೀರಿನಂಶ ಮತ್ತು ಲವಣಾಂಶಗಳು ಬಾಡಿಯಿಂದ
3: ಹೊರಗಡೆ
4: ಹೋಗ್ತಾವೆ, ಅದಕ್ಕೆ ಏನಾಗ್ತೈತ್ರಿ ಡಿಹೈಡ್ರೇಷನ್ ಅಂತ ಹೇಳ್ತೀವಿ ನಾವು. ಡಿಹೈಡ್ರೇಷನ್ ಲಕ್ಷಣ ಸಣ್ಣ ಮಕ್ಕಳೊಳಗ ಬೇರೆ ಬೇರೆ ತರ ಇರ್ತೈತಿ. ನಾ ಹೇಳಿದಾಗ ಒಂದು ಲೆಸ್ ದ್ಯಾನ್ 1 ಇಯರ್, 1 ವರ್ಷ ಕೆಳಗಿನ ಮಕ್ಕಳೊಳಗೆ ಬೇರೆ ಇರ್ತೈತಿ, ಮಾತ್ ಬರಂಗಿಲ್ಲ, ಎಕ್ಸ್ಪ್ರೆಸ್ ಮಾಡಕ್ ಬರಂಗಿಲ್ಲ. 1 ವರ್ಷ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಡೋರು ಆದಂಗೆ ಒಂದು 4 ವರ್ಷ 5 ವರ್ಷ ಆದ್ರೆ ಕೆಲವೊಂದಿಷ್ಟು ಮಾತು ಹೇಳ್ಬೋದು. ಇದರ ಲಕ್ಷಣಗಳು ಏನಿರ್ತಾವ ಅಂತಂದ್ರೆ ಡಿಹೈಡ್ರೇಷನ್, ಒಂದು ಕಣ್ಣಲ್ಲಿ ಟಿಯರ್ಸ್ ಅಂತ ಏನು ಹೇಳ್ತೇವಲ್ರಿ ಕಡಿಮೆ ಆಗ್ತೈತಿ, ಬಾಯಿ ಒಣಗ್ತೈತಿ, ನೀರ್ ಕುಡಿಬೇಕು, ಎಷ್ಟು ಜಾಸ್ತಿ ನೀರ್ ಕುಡಿಬೇಕು ಅನಿಸ್ತೈತ್ರಿ. ಮತ್ತು ಏನಾಕೈತಿ, ಯೂರಿನ್ ಔಟ್ಪುಟ್ ಕಡಿಮೆ ಆಗ್ತೈತ್ರಿ. ಯಾಕಂದ್ರೆ ಯೂರಿನ್ ತಯಾರಾಗ್ಲಕ್ಕ ಅಲ್ಲಿ ಲೋಯ್ಡ್ ಇತ್ತು ಅಂದ್ರೆ ಆಗ್ತೈತಿ, ಅದು ಎಲ್ಲ ಏನಾಗಿರ್ತೈತಿ, ಸ್ವೆಟ್ಟಿಂಗ್ ಆಗಿ ಬೆವರಲ್ಲಿ ರೂಪದಲ್ಲಿ ಅಲ್ಲಿ ಹೋಗಿರೋದ್ರಿಂದ ಯೂರಿನ್ ತಯಾರಾಗೋದು ಕಡಿಮೆ ಆಗಿರೋದ್ರಿಂದ ಯೂರಿನ್ ಪಾಸ್ ಮಾಡೋದು ಫ್ರೀಕ್ವೆನ್ಸಿ ಕಡಿಮೆ ಆಗ, ಇದು ಒಂದು ಡಿಹೈಡ್ರೇಷನ್ ಲಕ್ಷಣ.
3: ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವ
4: ಇದು ಚಿಕ್ಕ ಮಕ್ಕಳಲ್ಲಿನೂ ಬಂತ್ರಿ, ದೊಡ್ಡವರಲ್ಲಿನೂ ಇದ್ರ ಅಂದ್ರೆ ಎಲ್ಡರ್ಲಿ ಹಿರಿಯ ನಾಗರಿಕರಲ್ಲಿನೂ ಈ ತರ ಸಿಂಪ್ಟಮ್ಸ್ ಬರ್ತೈತಿ. ಬಟ್ ಅಲ್ಲಿ ಅವ್ರಿಗೆ ತಿಳಿತೈತಿ ಡಿಹೈಡ್ರೇಷನ್ ಆಗ್ಲಾಗ್ತೈತಿ ಅಂದ್ರೆ ಅದನ್ನ ಹೆಂಗ್ ರಿಕವರಿ ಮಾಡ್ಕೋಬೇಕು, ಸರಿ ಹೋಗಿಸ್ಬೇಕು ಅಂದ್ರ ಅವ್ರು ನೀರ್ ಕುಡಿತಾರ, ಬೇರೆ ಲಿಕ್ವಿಡ್ ಡಯಟ್ ಏನ್ ಮಾಡ್ತಾರ ಕನ್ಸ್ಯೂಮ್ ಮಾಡ್ತಾರ. ಬಟ್ ಅವರಲ್ಲಿ ಆದ್ರೂ ಅಷ್ಟೇ ಯೂರಿನ್ ಔಟ್ಪುಟ್ ಕಡಿಮೆ ಆಗೋದು ಫಸ್ಟ್ ಅವರಲ್ಲಿನೂ ಒಂದು ಲಕ್ಷಣ. ಇನ್ನು ನೆಕ್ಸ್ಟ್ ಹೀಟ್ ಎಕ್ಸಾಷನ್ ಅಂತ ಒಂದು ಬರ್ತೈತ್ರಿ. ಹೀಟ್ ಎಕ್ಸಾಷನ್ ಅಂದ್ರೆ ಇದು ನೆಕ್ಸ್ಟ್ ಸೇರ್ ಫಾರ್ಮ್ ಆಫ್ ಹೀಟ್ ವೇವ್ ಅದ ಎಫೆಕ್ಟ್. ಸಣ್ಣ ಮಕ್ಕಳಲ್ಲಿನೂ ಆಯಿತು, ಹಿರಿಯ ನಾಗರಿಕರಲ್ಲಿನೂ ಆಯಿತು. ಇದರ ಲಕ್ಷಣಗಳು ಏನು ಬರ್ತಾವು ಅಂತಂದರೆ ಎಕ್ಸೆಸಿವ್ ಸ್ವೆಟಿಂಗ್ ಆಗ್ತೈತ್ರಿ. ಭಾಳಷ್ಟು ಸ್ವೆಟಿಂಗ್ ಆಗೋದ್ರಿಂದ ಏನಾಗ್ತೈತ್ರಿ, ಇವು ನೀರು ಮತ್ತು ಎಲೆಕ್ಟ್ರೋಲೈಟ್ ಲವಣಾಂಶಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಲಾಸ್ ಆಗ್ತೈತಿ. ಲಾಸ್ ಆದಾಗ ಏನಾಗ್ತೈತ್ರಿ, ಅವ್ರದ್ದು ಥರ್ಸ್ಟ್ ಇನ್ನೂ ಜಾಸ್ತಿ ಆಗ್ತೈತ್ರಿ. ಅದಕ್ಕೆ ಏನಾಗ್ತದೆ, ಸುಸ್ತ ಆಗ್ತಾರೆ. ಎಕ್ಸಾಸ್ಟ್ ಅಂದ್ರೆ ಹೆವಿ ಕೆಲಸ ಮಾಡಿ ಬಂದ್ಮೇಲೆ ಹೆಂಗೆ ಔಷಧ ಹೇಗೆ ಕೂಡ್ತಾರಲ್ರಿ, ಆ ಥರ ಎಕ್ಸಾಸ್ಟ್ ಸಾಕು, ಇನ್ ಕೆಲ ಮಾಡೋಕ್ಕಾಗಂಗಿಲ್ಲ, ಸುಸ್ತಾಗ್ತೈತಿ. ಕೆಲವೊಂದ್ಸರಿ ಡಿಸಿನೆಸ್ ಅಂತ ಹೇಳಿ ತಲೆ ಚಕ್ಕರ್ ಬರೋದು ಅಂತ ಹೇಳ್ತೈತಿ. ಕೆಲವೊಂದ್ಸರಿ ಈ ಉಲ್ಟಿ ಬಂದಂಗೆ ಆಗೋದು, ಕೆಲವೊಂದ್ಸರಿ ವಾಮಿಟಿಂಗು ಆಗ್ತೈತ್ರಿ. ಇದು ಎಲ್ಲ ಬಾಡಿ ಒಂಥರ ಅನ್ಈಸಿನೆಸ್, ಮೈಕೈ ನೋಸೋದು, ಈ ಲಕ್ಷಣ ಹೀಟ್ ಎಕ್ಸಾಷನ್. ಇಲ್ಲೇ ಅಷ್ಟೇ ಯೂರಿನ್ ಪ್ರೊಡಕ್ಷನ್ನು ಕಡಿಮೆ ಆಗ್ತೈತಿ, ಒಂದಕ್ಕೆ ಹೋಗಿ ಮಾಡೋನು ಕಡಿಮೆ ಆಗ್ತದೆ.
3: ಈಗ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ನಾವು ನಿರ್ಜಲೀಕರಣ ಅಂತ ಕರಿತೀವಿ, ಈ ನೀರಿನ ಅಂಶ ನಮ್ಮ ಶರೀರದಲ್ಲಿ ಕಡಿಮೆ ಆಗೋದ್ರಿಂದ ಮಕ್ಕಳಲ್ಲಿ ಆಗುವಂಥ ಬದಲಾವಣೆಗಳೇನು, ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ಬೇಕು ಸರ್.
4: ಈಗ ನಾನು ಹೇಳ್ದಂಗೆ ಸಣ್ಣ ಮಕ್ಕಳಂದ್ರೆ ಅವು ಏಜ್ ಗ್ರೂಪ್ ಬೇರೆ ಬೇರೆ ಇರ್ತಾವೆ, ಅದ್ರ ಪ್ರಕಾರನೇ ಅವ್ರದ್ದು ಸಿಂಪ್ಟಮ್ಸ್ ಇರ್ತೈತ್ರಿ, ಅಂದ್ರೆ ಲಕ್ಷಣಗಳು ಇರ್ತಾವೆ. ಈಗ ನಾವು ಒಂದು ವರ್ಷ ಅಥವಾ ಅದಕ್ಕಿಂತ ಒಂದು ಕೆಳಗಿನ ಮಕ್ಕಳಿಗೆ ನೀರಿನ ಅಂಶ ಕಡಿಮೆ ಆಯ್ತಪ್ಪ ಅಂದ್ರೆ ಸಣ್ಣ ಮಕ್ಕಳು ಎರಡು ಥರ ಬಿಹೇವ್ ಮಾಡು ಅಂದ್ರೆ ಲಕ್ಷಣಗಳನ್ನು ತೋರಿಸ್ಬೋದು. ಒಂದು ಆಗ್ಲೇ ಹೇಳ್ದಂಗೆ ಹತ್ರನೂ ಕಣ್ಣಾಗಿ ನೀರು ಬರಂಗಿಲ್ಲ, ಕಣ್ಣು ಒಳಗೆ ಹೋಗ್ತಾವು, ಬಾಯಿ ತುಟಿ ಎಲ್ಲ ಒಣಗ್ತೈತ್ರಿ, ಮತ್ತು ಮಗು ಕಿರಿಕಿರಿ ಮಾಡ್ತೈತಿ, ಇರಿಟೇಷನ್ ಅಂತ ಹೇಳ್ರಿ, ಅದು ಎಕ್ಸ್ಪ್ರೆಸ್ ಮಾಡೋಕೆ ಬರಂಗಿಲ್ಲ ನನಗೆ ಹಿಂಗಾಗೈತೆ ಅಂತ. ಅದಕ್ಕೆ ಏನು ಮಾಡ್ತೈತ್ರಿ, ಒಂದು ಇರಿಟೇಷನು ಆಗೋದು, ಕಿರಿಕಿರಿ ಮಾಡೋದು, ಸುಮ್ಮನೆ ಅಳೋದು ವಿದೌಟ್ ರೀಸನ್. ಬಟ್ ಅದರ ಒಳಗೆ ಇಂಟರ್ನಲಿ ಅದರ ಲಕ್ಷಣ ಇರ್ತೈತಿ, ನಿರ್ಜಲೀಕರಣ ಮತ್ತು ಈ ಲವಣಾಂಶಗಳು ಹೆಚ್ಚು ಕಡಿಮೆ ಆಗೋದ್ರಿಂದ ಅದರ ಲಕ್ಷಣನೂ ಈ ಇರಿಟೇಬಿಲಿಟಿ ಇರ್ತೈತ್ರಿ. ಇನ್ನೂ ಒಂದು ಫಾರ್ಮ್ ಆಗಿ ಏನಾಗ್ಬೋದು, ಸುಸ್ತು ಆಗ್ಬೋದು, ಆಕ್ಟಿವ್ ಇರಂಗಿಲ್ಲ,
3: ಆಕ್ಟಿವ್ ಇರೋದಿಲ್ಲ.
4: ಎರಡೂ ರೀತಿನೂ ಈ ಸಣ್ಣ ಮಕ್ಕಳೊಳಗೆ ಈ ತರ ಬಿಹೇವಿಯರ್ಸ್ ಬರ್ಬೋದು, ನಿರ್ಜಲೀಕರಣ ಲಕ್ಷಣ. ಒಂದು ಇರಿಟೇಷನ್ ಆಗ್ಬೋದು, ಇನ್ನೂ ಒಂದು ಸುಸ್ತು ಆಗ್ಬೋದು. ಅಂದ್ರೆ ಅವ್ರ ತಾಯಿಂದ ಹೇಳ್ತಾರೆ, ಇವ್ರ ಮಗು ಹಿಂಗೆ ರೆಗ್ಯುಲರ್ ಹೆಂಗಿರ್ತೈತೆ ಹಂಗಿಲ್ರಿ, ಬರೇ ಮಕ್ಕೋತೈತ್ರಿ, ಅಳಂಗೆ ಇಲ್ಲ, ಹೊಟ್ಟಿಗೆ ಏನ್ರೆ ತಿನ್ಸ್ಲಾಕ್ ಹೋದ್ರು ತಿನ್ನಂಗಿಲ್ಲ, ರಿಫ್ಯೂಸಲ್ ಟು ಫೀಡ್, ಅದರ ಲಕ್ಷಣ.
3: ಈಗ ಮುಂದಿನ ಪ್ರಶ್ನೆಗೆ ಬರುವುದಾದರೆ, ನಮ್ಮ ಹಿರಿಯ ನಾಗರಿಕರಲ್ಲಿ ಕಂಡು ಬರುವಂತ ಲಕ್ಷಣಗಳು ಯಾವ ರೀತಿ ಅದಾವಂತೀರಿ?
4: ಇಲ್ಲಿ ಹಿರಿಯ ನಾಗರಿಕರಲ್ಲೇನೋ ಸಿಮಿಲರ್ ಕಂಪ್ಲೇಂಟ್ಸೇ ಬರ್ತೈತ್ರಿ. ಬಟ್ ಅವರಲ್ಲಿ ಏನೋ ಅವೇರ್ನೆಸ್ ಇರ್ತೈತಿ, ನಾವು ಬಿಸಿಲಿಗೆ ಹೋದ್ರೆ ಇದನ್ನ ಮಾಡ್ಬೋದು, ಇದನ್ನ ಮಾಡಬಾರ್ದು ಅಂತ. ಅವರಲ್ಲೇನೋ ಏನಾಗ್ತೈತ್ರಿ, ಡಿಹೈಡ್ರೇಷನ್ ಲಕ್ಷಣ ಸಿಮಿಲರೇ ಇರ್ತಾವೆ, ಭಾಳ ನೀರಡಿಕೆ ಆಗ್ತಿರ್ತೈತ್ರಿ, ಅದು ಡಿಹೈಡ್ರೇಷನ್ ಲಕ್ಷಣ. ಅಂದ್ರೆ ದೇಹ ಏನ್ ಮಾಡ್ತೈತಿ, ಡಿಹೈಡ್ರೇಷನ್ ಆಯ್ತು ಅಂದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳಕ್
3: ನೀರ್ ಕುಡಿಬೇಕು
4: ಅನ್ಸ್ತೈತ್ರಿ. ಅವರಲ್ಲಿನೂ ಒಂದೊಂದು ವಯಸ್ಸಾದ್ಮೇಲೆ ಅವರಲ್ಲಿನೂ ಮಸಲ್ ಮಾಸ್ ಎಲ್ಲ ಕಡಿಮೆ ಆಗಿರ್ತೈತಿ, ಶಕ್ತಿ ಕಡಿಮೆ ಇರ್ತೈತಿ, ಅವ್ರಿಗೂ ವೀಕ್ನೆಸ್, ಸುಸ್ತಾಗೋದು, ಇಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು ಹುರುಪಿರಂಗಿಲ್ಲ, ಅದು ಒಂದು. ಮತ್ತು ಯೂರಿನ್ ಪ್ರಮಾಣನೂ ಅವರಲ್ಲಿ ಕಡಿಮೆ ಆಗ್ತೈತ್ರಿ. ಈ ಇದರದ್ದು ನೆಕ್ಸ್ಟ್ ವರ್ಷನ್ ಅವರಲ್ಲಿ ಎಕ್ಸಾಷನ್ ಅಂತ ಬಂತು ಅಂತಪ್ಪ ಅಂತಂದ್ರೆ ತಲೆ ಚಕ್ರದು, ತಲೆ ತಿರುಗಿ ಬೀಳ್ತಾರ, ಅವ್ರಿಗೆ ಉಲ್ಟಿ ಬಂದಂಗೆ ಆಗೋದು, ವಾಮಿಟಿಂಗ್ ಆಗೋದು, ಈ ಲಕ್ಷಣನೂ ಬರ್ಬೋದ್ರಿ. ಇನ್ನೊಂದು ಎಕ್ಸ್ಟ್ರೀಮ್ ಫಾರ್ಮ್ ಒಂದು ಹೇಳಿದ್ದೆ ನಾನು, ಹೀಟ್ ಸ್ಟ್ರೋಕ್ ಅಂತ ಒಂದು ಕಂಡೀಷನ್. ಅದು ಏನು ಸಣ್ಣ ಮಕ್ಕಳಲ್ಲಿನೂ ಆಗ್ಬೋದು, ಹಿರಿಯ ನಾಗರಿಕರಲ್ಲಿನೂ ಆಗ್ಬೋದು. ಇದು ಯಾಕೆ ಆಗ್ತೈತಪ್ಪ ಅಂತಂದ್ರೆ, ಈ ದೇಹದ ಒಂದು ಆಟೋ ರೆಗ್ಯುಲೇಷನ್, ಬಾಡಿ ಇಷ್ಟು ಟೆಂಪರೇಚರ್ ತನಕ ಬಂತು ಅಂತಂದ್ರೆ ಏನು ಮಾಡ್ತೈತ್ರಿ, ಅದನ್ನು ಮ್ಯಾನೇಜ್ ಮಾಡ್ಲಕ್ಕ, ಸರಿದೂಗಿಸ್ಲಾಕ ಒಂದು ಆಟೋ ರೆಗ್ಯುಲೇಷನ್ ಅಂತ ಒಂದು ಸಿಸ್ಟಮ್ ಇರ್ತೈತಿ, ಅದು ಆಕ್ಟಿವೇಟ್ ಅಪ್ರಾಪ್ರಿಯೇಟ್ ಲೆವೆಲ್ಗೆ ಕೆಲಸ ಮಾಡ್ತೈತಿ. ಒಂದು ಬಾಡಿ ಇಷ್ಟು ಟೆಂಪರೇಚರ್ ತನಕ ಬಂತು ಅಂದ್ರೆ, ಆ ಲೆವೆಲನ್ನು ಕ್ರಾಸ್ ಆಗಿ ಇನ್ನೂ ದೇಹದ ಟೆಂಪರೇಚರ್ ಜಾಸ್ತಿ ಆಯಿತು ಅಂತಂದ್ರೆ ಆ ಆಟೋ ರೆಗ್ಯುಲೇಷನ್ನ ಅಪ್ರಾಪ್ರಿಯೇಟ್ ಆಗಿ ಕೆಲಸ ಮಾಡಂಗಿಲ್ಲ. ಅಂದ್ರೆ ಏನಾಗ್ತೈತ್ರಿ, ಹೀಟ್ ಶೆಕೆ ಜಾಸ್ತಿ ಆಯ್ತಂದ್ರೆ ಸ್ವೆಟಿಂಗ್ ಆಗಬೇಕು.
3: ಹೌದು,
4: ಅದು ಲಕ್ಷಣ ಏನು, ಬಾಡಿ ತಂಪ್ ಮಾಡ್ಲಾಕ. ಈ ಹೀಟ್ ಸ್ಟ್ರೋಕಲ್ಲಿ ಏನಾಗ್ತೈತ್ರಿ, ಆ ಸಿಸ್ಟಮ್ ಡಿರೇಂಜ್ ಆಗಿಬಿಡ್ತೈತಿ. ಸ್ವೆಟ್ಟಿಂಗೇ ಆಗಂಗಿಲ್ಲ.
3: ಹೌದಿಲ್ಲ,
4: ಅವಾಗ ಏನಾಗ್ಬಿಡ್ತೈತ್ರಿ, ಸ್ಕಿನ್ ಫುಲ್ ಡ್ರೈ, ಒಣಗಿದ್ದು ಫುಲ್ ತವ ಹಿಂಗ ಕಾಯಿಸಿರ್ತಾರಲ್ರಿ, ಹಂಗಾಗ್ಬಿಡ್ತೈತಿ. ಸ್ವೆಟ್ಟಿಂಗ್ ಏನೂ ಇರಂಗಿಲ್ಲ, ಡ್ರೈ ಸ್ಕಿನ್ನ ರೆಡ್ ಹಾಟ್ ಸ್ಕಿನ್ ಅಂತ ಹೇಳ್ತಾರೆ ಹೀಟ್ ಸ್ಟ್ರೋಕ್ ಅಲ್ಲಿ. ಇದು ಆಯ್ತಪ್ಪ ಅಂತಂದ್ರೆ ಇಟ್ಸ್ ಕಾಲ್ಡ್ ಮೆಡಿಕಲ್ ಎಮರ್ಜೆನ್ಸಿ ಹೀಟ್ ಸ್ಟ್ರೋಕ್. ಇದರ ಲಕ್ಷಣಗಳು, ಇದು ಯಾಕೆ ಮೆಡಿಕಲ್ ಎಮರ್ಜೆನ್ಸಿ ಅಂದ್ರೆ ಇದು ಡ್ರೆಡೆಡ್ ಒಂದೇನು ಇಫೆಕ್ಟ್ ಆಫ್ ಈ ನಮ್ಮ ಹೀಟ್ ವೇವ್. ಇವತ್ತು ಇದರಲ್ಲಿ ಏನಾಗ್ತೈತ್ರಿ, ಇದು ಯೂಶ್ವಲಿ ಸಡನ್ ಆನ್ಸೆಟ್ ಅಂದ್ರೆ ಸಡನ್ ಸೆಟ್ ಇವೆಲ್ಲ ಅವ್ರು ಬಿಸಿಲಲ್ಲಿ ಯೂಶ್ವಲಿ ಪೀಕ್ ಬಿಸಿಲಲ್ಲಿ ಹೊರಗೆ ಹೋಗ್ಬಿಟ್ರಪ್ಪ ಅಂತಂದ್ರೆ ಅವ್ರಿಗೆ ವಿಚಾರ ಮಾಡೋ ಶಕ್ತಿ ಹೋಗ್ಬಿಡ್ತೈತ್ರಿ. ಅಂದ್ರೆ ಈಗ ನೀವು ನಿಮ್ಮ ಹೆಸರು ಏನು ಅಂತ ಕೇಳಿದ್ರೆ ಅವ್ರು ಹಿಂಗೆ ವಿಚಾರ ಮಾಡ್ತಾರೆ,
3: ಹೇಳಕ್
4: ಸ್ಪಂದನೆ ಮಾಡಕ್ ಆಗೋದಿಲ್ಲ. ಅದಕ್ಕೆ ಡೆಲೀರಿಯಸ್ ಸ್ಟೇಟ್ ಅಂತಾರೆ, ಕನ್ಫ್ಯೂಸ್ಡ್ ಸ್ಟೇಟ್ ಅಂತಾರೆ. ನಿಮ್ದು ಯಾವ್ರು ಬೇರೆಯವರಿಂದ ನಿಮ್ದು ಯಾವ್ರು ಅಂತ ಕೇಳಿದ್ರೆ ವಿಚಾರ ಮಾಡ್ತಾರೆ, ಏನೋ ಹೇಳ್ತಾರೆ, ಏನ್ ಮಾತಾಡ್ತಾರೆ. ಇದು ಡೆಲೀರಿಯಸ್ ಸ್ಟೇಟ್ ಅವ್ರ ಕನ್ಫ್ಯೂಸ್ಡ್ ಸ್ಟೇಟ್ ಒಳಗಿರ್ತಾರೆ. ಇದು ಹೀಟ್ ಸ್ಟ್ರೋಕ್ ಇನ್ಫೆಕ್ಟ್. ಸಣ್ಣ ಮಕ್ಕಳೊಳಗಾದ್ರೂ ಅಫ್ಕೋರ್ಸ್ ಅವ್ರಿಗೂ ಸ್ಕಿನ್ ಸಿಂಪ್ಟಮ್ಸ್ ಹಿಂಗೆ ಇರ್ತಾವ, ಬಟ್ ಅದರಲ್ಲಿ ಲಕ್ಷಣ ಬೇರೆ ಬೇರೆ ಇರ್ತಾವ್ರಿ.
3: ಪಾಲಕರಾದವರು ಈ ಚಿಕ್ಕ ಮಕ್ಕಳಲ್ಲಿ ಈ ರೀತಿಯ ವರ್ತನೆ ಅಥವಾ ಹಿರಿಯ ನಾಗರಿಕರಲ್ಲಿ ಆಗುವಂತ ಈ ವರ್ತನೆಯನ್ನ ಯಾವ ರೀತಿ ಅವರು ಗೊತ್ತುಪಡಿಸ್ಕೋಬೇಕು ಅಂತೀರಿ?
4: ಈ ನಾನು ಈ ಹೀಟ್ ವೇವ್ ಇಂದ ಆದಂತಹ ಡಿಹೈಡ್ರೇಷನ್ ಅವ್ರ ಈ ಹೀಟ್ ಎಕ್ಸಾಸ್ಟನ್ ಅನ್ನ ಸಿಂಪ್ಟಮ್ಸ್ ವೈಸ್ ಐಡೆಂಟಿಫೈ ಮಾಡ್ಬೇಕು. ಇದಕ್ಕೆ ಸ್ಪೆಸಿಫಿಕ್ ಆಗಿ ಲಕ್ಷಣಗಳು ಇಂಥವೇ ಅಂತ ಹೇಳಿದ್ರು ಡೌಟು, ಅವರು ನೀರಿನ ಅಂಶ ಕಡಿಮೆ ಆಗಿದ್ದು ನೋಟಿಫೈ ಮಾಡ್ಬೋದು. ಕಣ್ಣು ಡ್ರೈ ಆಗೈತಿ, ಮಗು ಅಳ್ತಾ ಇದೆ ಅಂದ್ರೆ ಕಣ್ಣಾಗಿ ನೀರ್ ಬರ್ತಾ ಇಲ್ಲ, ತುಟಿ ಒಣಗೈತಿ, ನಾಲ್ಗೈತಿ, ಮಗು ಈಗ ತಾನೇ ನೀರರೆ ಕುಡಿದಿತ್ತು ಅಥವಾ ಊಟ ಮಾಡಿದ್ರು ಇನ್ನೂ ನೀರ್ ಕುಡಿತಾ ಐತಿ, ಅಂದ್ರೆ ರೆಗ್ಯುಲರ್ ಕಿಂತ ಜಾಸ್ತಿ ನೀರ್ ಕೇಳ್ತಾ ಇದೆಯಪ್ಪ ಅಂತಂದ್ರ ಡಿಹೈಡ್ರೇಷನ್ ಆಗಿದೆ ಅಂತಾರ. ಮತ್ತು ಆಗ್ಲೇ ನಾ ಹೇಳ್ದಂಗೆ ಮಗು ರುಟೀನ್ ಆಗಿರುವಂತಕ್ಕಿಂತ ಬಹಳ ಇರಿಟೇಟ್ ಅಳತಾ ಇದೆ, ಎಕ್ಸೆಸಿವ್ ಕ್ರೈ, ಇರಿಟೇಷನ್, ಸ್ವಲ್ಪ ಸ್ವಲ್ಪಕ್ಕೆ ಸಿಟ್ಟು ಮಾಡ್ಕೊಳ್ಳೋದು. ಇಲ್ಲ ಅಂತಂದ್ರೆ ರೆಗ್ಯುಲರ್ ಆಗಿ ಎಷ್ಟು ಆಟ ಆಡ್ತಾ ಇರ್ಬೇಕು ಅಷ್ಟು ಆಟ ಆಡಂಗಿಲ್ಲ, ಒಂದೇ ಕಡೆ ಕೂತ್ಕೊಂಡಿರ್ತೈತಿ, ಬರೇ ಮಲ್ಕೊಳ್ಳೋದಾಗ್ತಾ ಇರ್ತದೆ. ಇವ್ ಲಕ್ಷಣಗಳು ನೋಡಿದ್ರೆ ಮಗು ಇಟ್ಸ್ ನಾಟ್ ನಾರ್ಮಲ್. ಯೂಶ್ವಲಿ ತಾಯಿ ಇದನ್ನ ಫಸ್ಟ್ ರೆಕಗ್ನೈಸ್ ಮಾಡೋದು, ಇದು ಇವ ಹಿಂಗಿರಂಗಿಲ್ಲ, ಈಕಿ ಹಿಂಗಿರಂಗಿಲ್ಲ, ಇದು ಕೊರ್ತ್ ಈಸಿಲಿ ಟು ಅವ್ರಿಗೆ ಐಡೆಂಟಿಫೈ, ಇದು ವೇರಿಯೇಷನ್ ಆಗೈತಿ ಅಂತ ಕೊರ್ತ. ಮತ್ತು ಇವರಲ್ಲಿ ಏನಾಗ್ತೈತಿ, ಬಾಡಿ ಟೆಂಪ್ರೇಚರ್ ಕ್ಲೈಮೇಟ್ ಹೆಂಗೆ ಜಾಸ್ತಿ ಆದಂಗೆ ಅವ್ರಿಗೆ ಮೈ ಬಿಸಿ ಆಗ್ತೈತಿ ನೋಡ್ರಿ, ಅದಕ್ಕೆ ಇವ್ರು ಯೂಶ್ವಲಿ ಏನು ಮಾಡ್ತಾರೆ, ಜ್ವರ ಬಂದೈತಿ ಅಂತ ಹೇಳ್ಕೊತಾರೆ.
3: ಹೌದು,
4: ಇದೇನು ಹೀಟ್ ವೇವ್ ಇಂದ ಆಗಿರುವಂತ ಮೈ ಬಿಸಿ ಜ್ವರ ಅಂತ ಕನ್ಫ್ಯೂಸ್ ಮಾಡಿಕೊಂಡು, ಯೂಶ್ವಲಿ ಜನಸಾಮಾನ್ಯರಲ್ಲಿ ಜ್ವರ ಅಂದ್ರೆ ಏನೋ ಇನ್ಫೆಕ್ಷನ್ ಆಗಿದೆ ಅದರಿಂದ ಜ್ವರ ಬಂದಿದಾವ ಅಂತ ಹೇಳ್ಬಿಟ್ಟು ಅದಕ್ಕೆ ಅಟ್ರಿಬ್ಯೂಟ್ ಮಾಡ್ತಾರೆ. ಸೊ ಈಗಿನ ಕ್ಲೈಮೇಟ್ ಅಲ್ಲಿ ಫಸ್ಟ್ ಜ್ವರ ಅಂತಂದ್ರೆ ಫಸ್ಟ್ ಈ ಶೆಕೆಯಿಂದನೂ ಮೈ ಬಿಸಿ ಆಗಿರ್ಬೋದು ಅನ್ನೋದು
3: ಗೊತ್ತು
4: ಮಾಡ್ಕೋಬೇಕು.
3: ಈಗ ಇಷ್ಟೆಲ್ಲ ಹೇಳಿದ್ರಿ ಸರ್ ತಾವು ಈ ಹೀಟ್ ವೇವ್ ಲಿಂದ ಆಗುವಂತ ಲಕ್ಷಣಗಳು, ಇದಕ್ಕೆ ಕಾರಣಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ಬೋದಲ್ಲ?
4: ಈಗಿನ ಪರಿಸ್ಥಿತಿಯಲ್ಲಿ ಈ ಸರ್ಕಾರನೂ ಹೇಳಿದು ಹಂಗೆ ಪೀಕ್ ಟೈಮ್ ಅಲ್ಲಿ ಬಿಸಿಲು ಎಕ್ಸ್ಪೋಸ್ ಆಗ್ಬಾರ್ದು. ಪೀಕ್ ಟೈಮ್ ಅಂದ್ರೆ ಯೂಶ್ವಲಿ 12 ಗಂಟೆಯಿಂದ 3 ಗಂಟೆ ಅಂತ ಹೇಳಿದ್ದಾರೆ, ಬಟ್ ನಾವು ಯೂಶ್ವಲಿ ನೀವು 11 ಗಂಟೆಯಿಂದ ಸಾಯಂಕಾಲ 4 ಗಂಟೆ 4:30 ತನಕನೂ ಈ ಬಿಸಿಲಿಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗ್ಬಾರ್ದು, ಎಸ್ಪೆಷಲಿ ವಲ್ನರೇಬಲ್ ಪೀಪಲ್ ಅಂತ, ಎಸ್ಪೆಷಲಿ ಸಣ್ಣ ಮಕ್ಕಳು ಮತ್ತು ವಯಸ್ಸಾದವರು ಅದನ್ನ ಅವಾಯ್ಡ್ ಮಾಡಬೇಕು. ಇಲ್ಲಾಂದ್ರೆ ಏನ್ ಮಾಡ್ತಾರ್ರಿ, ಸಣ್ಣ ಮಕ್ಕಳು ಹೆಂಗಾದ್ರೂ ಸ್ಕೂಲ್ ರಜಾ ಬಿಟ್ಟೈತಿ, ಹೋಗದ IPL ನೋಡ್ಕೋತೀನಿ, ಕ್ರಿಕೆಟ್ ಬೆನ್ ಹತ್ತಿ ಕ್ರಿಕೆಟ್ ಆಡದೆ ಅದು ಆಡದೆ ಬಿಸಿಲು ಕನ್ಸಿಡರ್ ಮಾಡಂಗಿಲ್ಲ ಏನೂ ಇಲ್ಲ, ಅದನ್ನ ಅವಾಯ್ಡ್ ಮಾಡಬೇಕು. ಯಾವುದೇ ಒಂದು ರೀಸನ್ ಇರ್ಲಾರೆ, ಎಮರ್ಜೆನ್ಸಿ ರೀಸನ್ ಇರ್ಲಾರೆ, ದೊಡ್ಡವರಾದರೂ ಅಷ್ಟೇ ಈ ಒಂದು ಪೀಕ್ ಬಿಸಿಲಿನ ಟೈಮಲ್ಲಿ ಹೊರಗಡೆ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಈಗ ಸ್ವಲ್ಪ ನಮ್ಮ ಕಡೆ ತ್ರಾಸ್ ಮನೆಗಳು ಇರ್ತಾವ್ರಿ, ಅಥವಾ ಒಂದೇ ಫ್ಲೋರಿಂದ RCC ಮನೆ ಇರ್ತೈತಿ, ಅದು ಇಡೀ ದಿವಸ ಕಾಯ್ದು ಕಾಯ್ದು ಅದು ಆರೋದೇ ಇಲ್ಲ.
3: ಹೌದು,
4: ಆಲ್ಮೋಸ್ಟ್ ಈ ಸಮ್ಮರ್ 2 ತಿಂಗಳು 3 ತಿಂಗಳು ಅಂತ ಅದು ಯಾವತ್ತೂ ಜನ ಸುಡ್ತಿರ್ತೈತ್ರಿ,
3: ಫ್ಯಾನ್ ಹಚ್ಚಿದ್ರು ಕೂಡ ಫ್ಯಾನ್ ಗಾಳಿ ಕೂಡ ಬಿಸಿ
4: ಗಾಳಿನೇ ಬರೋದ್ರು. ಸೊ ಹಿಂಗಾಗಿ ಆದಷ್ಟು ಮನೆಯಲ್ಲಿ ಏನ್ ಮಾಡ್ಬೇಕು, ಈ ಬಿಸಿನಿ ಇದು ನಾರ್ಮಲ್ ಬಟ್ಟೆ ಹಸಿ ಮಾಡಿ ಅದನ್ನ ಸ್ವಲ್ಪ ಮೈ ಒರೆಸ್ತಾ ಇರೋದು, ಅವಾಗವಾಗ ನೀರ್ ಕುಡಿತಾ ಇರೋದು, ಈ ತರ ಮಾಡ್ಕೊಂಡಿದ್ರೆ ಇದನ್ನ ನೀವು
3: ಕಾರಣ ಇವೆಲ್ಲ ಇರ್ತಾವೆ
4: ಅವಾಯ್ಡ್ ಮಾಡ್ಬೋದು.
3: ಅಂದ್ರೆ ಈಗ ನನಗೆ ತಿಳಿದ ಮಟ್ಟಿಗೆ ನಮಗೆ ಬಾಯಾರಿಕೆ ಆಗ್ಲಿ ಆಗದೆ ಇರ್ಲಿ ಎವ್ರಿ 1 ಅವರ್ಗೆ ನಾವು ಲಸ್ ನೀರ್ ಕುಡಿಬೇಕು ಅಂತ ಹಿರಿಯರು ಹೇಳ್ತಾ ಇದ್ರು, ಇದು ನಿಜಾನಾ ಸರ್?
4: ಹೌದು, ಖಂಡಿತವಾಗ್ಲು. ಈ ಕ್ಲೈಮೇಟಿಗಂತೂ ಮೋಸ್ಟ್ಲಿ ಅವ್ರು ಪ್ರಿಡಿಕ್ಟ್ ಮಾಡಿರ್ತಾರೆ ಕಾಣಿಸ್ತೈತಿ, ಅಥವಾ ಅವ್ರ ಅನುಭವಕ್ಕೆ ಬಂದಿದ್ದ ಈಗ
3: ಹೇಳ್ತಾ ಇದ್ದಾರೆ.
4: ಸೊ ಹಿಂಗಾಗಿ ಅದು ಹೇಳ್ತಾ ಇರೋದು ಸತ್ಯನೇ, ಯಾಕಂದ್ರೆ ನೀರು ಕುಡಿತಾನೆ ಇರಬೇಕು, ಅಷ್ಟು ಡಿಹೈಡ್ರೇಷನ್ನು ಹೀಟ್ ವೇವ್ ಇದ್ದಾಗ ನೀವು ನೀರು ಕುಡಿಲಿಲ್ಲ ಅಂದರೆ ಅದು ಮಿಲ್ಡ್ ಫಾರ್ಮ್ ಇದ್ದಿದ್ದು ಮಾಡ್ರೇಟಿಗೆ ಹೋಗ್ತೈತಿ, ಮಾಡ್ರೇಟೆಡ್ ಇದ್ದಿದ್ದು ಸಿವಿಯರಿಗೆ
3: ಹೋಗುತ್ತೆ.
4: ಮತ್ತು ಈಗಿನ ಕ್ಲೈಮೇಟಲ್ಲಿ ಬರೀ ನೀರು ಕುಡಿದ್ರೆ ಏನಾಗ್ತೈತ್ರಿ, ವಾಟರ್ ರಿಪ್ಲೇಸ್ಮೆಂಟ್ ಆಕೈತಿ. ಈ ಸ್ವೆಟಿಂಗ್ ಆದ್ರಿಂದ ಬರೀ ನೀರಿನ ಜೊತೆ ಲವಣಾಂಶಗಳು ಬೇಕಾಗ್ತೈತಿ, ಅವೆಲ್ಲ ಲಾಸ್ ಆಗಿರ್ತಾವೆ, ಅದನ್ನೂ ರಿಪ್ಲೇಸ್ಮೆಂಟ್ ಆಗ್ತೈತಿ. ಬರೀ ನೀರು ಕುಡಿಯೋದ್ರಿಂದ ಏನಾಗ್ತೈತ್ರಿ, ವಾಟರ್ ರಿಪ್ಲೇಸ್ಮೆಂಟ್ ಆಯ್ತಂದ್ರ ನಮ್ಮ ಬ್ಲಡ್ ಇರಲಿರುವಂತಹ ಕೆಲವೊಂದು ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ, ಸೋಡಿಯಂ ಪೊಟ್ಯಾಸಿಯಂ, ಅವು ಕಡಿಮೆ ಆಗ್ತಾವ. ನೀರಿನ ಪ್ರಮಾಣ ಜಾಸ್ತಿಯಾಗಿ ಎಲೆಕ್ಟ್ರೋಲೈಟ್ ಪ್ರಮಾಣ ಕಡಿಮೆ ಆಯ್ತಪ್ಪ ಅಂದ್ರೆ ಅದರಿಂದ ಕಾಂಪ್ಲಿಕೇಶನ್ ಆಗ್ತಾವ. ಸೊ ಹಿಂಗಾಗಿ ಬರೀ ನೀರು ಕುಡಿಯೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆ ಲವಣಾಂಶನೂ ಹೋಗ್ಬೇಕು. ಅದು ಹೆಂಗ ಹೋಗ್ಬೋದಪ್ಪ ಅಂದ್ರೆ ಓ ಆರ್ ಎಸ್ ಅಥವಾ ಪಾನಕ ಅನ್ರಿ, ಮಜ್ಜಿಗೆ ಅನ್ರಿ, ಈ ತರ ಪದಾರ್ಥಗಳನ್ನು ಕುಡಿಯೋದ್ರಿಂದ ಇದು ಇನ್ನೂ ಅಷ್ಟು ಬೆನಿಫಿಷಿಯಲ್ ಆಗಿದೆ.
3: ಮತ್ತೆ ಈಗ ಇಷ್ಟೆಲ್ಲ ಮಾಹಿತಿಯನ್ನು ಮಾಡಿಕೊಟ್ರಿ ಡಾಕ್ಟರ್ ಸಂತೋಷ್ ಬ್ಯಾಕೋಡವ್ರೆ, ಇದಕ್ಕೆ ಪರಿಹಾರ ಕುರಿತು ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ಬೋದಲ್ಲ.
4: ಪರಿಹಾರಗಳು ಅಂತಂದ್ರೆ ಒಂದು ಪ್ರಿವೆನ್ಷನ್, ಇದು ಆಗದೆ ಇರುವಂಗ ನೋಡ್ಕೊಳ್ಳೋದು ಫಸ್ಟ್ ಪ್ರಯಾರಿಟಿ. ಆಯ್ತು ಅಂದ್ರೆ ಆಮೇಲೆ ಟ್ರೀಟ್ಮೆಂಟ್. ಆಗದೆ ಇರೋಂಗೆ ಹೆಂಗ್ ನೋಡ್ಕೋಬೇಕು, ಎಸ್ಪೆಷಲಿ ಸಣ್ಣ ಮಕ್ಕಳು ನಾ ಆಗ್ಲೇ ಹೇಳ್ದಂಗೆ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬಾರ್ದು. ಆದಷ್ಟು ಬೆಳಗ್ಗೆ 9-10 ಗಂಟೆ ಒಳಗಡೆನೆ ನೀವು ಏನ್ ಫಿಸಿಕಲ್ ಆಕ್ಟಿವಿಟಿ ಆಟ ಅನ್ರಿ ಅದು ಒಂದು ಮಾಡಿಸಿ ಮನೇಲೆ ಇರುವಂಗೆ ನೋಡ್ಕೋಬೇಕು. ಟೈಮ್ ಸಿರಿ ನೀರು ಕುಡಿಯೋದು ಮತ್ತು ಸ್ಟ್ರೇನಿಯಸ್ ಎಕ್ಸರ್ಸೈಸ್ ಅಂತ ಫಿಸಿಕಲ್ ಆಕ್ಟಿವ್ ಅಂತ ಹೇಳ್ತಾರೆ, ಯಾಕೆ ಅದರಿಂದನೂ ಬಾಡಿ ಹೀಟ್ ಆಕೈತಿ. ಆ ಒಂದು ಕೆಲಸ ಕಾರ್ಯಗಳನ್ನ ಅವಾಯ್ಡ್ ಮಾಡೋದು. ಈ ಒಂದು 11-12 ಗಂಟೆಯಿಂದ ಮಧ್ಯಾಹ್ನ 3 ಅಥವಾ 4 ಗಂಟೆ ತನಕ ಡೈರೆಕ್ಟ್ ಸನ್ಲೈಟ್ ಎಕ್ಸ್ಪೋಜರಿಗೆ ಹೋಗಬಾರ್ದು. ಕೇಸ್ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಹೋಗೋದು ಬಂತಂದ್ರೂ ಕ್ಯಾಪ್ ಹಾಕೊಳ್ಬೋದು, ಇಲ್ಲಾಂದ್ರೆ ಛತ್ರಿ ಯೂಸ್ ಮಾಡ್ಬೋದ್ರಿ. ಕೈಯಲ್ಲಿ ಯಾವಾಗಲೂ ಬಾಟಲ್, ನೀರಿನ ಬಾಟಲ್ ತಗೊಂಡೇ ಹೊರಗೆ ಹೋಗ್ಬೇಕು. ನೀರು ನಿಮಗೆ ಬೇಕಂದಲ್ಲಿ ಕೆಲವೊಂದ್ಸರಿ ಸಿಗ್ತೈತಿ, ಕೆಲವೊಂದ್ಸರಿ ಸಿಗಂಗಿಲ್ಲ. ಸೊ ಹಿಂಗಾಗಿ ನೀರಿನ ಬಾಟಲ್ ಯಾವಾಗಲೂ ಕ್ಯಾರಿ ಮಾಡ್ಕೊಂಡು ಹೊರಗೆ ಹೋಗ್ಬೇಕು.
3: ಈಗ ನಾವು ಸನ್ ಸ್ಟ್ರೋಕ್ ಅಂತ ಒಂದು ಶಬ್ದವನ್ನ ಈ ವರ್ಷ ಕೇಳ್ತಾ ಇದ್ದೇವೆ. ಈ ಸನ್ ಸ್ಟ್ರೋಕ್ ಅಂದ್ರೆ ಏನು, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ತಾರೆ?
4: ಸನ್ ಸ್ಟ್ರೋಕ್ ಅನ್ನುವಂಥದ್ದು ಒಂದು ಈ ಹೀಟ್ ವೇವ್ ಅದ ಸಿವಿಯರ್ ಫಾರ್ಮ್ ಅಂತ ಹೇಳಿ ಹೇಳ್ತೇವ್ರಿ. ಅಂದ್ರೆ ಬಾಡಿ ಟೆಂಪರೇಚರ್ ಒಂದು ಲೆವೆಲ್ಗೆ ಬಂದ

0: ಇದರ ಲಕ್ಷಣ ಹೇಳಿದೆ,
1: ಹೌದು,
0: ಟೆಲೀರಿಯಸ್ ಸ್ಟೇಟ್, ಕನ್ಫ್ಯೂಸ್ ಸ್ಟೇಟ್, ಈ ತರ ಆಗಿ ಸುಸ್ತಾಗ್ಬಿಡ್ತಾರ. ಕೆಲವೊಂದ್ಸರಿ ಇದ್ರ ಸಿವಿಯರ್ ಫಾರ್ಮ್ ಆಗಿ ಏನಾಗ್ತೈತ್ರಿ, ಫಿಟ್ಸು ಬರ್ತೈತಿ. ಫಿಟ್ಸು ಅಂತಂದ್ರೆ ಕನ್ವಲ್ಷನ್ ಅಂತ ಹೇಳ್ತೇವೆ,
1: ಅಪಸ್ಮಾರ ಅಂತ.
0: ಹಾ, ಕನ್ವಲ್ಷನ್ ಬರ್ತೈತ್ರಿ. ಕೆಲವೊಂದ್ಸರಿ ಏನಾಗ್ಬಿಡ್ತೈತ್ರಿ, ಅಲ್ಲೇ ಕೊಲ್ಯಾಪ್ಸ್ ಆಗಿ ಬಿದ್ದ್ಬಿಡ್ತಾರೆ. ಸೊ ಈ ರೀತಿ ಈ ಡೈರೆಕ್ಟ್ ಹೀಟ್ ಇಂದ ಆಗುವಂತ ಎಫೆಕ್ಟ್ ಇದು,
1: ಇದನ್ನ
0: ಸನ್ ಸ್ಟ್ರೋಕ್ ಅಂತ ಹೇಳ್ತಾರೆ. ಅಂಡ್ ಇಟ್ ಈಸ್ ಅ ಮೆಡಿಕಲ್ ಎಮರ್ಜೆನ್ಸಿ. ಈ ತರ ಏನಾದರೂ ಕಂಡು ಬಂತು ಅಂತಂದ್ರೆ ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್, ಇದನ್ನ ಅಲ್ಲೇ ಸಾಲ್ವ್ ಮಾಡುವಂತ, ಎಲ್ಲಿ ಹತ್ತಿರದಲ್ಲಿ ಮೆಡಿಕಲ್ ಫೆಸಿಲಿಟಿ ಇದೆ ಅಲ್ಲಿ ಇಮಿಡಿಯೇಟ್ ಕರ್ಕೊಂಡು ಹೋಗಿ ಇಟ್ ಈಸ್ ಅ ಮೆಡಿಕಲ್ ಎಮರ್ಜೆನ್ಸಿ.
1: ಮತ್ತೆ ಈಗ ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಎಲ್ಲ ಕೇಳುಗರಿಗೆ ಒಂದು ಕಿವಿ ಮಾತನ್ನ ಏನಾದರೂ ಹೇಳ್ಬೋದಾ ಸರ್?
0: ಕಿವಿ ಮಾತು ಅಂದ್ರೆ, ಈಗಿನ ಬಿಸಿಲಲ್ಲಿ ಪರಿಸ್ಥಿತಿಯಲ್ಲಿ ಈಗ ಆಗಲೇ ಸರ್ಕಾರನೂ ಆದೇಶ ಹೊರಡಿಸಿ ಗೈಡ್ಲೈನ್ಸ್ ಅನ್ನ ರೆಕಮೆಂಡ್ ಮಾಡಿದೆ, ಇದನ್ನ ಪಾಲನೆ ಮಾಡ್ರಿ ಅಂತ. ಫಸ್ಟ್ ಬಿಸಿಲಿಗೆ ಹೋಗೋದನ್ನ ಅವಾಯ್ಡ್ ಮಾಡ್ರಿ, ಫಸ್ಟ್ ಕ್ರೈಟೀರಿಯಾ. ಆದಷ್ಟು ಜಾಸ್ತಿ ಜಾಸ್ತಿ ಲಿಕ್ವಿಡ್ ಡಯಟ್, ನೀರಿನಂಶ ಇರುವಂತಹ ಪದಾರ್ಥಗಳನ್ನು, ಕೆಲವೊಂದು ಹಣ್ಣು ಬರ್ತಾವ, ಕರ್ಬೂಜ ಬರ್ತೈತ್ರಿ, ಕಲ್ಲಂಗಡಿ ಬರ್ತೈತಿ, ವಾಟರ್ ಕಂಟೆಂಟ್ ಜಾಸ್ತಿ ಇರುವಂತಹ ಇರ್ತಾವ, ಕನ್ಸ್ಯೂಮ್ ಮಾಡಬೇಕು, ತಿನ್ನಬೇಕು. ಮತ್ತು ಓ ಆರ್ ಎಸ್, ಪಾನ್ಕ, ಮತ್ತು ಮಜ್ಜಿಗೆ, ಇವು ಏನಿರ್ತಾವ್ರಿ, ನೀರಿನ ಜೊತೆ ಇವ್ರ ಜೊತೆ ಲವಣಾಂಶನೂ ಇರ್ತೈತ್ರಿ, ಇವುಗಳನ್ನ ರೆಗ್ಯುಲರ್ ಆಗಿ ಕುಡಿತಾ ಇರಬೇಕು. ಮತ್ತು ಹೊರಗಡೆ ಹೋಗೋ ಪರಿಸ್ಥಿತಿ ಬಂದ್ರೂ ನಾ ಆಗ್ಲೇ ಹೇಳ್ದಂಗೆ ಕ್ಯಾಪು ಛತ್ರಿ ಯೂಸ್ ಮಾಡ್ರಿ. ಕೆಲವೊಂದ್ಸರಿ ಡ್ಯಾಂಪ್ ಕ್ಲಾತ್ ಅಂದ್ರೆ ಒಂದು ಹಸಿ ಅರ್ಬಿ ಮಾಡಿಕೊಂಡು ಅದನ್ನ ತಲೆ ಮೇಲೆ ಹಾಕೊಂಡು ಹೋದ್ರೆ ಹೀಟ್ ಏನಾಗ್ತೈತ್ರಿ, ಅಷ್ಟು ಬಡಿಯಂಗಿಲ್ಲ. ಆದಷ್ಟು ಮನೆ ಒಳಗಡೆ ಕ್ಲೋಸ್ ಡೋರ್ ಅಂತ ಹೇಳ್ತಾರೆ, ಅಂದ್ರೆ ಸನ್ಲೈಟಿಗೆ ಡೈರೆಕ್ಟಾಗಿ ಎಕ್ಸ್ಪೋಸ್ ಆಗಬೇಡ್ರಿ. ಇನ್ ಕೇಸ್ ನಿಮ್ಗೆ ಹೊರಗಡೆ ಹೋಗೋ ಪರಿಸ್ಥಿತಿ ಬಂತು ಅಂದ್ರೂ ಒಂದು ಅರ್ಧ ಗಂಟೆ ಬಿಸಿಲು ಜಾಸ್ತಿ ಆಯ್ತು, ಎಲ್ಲಿ ನೆರಳಿರ್ತೈತಿ, ಚಾಟ್ ಇರ್ತೈತಿ, ಅಲ್ಲಿ ಹೋಗಿ ಒಂದು 10 ನಿಮಿಷ ಡೈರೆಕ್ಟ್ ಬಿಸಿಲಿಂದ ಸ್ವಲ್ಪ ರೆಸ್ಟ್ ತಗೊಂಡು ನೀರು ಅದು ಕುಡಿದು ಮುಂದೆ ಹೋಗ್ಬೋದು ಅಂತ ಮಾಡಿದರೆ ಈ ಹೀಟ್ ವೇವ್ ಆಗುವಂಥ ಏನೆಲ್ಲ ಅಡ್ಡ ಪರಿಣಾಮಗಳು, ಡಿಹೈಡ್ರೇಷನ್ ಅನ್ರಿ, ಹೀಟ್ ಎಕ್ಸಾಸ್ಷನ್ ಅನ್ರಿ, ಅಥವಾ ಸಿವಿಯರ್ ಫಾರ್ಮ್ಸ್ ಹೀಟ್ ಸ್ಟ್ರೋಕನ್ನು ಅವಾಯ್ಡ್ ಮಾಡ್ಬೋದು.
1: ಇದುವರೆಗೆ ವಿಜಯಪುರ ಆಕಾಶವಾಣಿಗೆ ಬಂದು ಶಾಖದ ಅಲೆಗಳು ಮತ್ತು ಆ ಅಲೆಗಳಿಂದ ಆಗುವಂಥ ಚಿಕ್ಕವರಿಂದ ಹಿರಿಯರಲ್ಲಿ ಕಂಡುಬರುವಂಥ ಲಕ್ಷಣಗಳು, ಕಾರಣಗಳು, ಪರಿಹಾರ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮಗೆ ವಿಜಯಪುರ ಆಕಾಶವಾಣಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್.
0: ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಶಾಖದ ಅಲೆಗಳಿಂದ ಚಿಕ್ಕ ಮಕ್ಕಳಿಂದ ಹಿರಿಯ ನಾಗರಿಕರ ಆರೋಗ್ಯದಲ್ಲಿ ಕಂಡುಬರುವ ಲಕ್ಷಣಗಳು, ಕಾರಣಗಳು ಹಾಗೂ ಪರಿಹಾರ ಈ ಕುರಿತು ವಿಜಯಪುರ ನಗರದ ಡಾಕ್ಟರ್ ಸಂತೋಷ್ ಬ್ಯಾಕ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್.
3: ಸಹಕಾರ ಸಿದ್ರಾಯ್ ಸಾಳುಂಕೆ,
2: ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ವಿಜಯಪುರ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
2: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನಧನ್ ಯೋಜನೆ ಕುರಿತು ಮಾಹಿತಿ ನೀಡ್ತಾ ಇದ್ದಾರೆ ಉಲ್ಲಾಸ್ ಗುಣಗಾವರು.
3: ನೆಮ್ಮದಿಯ ಜೀವನಕ್ಕಾಗಿ ಭದ್ರ ಭವಿಷ್ಯವನ್ನು ರೂಪಿಸಿಕೊಳ್ಳುವುದು ಮತ್ತು ಆ ನಿಟ್ಟಿನಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವುದು ಪ್ರತಿಯೊಬ್ಬನ ಕನಸು. ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ತನ್ನ ಸ್ವಸಾಮರ್ಥ್ಯದ ಮೇಲೆ ಬೆಳೆಯಲಿಚ್ಛಿಸುವ ಪ್ರತಿಯೋರ್ವರಿಗೂ ಇಂದಿನ ದಿನಮಾನದಲ್ಲಿ ಬ್ಯಾಂಕಿನ ಸಹಾಯ ಸಹಕಾರ ಅನಿವಾರ್ಯ. ಹಾಗೆಯೇ ದುಡಿದಿದ್ದರಲ್ಲೇ ಸ್ವಲ್ಪ ಉಳಿಸಿ ಭವಿಷ್ಯಕ್ಕೊಂದಿಷ್ಟು ಭದ್ರತೆ ಕಲ್ಪಿಸಿಕೊಳ್ಳಲು ಬ್ಯಾಂಕಿನ ಸಹಾಯ ಬೇಕೇ ಬೇಕು. ಎಲ್ಲಕ್ಕೂ ಮಿಗಿಲಾಗಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರಲು ಕೇಂದ್ರ ಸರ್ಕಾರ ಖಾತೆಯ ಮೂಲಕವೇ ನೇರ ನಗದು ವರ್ಗಾವಣೆ ಪರಿಪಾಠವನ್ನು ಜಾರಿಗೆ ತಂದಿದೆ. ಹೀಗಾಗಿ ಇಂದು ಬ್ಯಾಂಕ್ ಖಾತೆ ಪ್ರತಿಯೊಬ್ಬನಿಗೂ ಮೂಲಭೂತ ಸೌಕರ್ಯದಷ್ಟೇ ಅವಶ್ಯಕವಾಗಿದೆ. ಹೀಗಿದ್ದಾಗ್ಯೂ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನರು ಇಂದಿಗೂ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಎಂಬುದು ವಾಸ್ತವಿಕ. ಹಣಕಾಸು ಶಿಸ್ತು, ಸ್ವಾವಲಂಬನೆ, ಸಾಮಾಜಿಕ ಭದ್ರತೆ ಮುಂತಾದ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರದ ಸರ್ವರನ್ನೂ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಡಿಸುವ ಘನವೆತ್ತ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆಗಸ್ಟ್ 14, 2014 ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಚಾಲನೆ ನೀಡಿತು. ಸರಳ ಉಳಿತಾಯ ಖಾತೆಯೊಂದಿಗೆ ಉಳಿತಾಯದ ಹವ್ಯಾಸ, ಹಣ ರವಾನೆ, ಜಮಾ ಮಾಡುವುದು, ಸಾಲ, ವಿಮೆ, ಪಿಂಚಣಿ, ಹೀಗೆ ಆರ್ಥಿಕ ಶಿಸ್ತನ್ನು ಬೆಳೆಸಿಕೊಳ್ಳಲು ಜನಸಾಮಾನ್ಯರಿಗೆ ಈ ಯೋಜನೆ ದಾರಿದೀಪವಾಗಿದೆ. ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶ ಆರ್ಥಿಕ ಸೇರ್ಪಡೆಯಾಗಿದೆ. ಅಂದರೆ ಜನ್ಧನ್ ಖಾತೆಯ ಮೂಲಕ ಅರ್ಹವಾಗಿರುವಂತಹ ಎಲ್ಲ ಭಾರತೀಯರನ್ನ, ಅದರಲ್ಲೂ ಮುಖ್ಯವಾಗಿ ಅಸಂಘಟಿತ ವಲಯದ ಜನತೆಯನ್ನ ಬ್ಯಾಂಕಿಂಗ್ ಕ್ಷೇತ್ರದ ವ್ಯಾಪ್ತಿಗೆ ತರುವುದು ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಖಾತೆ ಹೊಂದಿದ ಮಾತ್ರಕ್ಕೆ ಯೋಜನೆಯ ಪ್ರಯೋಜನ ಪಡೆಯಲು ಸಾಧ್ಯವಿಲ್ಲ. ಕಾರಣ, ಯೋಜನೆಯ ಮುಖ್ಯ ಉದ್ದೇಶಗಳಾದ ಕಿರು ಉಳಿತಾಯ, ಕಿರು ಆರ್ಥಿಕ ಸಹಾಯ, ವಿಮಾ ಸೌಲಭ್ಯ ಹಾಗೂ ಹಣ ವರ್ಗಾವಣೆಯ ಪ್ರಯೋಜನ ಪಡೆಯಲು ಅನುಕೂಲವಾಗುವಂತೆ ಸೂಕ್ತ ತಿಳುವಳಿಕೆ ನೀಡಲು ಬ್ಯಾಂಕುಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಜನ್ಧನ್ ಯೋಜನೆಯ ಪ್ರಮುಖ ಲಾಭಗಳೆಂದರೆ ಇದರಲ್ಲಿ ಎಲ್ಲಾ ನಾಗರಿಕರಿಗೂ ಪಾಲ್ಗೊಳ್ಳಲು ಅವಕಾಶವಿದೆ. ಖಾತೆಯನ್ನು ಪ್ರಾರಂಭಿಸಲು ಕಡಿಮೆ ಕಾಗದ ಪತ್ರ ಮತ್ತು ಅತ್ಯಂತ ಸರಳ ನಿಯಮಾವಳಿಗಳು ಅನ್ವಯ. ಖಾತೆ ಪ್ರಾರಂಭಕ್ಕೆ ಪ್ರಾರಂಭಿಕ ಶುಲ್ಕ ನೀಡಬೇಕಾದಂತಹ ನಿರ್ಬಂಧವಿಲ್ಲ. ಖಾತೆಯ ಮೇಲೆ ಅವಶ್ಯಕ ಸಂದರ್ಭದಲ್ಲಿ 2,000 ರಿಂದ 10,000 ವರೆಗೆ ನಿಯಮಾನುಸಾರ ಓಡಿ ರೂಪದಲ್ಲಿ ಹಣಕಾಸಿನ ಸಹಾಯವನ್ನು ಕೂಡ ಪಡೆಯಬಹುದು. ಖಾತೆ ಪ್ರಾರಂಭವಾದ ತಕ್ಷಣ ಡೆಬಿಟ್ ಕಾರ್ಡ್ನ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸಾಮಾಜಿಕ ಭದ್ರತಾ ವಿಮಾ ಯೋಜನೆಗಳಲ್ಲಿ ಕೂಡ ಪಾಲ್ಗೊಳ್ಳಬಹುದಾಗಿದೆ. ಖಾತೆಯಲ್ಲಿ ಕನಿಷ್ಠ ಶುಲ್ಕ ಇಡುವ ಅವಶ್ಯಕತೆ ಇರುವುದಿಲ್ಲ. ಖಾತೆಯಲ್ಲಿ ಶುಲ್ಕ ಇದ್ದರೆ ಬಡ್ಡಿಯನ್ನು ಕೂಡ ನೀಡಲಾಗುತ್ತದೆ. ಇತರ ಅನುಕೂಲತೆಗಳೆಂತಂದರೆ ಭಾರತದಲ್ಲಿನ ಯಾವುದೇ ಸ್ಥಳಗಳಿಗಾದರೂ ಸುಲಭವಾಗಿ ಹಣ ವರ್ಗಾವಣೆ ಮತ್ತು ಸ್ವೀಕಾರ, ಸರ್ಕಾರಿ ಯೋಜನೆಗಳ ಮೊತ್ತವನ್ನು ಖಾತೆಗೆ ನೇರವಾಗಿ ಪಡೆಯಬಹುದು, ನಿವೃತ್ತಿ ವೇತನ, ವಿಮೆ ಇತ್ಯಾದಿ ಯೋಜನೆಗಳಲ್ಲಿ ಪಾಲ್ಗೊಳ್ಳಲು ಈ PMJDY ಅಥವಾ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅನುಕೂಲವನ್ನು ಕಲ್ಪಿಸಿಕೊಡುತ್ತದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿಯಲ್ಲಿ ಬ್ಯಾಂಕ್ ಖಾತೆ ತೆರೆಯಲು ಅವಶ್ಯಕವಾದ ಕಾಗದ ಪತ್ರಗಳ ಬಗ್ಗೆ ಅನೇಕರಿಗೆ ಸಂಶಯವಿರುತ್ತದೆ. ಈ ಸಂಶಯಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ನಾನು ಕೆಲ ಮಾಹಿತಿಯನ್ನು ನೀಡಬಯಸುತ್ತೇನೆ. ಆಧಾರ್ ಕಾರ್ಡ್ ಇದ್ದರೆ ಇತರ ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲ. ಒಂದು ವೇಳೆ ವಾಸ್ತವ್ಯದ ವಿಳಾಸ ಬದಲಾಗಿದ್ದರೆ ಪ್ರಸ್ತುತ ವಿಳಾಸವನ್ನು ಸ್ವಯಂ ಪ್ರಮಾಣೀಕೃತಗೊಳಿಸಿ ನೀಡಬೇಕಾಗುವುದು. ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲದಿದ್ದರೆ ಮತದಾರನ ಗುರುತಿನ ಪತ್ರ, ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಅಧಿಕೃತ ಸಾರ್ವಜನಿಕ ಪ್ರಾಧಿಕಾರ ಅಥವಾ ಸಾರ್ವಜನಿಕ ಸೇವಾ ಅಧಿಕಾರಿಗಳು ಪತ್ರ ನೀಡಿದರೆ ಸಾಕು. ಈವರೆಗೆ ಉಳಿತಾಯ ಖಾತೆಯನ್ನೇ ಹೊಂದಿರದವರು ಜನ್ಧನ್ ಯೋಜನಾ ವ್ಯಾಪ್ತಿಯ ಖಾತೆಗಾಗಿ ಸಮೀಪದ ಸೇವಾ ಕ್ಷೇತ್ರದ ಯಾವುದೇ ಬ್ಯಾಂಕಿನ ಶಾಖೆಗಳನ್ನು ಸಂಪರ್ಕಿಸಬಹುದು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಘನ ಕೇಂದ್ರ ಸರ್ಕಾರ ಪ್ರತಿಯೋರ್ವರನ್ನ ಬ್ಯಾಂಕ್ ಖಾತೆಯ ಮೂಲಕ ತಲುಪಲು ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡುತ್ತಲೇ ಇದೆ. ಸದ್ಯಕ್ಕೆ ಎಲ್ಲ ಬ್ಯಾಂಕುಗಳಲ್ಲಿ ಈ ಕುರಿತು ಅಭಿಯಾನ ಕೂಡ ಜಾರಿಯಲ್ಲಿದೆ. ಅದು 30 ಸೆಪ್ಟೆಂಬರ್ ಜಾರಿಯಲ್ಲಿರುತ್ತದೆ. ಯೋಜನೆಯ ಘೋಷಣೆಯ ನಂತರ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಬ್ಯಾಂಕುಗಳು ವಿಶೇಷ ಶ್ರಮವನ್ನು ವಹಿಸುತ್ತಾ ಇವೆ. ಜನಸಾಮಾನ್ಯರನ್ನ ಬ್ಯಾಂಕ್ ಖಾತೆಯ ಮೂಲಕ ಅಭಿವೃದ್ಧಿಗೆ ಪ್ರೇರೇಪಿಸ್ತಾ ಇವೆ. ಮಾನ್ಯ ಪ್ರಧಾನಮಂತ್ರಿಗಳು ಆಗಸ್ಟ್ 14, 2014 ಯೋಜನೆಯನ್ನು ಘೋಷಿಸಿದ ದಿನವೇ 1.5 ಕೋಟಿ ಖಾತೆಗಳು ಪ್ರಾರಂಭಗೊಂಡು ಈ ಕಾರ್ಯ ಗಿನ್ನಿಸ್ ದಾಖಲೆಯನ್ನು ಸೇರಿಕೊಂಡಿದೆ. ಯೋಜನೆಯ ಪ್ರಾರಂಭದಿಂದ ಇಲ್ಲಿಯವರೆಗೆ ಸುಮಾರು 40 ಕೋಟಿ ಖಾತೆಗಳು ಪ್ರಾರಂಭಗೊಂಡಿವೆ. ಇದರಲ್ಲಿ ಸುಮಾರು 20 ಕೋಟಿ ಖಾತೆಗಳು ಗ್ರಾಮೀಣ ಮತ್ತು ಅರೆ ಪಟ್ಟಣಕ್ಕೆ ಸಂಬಂಧಪಟ್ಟಿವೆ. ರಾಜ್ಯದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಈ ಯೋಜನಾ ಅನುಷ್ಠಾನದಲ್ಲಿ ಅದ್ಭುತ ಕಾರ್ಯವನ್ನೇ ಮಾಡಿದೆ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಈವರೆಗೆ 18 ಲಕ್ಷ ಜನರನ್ನ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ ತಂದಿದ್ದು ಶ್ಲಾಘನೀಯವಾಗಿದೆ. ಘನ ಉದ್ದೇಶ ಹೊಂದಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಅನುಷ್ಠಾನದಲ್ಲಿ ಅಹರ್ನಿಶಿ ದುಡಿಯುತ್ತಿರುವ ಬ್ಯಾಂಕ್ ನೌಕರರ ಅರ್ಪಣಾ ಮನೋಭಾವ ಮತ್ತು ತೊಡಗಿಕೊಳ್ಳುವಿಕೆ ಶ್ಲಾಘನೀಯ. ಕೇವಲ ಒಂದು ಉಳಿತಾಯ ಖಾತೆ ಆರ್ಥಿಕ ಪ್ರಗತಿಯ ಹೆಬ್ಬಾಗಿಲು ಎಂದರೆ ಬಹಳಷ್ಟು ಜನರ ಹುಬ್ಬೇರಬಹುದು. ಆದರೆ ಅದು ನಿಜ. ಜನಸಾಮಾನ್ಯರು ಬ್ಯಾಂಕಿನ ಗ್ರಾಹಕರಾಗುವುದೇ ಉಳಿತಾಯ ಖಾತೆ ಹೊಂದುವ ಮೂಲಕ. ಬ್ಯಾಂಕಿನ ಗ್ರಾಹಕರಾದರೆಂದರೆ ಆತ ಅಥವಾ ಅವಳು ಬ್ಯಾಂಕಿನ ಎಲ್ಲಾ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗುತ್ತಾರೆ. ಅಲ್ಲಿಂದ ಅವರ ಆರ್ಥಿಕ ಪ್ರಗತಿಯ ರಹದಾರಿ ತೆರೆದುಕೊಳ್ಳುತ್ತದೆ. ಹೀಗಾಗಿ ಉಳಿತಾಯ ಖಾತೆಗೆ ಬ್ಯಾಂಕಿಂಗ್ ಶಬ್ದಕೋಶದಲ್ಲಿ ತುಂಬಾ ಮಹತ್ವವಿದೆ. ಎಲ್ಲಾ ಭೌಗೋಳಿಕ ಕ್ಷೇತ್ರದ ಒಟ್ಟಾರೆ ಜನಸಂಖ್ಯೆಯನ್ನು ಬ್ಯಾಂಕಿಂಗ್ ವ್ಯಾಪ್ತಿಗೆ ತರಲು ಕೇಂದ್ರ ಸರ್ಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್, ನಬಾರ್ಡ್ ಮಾರ್ಗದರ್ಶನದಲ್ಲಿ ಎಲ್ಲಾ ಬ್ಯಾಂಕುಗಳು ಸತತ ಪ್ರಯತ್ನವನ್ನ ಮಾಡುತ್ತಲಿವೆ. ಬ್ಯಾಂಕುಗಳ ರಾಷ್ಟ್ರೀಕರಣ, ಗ್ರಾಮೀಣ ಬ್ಯಾಂಕುಗಳ ಸ್ಥಾಪನೆ ಈ ಪ್ರಯತ್ನಕ್ಕೆ ವೇಗೋತ್ಕರ್ಷವನ್ನು ನೀಡಿದೆ ಎಂದರೆ ತಪ್ಪೆನಿಸಲಿಕ್ಕಿಲ್ಲ. ಆದ್ಯತಾ ರಂಗ, ಸರ್ಕಾರಗಳ ಬಡತನ ನಿರ್ಮೂಲನಾ ಯೋಜನೆ, ಸರ್ಕಾರದ ಆರ್ಥಿಕ ಸರಪಡೆ ಅಭಿಯಾನ, ಸಾಮಾಜಿಕ ಭದ್ರತಾ ಯೋಜನೆಗಳು, ಬಡ್ಡಿ ರಿಯಾಯಿತಿ ಸಹಾಯಧನಗಳು, ಬೆಳೆ ವಿಮಾ ಯೋಜನೆಗಳು, ಡಿಜಿಟಲೈಸೇಷನ್ ಕ್ರಮಗಳು, ಕಾರ್ಡ್ಗಳ ಬಳಕೆ, ಸ್ವೈಪಿಂಗ್ ಹಾಗೂ ಪೋಸ್ ಯಂತ್ರಗಳ ಬಳಕೆ, ಹೀಗೆ ಹತ್ತು ಹಲವು ಯೋಜನೆಗಳ ಅನುಷ್ಠಾನ ಮತ್ತು ಪ್ರಯೋಜನ ಪಡೆದುಕೊಳ್ಳಲು ಉಳಿತಾಯ ಖಾತೆಯೇ ಮೂಲಾಧಾರವಾಗಿದೆ. ಅಸಂಘಟಿತ ವಲಯದಲ್ಲಿನ ಲಕ್ಷಾಂತರ ಜನ ಇಂದಿಗೂ ಬ್ಯಾಂಕ್ ಸೌಲಭ್ಯದಿಂದ ದೂರವಿದ್ದಾರಷ್ಟೇ ಅಲ್ಲದೆ ಸಾಮಾನ್ಯ ವಿಮೆ, ಪಿಂಚಣಿಯಂತಹ ಸಾಮಾಜಿಕ ಸುರಕ್ಷಾ ಯೋಜನೆಗಳಿಂದಲೂ ದೂರವಿದ್ದಾರೆ. ಇದನ್ನು ಅರಿತಿರುವಂತಹ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಅಂದರೆ ವರ್ಷಕ್ಕೆ ಕೇವಲ 436 ವಾರ್ಷಿಕ ಪ್ರೀಮಿಯಂನಲ್ಲಿ 2 ಲಕ್ಷ ಜೀವ ವಿಮೆ ರಕ್ಷಣೆಯನ್ನು ಪಡೆಯುವಂತಹದ್ದು, ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಅಂದರೆ ವಾರ್ಷಿಕವಾಗಿ ಕೇವಲ 20 ರೂಪಾಯಿಗಳನ್ನು ನೀಡಿ 2 ಲಕ್ಷ ರೂಪಾಯಿ ಅಪಘಾತ ವಿಮಾ ರಕ್ಷಣೆಯನ್ನು ಪಡೆಯುವಂತಹದ್ದು. ಇದಲ್ಲದೆ ವ್ಯವಸ್ಥಿತ ಪಿಂಚಣಿ ವ್ಯಾಪ್ತಿಗೊಳಪಡದ 18-40 ವರ್ಷದೊಳಗಿನ ಯಾವುದೇ ಭಾರತೀಯ ನಾಗರಿಕರು ಅವರವರ ಆಯ್ಕೆಯಂತೆ 1,000 ರಿಂದ 5,000 ವರೆಗೂ ಪಿಂಚಣಿಯನ್ನು ಪಡೆಯಲು ಅಟಲ್ ಪೆನ್ಷನ್ ಯೋಜನೆಯ ಮೂಲಕ ಅವಕಾಶ ಮಾಡಿಕೊಟ್ಟಿದೆ. ಉಳಿತಾಯ ಖಾತೆಯನ್ನು ಹೊಂದಿದ್ದರೆ ಮಾತ್ರ ಈ ಎಲ್ಲ ಸವಲತ್ತುಗಳನ್ನು ಪಡೆಯಬಹುದಾಗಿದೆ ಎಂಬುದನ್ನು ಮರೆಯಬಾರದು. ಆಧುನಿಕ ಜಗತ್ತಿನಲ್ಲಿ ಸಾಲವೇ ಪ್ರಗತಿಗೆ ಮೂಲ ಎಂಬಂತಾಗಿದ್ದು ಅದು ನಿಜವೂ ಕೂಡ. ಕೃಷಿಯಿಂದ ಉದ್ಯಮದವರೆಗೆ, ಶಿಕ್ಷಣದಿಂದ ಸೂರಿನವರೆಗಿನ ಸಾಲ ಯೋಜನೆಗಳಲ್ಲಿ ಪಾಲ್ಗೊಳ್ಳಬೇಕಾದರೆ ಅವರು ಬ್ಯಾಂಕಿನ ಗ್ರಾಹಕರಾಗಿರಬೇಕು. ಬ್ಯಾಂಕಿನ ಗ್ರಾಹಕರಾಗಿರಬೇಕಾದರೆ ಉಳಿತಾಯ ಖಾತೆಯನ್ನು ಹೊಂದಿರಬೇಕಾದದ್ದು ಅತ್ಯಂತ ಅತ್ಯವಶ್ಯಕ. ಈಗ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇದಕ್ಕೆಲ್ಲ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ಅಭಿವೃದ್ಧಿ ಎಂಬ ವಾಹನದ ಕೀಲಿಕೈಯಾಗಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮಹತ್ವವನ್ನು ಪಡೆದಿದೆ ಅಷ್ಟೇ ಅಲ್ಲ, ಅನಿವಾರ್ಯತೆಯನ್ನು ಕೂಡ ಸೃಷ್ಟಿಸಿದೆ. ಸ್ಪರ್ಧಾತ್ಮಕವಾಗಿರುವ ಈ ಜಗತ್ತಿನಲ್ಲಿ ಯಾವುದಕ್ಕೂ ಸಮಯವಿಲ್ಲ, ನಿಜ. ಆದರೆ ಕೇವಲ ಒಂದು ಉಳಿತಾಯ ಖಾತೆ ನಿಮ್ಮ ಅಮೂಲ್ಯ ಸಮಯವನ್ನು ಕೂಡ ಉಳಿಸುತ್ತದೆ ಎಂಬುದನ್ನು ನೆನಪಿಡಿ. ಸಾಲದ ಕಂತುಗಳ ನಿರ್ವಹಣೆ, ವಿಮೆ, ವಿದ್ಯುತ್ ಮತ್ತಿನ್ನಿತರ ಬಿಲ್ಲುಗಳ ಹಣ ರವಾನೆ, ಜಮಾ ಎಲ್ಲವನ್ನು ನಿಮ್ಮ ಉಳಿತಾಯ ಖಾತೆಗೆ ಆದೇಶವನ್ನು ನೀಡಿದ್ದಾದರೆ ಅದು ತನ್ನಷ್ಟಕ್ಕೆ ತಾನೇ ನೋಡಿಕೊಳ್ಳುತ್ತದೆ. ನಗದುರಹಿತ ವ್ಯವಹಾರ ಪ್ರಸ್ತುತ ಮೂಲಮಂತ್ರ. ಸರ್ವರನ್ನ ಬ್ಯಾಂಕಿಂಗ್ ಪರಿಧಿಯೊಳಗಡೆ ತರುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ತನ್ನ ಆರ್ಥಿಕ ಸೇರ್ಪಡೆಯ ನೀತಿಗೆ ಅನುಗುಣವಾಗಿ ಉಳಿತಾಯ ಖಾತೆ ಹೊಂದಲು ಸಾಕಷ್ಟು ಅವಕಾಶ ಕಲ್ಪಿಸಿದೆ. ಮುಂದಿನ ದಿನಮಾನವೇನಿದ್ದರೂ ನಗದುರಹಿತ ವಹಿವಾಟಿನದ್ದೇ. ಬ್ಯಾಂಕಿಂಗ್ ವ್ಯಾಪ್ತಿಗೆ ಬಾರದ ಗ್ರಾಹಕ ಎಲ್ಲ ಸವಲತ್ತುಗಳಿಂದ ವಂಚಿತನಾಗಬೇಕಾಗುತ್ತದೆ. ಕಾಲ ಕಳೆದಂತೆ ಉಳಿತಾಯ ಖಾತೆ ತೆರೆಯುವ ನಿಯಮಗಳು ಇನ್ನಷ್ಟು ಜಟಿಲ ಆಗಬಹುದು. ಕಾರಣ, ಅತ್ಯಂತ ಸರಳವಾಗಿರುವ ನಿಯಮಗಳನ್ನು ಬಳಸಿಕೊಂಡು ನಿಮಗಿಷ್ಟವಾದ ಯಾವುದೇ ಬ್ಯಾಂಕಿನಲ್ಲಿ ಪ್ರಧಾನಮಂತ್ರಿ ಜನಧನ್ ಖಾತೆಯನ್ನು ಇಂದೇ ತೆರೆಯಿರಿ.
2: ಇದುವರೆಗೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಉಲ್ಲಾಸ್ ಗುಣಗಾವರು.
1: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
4: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
5: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು, ಲಾಂಗ್ ಜಂಪಲ್ಲೆಲ್ಲ.
4: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನು ಫಸ್ಟ್ ರ್ಯಾಂಕ್ ಬಂದೆ, ನಾನು ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
5: ಹೌದು, ಯಾರು ಕಲಿಸಿದ್ರು ನೆನಪಿಲ್ಲ, ಆದರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
4: ದೇವ್ರದೇ ನಮ್ಮ ಪೇರೆಂಟ್ಸ್ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದು ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರಿಕೊಂಡೆ. ಇಲ್ಲಿ ಯಾರೂ ನನ್ನ ಜಡ್ಜ್ ಮಾಡಲ್ಲ, ನಾನು ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
5: ನಾನು ನೀವೆಲ್ಲ ಹೇಳಿದ ಕೇಳಿ ರಿಹ್ಯಾಬ್ ಸೇರ್ಕೋಬೇಕಿತ್ತು, ತಡ ಮಾಡಿಬಿಟ್ಟೆ. ಆದರೆ ನಾನು ಮತ್ತೆ ಮೊದಲಿನ ಜೀವನಕ್ಕೆ ಹೋಗ್ತೀನಾ?
4: ಖಂಡಿತ ಸರಿ ಹೋಗ್ತೀಯ ಕಣೋ, ಆದರೆ ಏನು ಮಾಡಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನಾರಿಸಿ, ಡ್ರಗ್ಸ್ ಅಲ್ಲ.
0: ಆಕಾಶವಾಣಿ, ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
6: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಬೀಜಿಂಗ್ನಲ್ಲಿ ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ನಾಲ್ವರು ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡುವಿನ ದ್ವಿಪಕ್ಷೀಯ ಮಾತುಕತೆ ಆರಂಭವಾಗಿವೆ. ಆರಂಭಿಕ ಭಾಷಣದಲ್ಲಿ ಜಿನ್ಪಿಂಗ್ ಮಾತನಾಡಿ, ಚೀನಾ ಮತ್ತು ಅಮೆರಿಕ ಪ್ರತಿಸ್ಪರ್ಧಿಗಳಲ್ಲ, ಪಾಲುದಾರರಾಗಿರಬೇಕು. ಟ್ರಂಪ್ ಅವರೊಂದಿಗೆ ಚರ್ಚೆ ನಡೆಸಲು ಮತ್ತು ಚೀನಾ ಅಮೆರಿಕ ಸಂಬಂಧಗಳ ದೈತ್ಯ ಹಡಗನ್ನು ಮುನ್ನಡೆಸಲು ಒಟ್ಟಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ. 2026 ಹೊಸ ಅಧ್ಯಾಯವನ್ನು ತೆರೆಯುವ ಐತಿಹಾಸಿಕ ಹೆಗ್ಗುರುತು ವರ್ಷವನ್ನಾಗಿ ಮಾಡಲು ಇದು ಸಾಧ್ಯ ಎಂದು ಅವರು ಹೇಳಿದರು. ಡೊನಾಲ್ಡ್ ಟ್ರಂಪ್ ಮಾತನಾಡಿ, ಜಿನ್ಪಿಂಗ್ ಶ್ರೇಷ್ಠ ನಾಯಕ, ಎರಡು ಮಹಾಶಕ್ತಿಗಳ ನಡುವಿನ ಸಂಬಂಧವು ಹಿಂದೆಂದಿಗಿಂತಲೂ ಉತ್ತಮವಾಗಿರುತ್ತದೆ ಎಂದು ಹೇಳಿದರು. ಇದಕ್ಕೂ ಮೊದಲು ಗ್ರೇಟ್ ಹಾಲ್ ಆಫ್ ದಿ ಪೀಪಲ್ ಪ್ರವೇಶ ದ್ವಾರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಭವ್ಯ ಸ್ವಾಗತ ದೊರೆಯಿತು. ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಎರಡು ದಿನಗಳ ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷರು ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು. ಇರಾನ್ ಯುದ್ಧ, ಜಾಗತಿಕ ಇಂಧನ ಬಿಕ್ಕಟ್ಟು, ವ್ಯಾಪಾರ ಉದ್ವಿಗ್ನತೆ, ತೈವಾನ್ ಮತ್ತು ಕೃತಕ ಬುದ್ದಿಮತ್ತೆ ಕುರಿತು ಮಹತ್ವದ ಚರ್ಚೆ ನಡೆಸಲಾಗುತ್ತಿದೆ. ಹಾರ್ಮಸ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಹೊಸ ಮಾತುಕತೆಗಳನ್ನು ಪ್ರೋತ್ಸಾಹಿಸಲು ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು

0: ನಡೆಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಆರ್ಥಿಕ ಸಂಬಂಧಗಳು ಶೃಂಗಸಭೆಯ ಹೃದಯ ಭಾಗದಲ್ಲಿ ಉಳಿಯುವ ನಿರೀಕ್ಷೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನಗಳು, ಕೃಷಿ ರಫ್ತುಗಳು ಮತ್ತು ಇಂಧನ ಉತ್ಪನ್ನಗಳು ಸೇರಿದಂತೆ ಅಮೆರಿಕದ ಸರಕುಗಳ ಚೀನಾದ ಖರೀದಿಯನ್ನು ಹೆಚ್ಚಿಸುವುದು ಮಾತುಕತೆಗಳಲ್ಲಿ ಸೇರಿರಬಹುದು. ದೆಹಲಿಯಲ್ಲಿ ಇಂದಿನಿಂದ ಎರಡು ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ ಆರಂಭವಾಗಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ಸದಸ್ಯ ರಾಷ್ಟಗಳ ನಿಯೋಗದ ಮುಖ್ಯಸ್ಥರು ಭಾಗವಹಿಸಿದ್ದಾರೆ. ಸಭೆಯ ನಂತರ ವಿವಿಧ ರಾಷ್ಟಗಳ ಪ್ರಮುಖರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಈ ಸಭೆಯಲ್ಲಿ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಸಭೆಯ ನೇಪಥ್ಯದಲ್ಲಿ ಡಾ ಎಸ್ ಜೈಶಂಕರ್ ಹಲವು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆಯಲ್ಲಿ ಭಾಗವಹಿಸುವ ಸಲುವಾಗಿ ಇರಾನ್ನ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್, ರಷ್ಯಾದ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್, ಮಾಲ್ಡೀವ್ಸ್ ವಿದೇಶಾಂಗ ವ್ಯವಹಾರಗಳ ಸಚಿವೆ ಇರುತಿಶಮ್ ಅಧಮ್ ಸೇರಿದಂತೆ ಹಲವು ರಾಷ್ಟಗಳ ಪ್ರತಿನಿಧಿಗಳು ದೆಹಲಿಗೆ ಆಗಮಿಸಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆಯಾಗಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ನ ಉನ್ನತ ನಾಯಕರಾದ ದೀಪದಾರ್ ಮುನ್ಷಿ, ಮುಕುಲ್ ವಾಸ್ನಿಕ್ ಹಾಗೂ ಅಜಯ್ ಮಾಕೇನ್ ಈ ಘೋಷಣೆ ಮಾಡಿದ್ದಾರೆ. ಕೇರಳಂನಲ್ಲಿ ನೂತನ ಮುಖ್ಯಮಂತ್ರಿ ಆಯ್ಕೆ ಬಿಕ್ಕಟ್ಟು ಕೊನೆಗೂ ನಿವಾರಣೆಯಾಗಿದೆ. ಕಳೆದ ಒಂದು ವಾರದಿಂದ ನಡೆದ ವ್ಯಾಪಕ ಸಮಾಲೋಚನೆಗಳ ನಂತರ ಸ್ಥಳೀಯ ಮುಖಂಡ ಸತೀಶನ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡಿದೆ. ಬರುವ ಸೆಪ್ಟೆಂಬರ್ 2026ರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ಕಚ್ಚಾ ಸಕ್ಕರೆ, ಬಿಳಿ ಸಕ್ಕರೆ ಮತ್ತು ಸಂಸ್ಕರಿಸಿದ ಸಕ್ಕರೆ ಸೇರಿದಂತೆ ಸಕ್ಕರೆಯ ರಫ್ತು ನಿಷೇಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ರಫ್ತು ನೀತಿಯನ್ನು ನಿರ್ಬಂಧಿತದಿಂದ ನಿಷೇಧಿತ ವಲಯಕ್ಕೆ ತಿದ್ದುಪಡಿ ಮಾಡಿ ಆದೇಶಿಸಿದೆ. ನೀಟ್ ಯುಜಿ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ನಾಲ್ವರು ಪ್ರಮುಖ ಆರೋಪಿಗಳನ್ನು ಬಂಧಿಸಿದೆ. ಆರೋಪಿಗಳನ್ನು ಮಂಗಿಲಾಲ್ ಬಿವಾಲ್, ದಿನೇಶ್ ಬಿವಾಲ್, ಹರಿಯಾಣ ನಿವಾಸಿ ಯಶ್ ಯಾದವ್ ಮತ್ತು ಮಂಗಿಲಾಲ್ ಅವರ ಮಗ ವಿಕಾಸ್ ಎಂದು ಗುರುತಿಸಲಾಗಿದೆ. ನಾಲ್ವರನ್ನು ಜೈಪುರದಿಂದ ಬಂಧಿಸಿ ನಿನ್ನೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಯಿತು. ನಂತರ ಅವರನ್ನು ಹೆಚ್ಚಿನ ವಿಚಾರಣೆಗಾಗಿ ದೆಹಲಿಗೆ ಸ್ಥಳಾಂತರಿಸಲಾಯಿತು. ತನಿಖಾ ಅಧಿಕಾರಿಗಳ ಪ್ರಕಾರ ಆರೋಪಿ ಯಶ್ ಯಾದವ್ ಮತ್ತು ವಿಕಾಸ್ ಈ ಹಿಂದೆ ರಾಜಸ್ಥಾನದ ಸಿಕಾರ್ ಜಿಲ್ಲೆಯ ನೀಟ್ ತರಬೇತಿ ಸಂಸ್ಥೆಯಲ್ಲಿ ಒಟ್ಟಿಗೆ ಅಧ್ಯಯನ ಮಾಡಿದ್ದರು. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಜಾಲ ಮತ್ತು ಸಮನ್ವಯವು ಆ ಅವಧಿಯಲ್ಲಿ ಬೆಳೆದಿರಬಹುದು ಎಂದು ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ. ತರಬೇತಿ ಸಂಸ್ಥೆಗಳು, ಮಧ್ಯವರ್ತಿಗಳು, ವಿದ್ಯಾರ್ಥಿಗಳು ಮತ್ತು ಆರೋಪಿಗಳೊಂದಿಗೆ ಸಂಬಂಧ ಹೊಂದಿರುವ ಇತರ ವ್ಯಕ್ತಿಗಳ ನಡುವಿನ ಸಂಭಾವ್ಯ ಸಂಪರ್ಕಗಳ ಬಗ್ಗೆ ಸಿಬಿಐ ಈಗ ತನಿಖೆ ನಡೆಸುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಆಫ್ರಿಕಾ ಸಹಯೋಗದ ಮುಂದಿನ ಹಂತವು ಹೆಚ್ಚಿನ ಮೌಲ್ಯದ ಉತ್ಪನ್ನಗಳು ಮತ್ತು ಸಂಯೋಜಿತ ಪೂರೈಕೆ ಸರಪಳಿಗಳ ಮೇಲೆ ನಿರ್ಮಿಸಲಾಗುವುದು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಭಾರತ ಆಫ್ರಿಕಾ ವ್ಯವಹಾರ ಸಂವಾದ ಹಾಗೂ ಪ್ರದರ್ಶನ ಮತ್ತು ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯ ಹಿನ್ನೆಲೆಯಲ್ಲಿ ಮಾತನಾಡಿದ ಸಚಿವರು, ಕೃಷಿ, ಡಿಜಿಟಲ್ ಮೂಲಸೌಕರ್ಯ, ಆರೋಗ್ಯ ರಕ್ಷಣೆ ಮತ್ತು ಶುದ್ದ ಇಂಧನ ಉತ್ಪಾದನೆ ಹಾಗೂ ತಂತ್ರಜ್ಞಾನ ಪಾಲುದಾರಿಕೆಯವರಿಗೆ ಉಭಯ ದೇಶಗಳ ಬಾಂಧವ್ಯ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ತಮ್ಮ ವಿದೇಶ ಪ್ರವಾಸಕ್ಕಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ವಿರುದ್ದ ವಿದೇಶಿ ಪ್ರವಾಸ ವಿಷಯದಲ್ಲಿ ಅನಗತ್ಯ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಟೀಕಿಸಿದ್ದಾರೆ. ರಾಹುಲ್ ಗಾಂಧಿ ಯಾವುದೇ ನಿಯೋಗ, ಸದನ ಸಮಿತಿಗಳ ಸದಸ್ಯರಾಗಿ ವಿದೇಶಿ ಪ್ರವಾಸ ಕೈಗೊಳ್ಳುವುದಿಲ್ಲ. ವೈಯಕ್ತಿಕವಾಗಿ ಪ್ರವಾಸ ಕೈಗೊಳ್ಳುವವರು ಕೇಂದ್ರ ಸರ್ಕಾರವನ್ನು ಟೀಕಿಸುವುದು ಸರಿಯಲ್ಲ ಎಂದು ಹೇಳಿದರು.

0: ನೌಕರರ ಭವಿಷ್ಯ ನಿಧಿ ಇಪಿಎಫ್ಒ ಭವಿಷ್ಯ ನಿಧಿ ಹಿಂಪಡೆಯುವಿಕೆ ಕ್ಲೇಮ್ಗಳನ್ನು ಇತ್ಯರ್ಥಪಡಿಸುವ ಪ್ರಕ್ರಿಯೆಯನ್ನು ಸ್ವಯಂಚಾಲಿತಗೊಳಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಈ ಕುರಿತು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಇಪಿಎಫ್ಒ ಕೇಂದ್ರ ಭವಿಷ್ಯ ನಿಧಿ ಆಯುಕ್ತ ರಮೇಶ್ ಕೃಷ್ಣಮೂರ್ತಿ, ಸರ್ಕಾರವು ಅಂತಿಮ ಇಪಿಎಫ್ಒ ಹಿಂಪಡೆಯುವಿಕೆಯನ್ನು ಸ್ವಯಂಚಾಲಿತಗೊಳಿಸುವತ್ತ ಕಾರ್ಯೋನ್ಮುಖವಾಗಿದೆ. ಇಪಿಎಫ್ಒ ಸದಸ್ಯರು ಉದ್ಯೋಗದಾತರನ್ನು ಬದಲಿಸಿದರೆ ಭವಿಷ್ಯ ನಿಧಿ ಖಾತೆಗಳ ಸ್ವಯಂ ಇತ್ಯರ್ಥ ಮತ್ತು ಸ್ವಯಂ ವರ್ಗಾವಣೆಗಾಗಿ ಇಪಿಎಫ್ಒ ಕಾರ್ಯನಿರ್ವಹಿಸುತ್ತಿದೆ. ಸದ್ಯ 7 ಕೋಟಿಗೂ ಅಧಿಕ ಸದಸ್ಯರನ್ನು ಇಪಿಎಫ್ಒ ಒಳಗೊಂಡಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ 20 ವರ್ಷಗಳ ಅಲ್ಪಾವಧಿಯಲ್ಲಿ ದೇಶಾದ್ಯಂತ 140 ಕೋಟಿ ಜನರ ವಿಶ್ವಾಸ ಗಳಿಸಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗಾಜಿಯಾಬಾದ್ನಲ್ಲಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ರಾಷ್ಟಪತಿಗಳ ಬಣ್ಣ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿ, ದೇಶಾದ್ಯಂತ ಎಲ್ಲೆಲ್ಲಿ ವಿಪತ್ತು ಸಂಭವಿಸಿದೆಯೋ ಅಥವಾ ಸಂಭವಿಸಬಹುದೋ ಅಂತಹ ಸ್ಥಳಗಳಿಗೆ ಎನ್ಡಿಆರ್ಎಫ್ ಸಿಬ್ಬಂದಿ ತಲುಪಿದಾಗ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾರೆ ಎಂದು ಹೇಳಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ದೆಹಲಿಯಲ್ಲಿ ನಿನ್ನೆ ಭಾರತ್ ಇನೋವೇಟ್ಸ್ 2026ರ ಭಾಗವಾಗಿ ಉದ್ಯಮದ ನಾಯಕರೊಂದಿಗೆ ದುಂಡುಮೇಜಿನ ಸಭೆ ನಡೆಸಿದರು. ಸಭೆಯಲ್ಲಿ ಭಾರತದ ಡಿಪ್ಟೆಕ್ ಮತ್ತು ಸಂಶೋಧನೆ ಆಧಾರಿತ ನಾವೀನ್ಯತಾ ಪೂರಕ ವ್ಯವಸ್ಥೆ ರೂಪಿಸಲು ಜಾಗತಿಕ ನಾಯಕರು ಹಾಗೂ ಸಂಸ್ಥೆಗಳ ಪಾಲುದಾರರೊಂದಿಗೆ ಅವರು ಸಮಗ್ರ ಚರ್ಚೆ ನಡೆಸಿದರು. ಈ ವೇಳೆ ಸಚಿವರು ಮಾತನಾಡಿ, ಭಾರತದ ನಾವೀನ್ಯತಾ ಪೂರಕ ವ್ಯವಸ್ಥೆಯಲ್ಲಿ ಐಐಟಿಗಳು, ಐಐಎಸ್ಸಿ ಮತ್ತು ಇತರೆ 2 ಹಾಗೂ 3ನೇ ಶ್ರೇಣಿಯ ನಗರಗಳ ಪ್ರಮುಖ ಸಂಶೋಧನಾ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು ಅವುಗಳು ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್, ಕ್ಲೈಮೇಟ್ ಟೆಕ್, ಸರಕು ಸಾಗಾಣೆ, ಆರೋಗ್ಯ ತಂತ್ರಜ್ಞಾನ, ಅತ್ಯಾಧುನಿಕ ಉತ್ಪಾದನೆ ಸೇರಿದಂತೆ ಹಲವು ವಲಯಗಳಲ್ಲಿ ಹೊಸ ಹೊಸ ನಾವೀನ್ಯತಾ ಕ್ರಮಗಳ ಸಂಶೋಧನೆಗಳನ್ನು ಕೈಗೊಂಡಿವೆ. ಇದರಿಂದಾಗಿ ಭಾರತ ಪ್ರಮುಖ ನಾವೀನ್ಯತಾ ಪಾಲುದಾರ ಎಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತಾಗಿದೆ ಎಂದು ತಿಳಿಸಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀಜಿಂಗ್ನಲ್ಲಿ ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಸನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, 4 ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

0: ಸಂತೋಷ್ ವೆಂಕಿ ಹಾಗೂ ಅನುರಾಧ ಭಟ್ ಅವರ ಕಂಠದಲ್ಲಿ ವಜ್ರಮುಖಿ ಚಿತ್ರದಿಂದ ಆದ ಗೀತೆಯನ್ನ ಆಲಿಸಿದ್ರಿ.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್

0: ಫಯಾಜ್ ಖಾನ್ ಹಾಗೂ ಸಂಗಡಿಗರು ಹಾಡಿದ ವಾರೇ ವಾ ಚಿತ್ರದಿಂದ ಆದ ಗೀತೆಯನ್ನ ಆಲಿಸಿದ್ರಿ. ಆಕಾಶವಾಣಿ ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.

0: ಪತಿಯ ವ್ಯಂಗ್ಯದ ಮಾತಿಗೆ ಸರಿಯಾದ ಉತ್ತರವನ್ನೇ ನೀಡುತ್ತಿದ್ದಾಳೆ ರುಕ್ಮಿಣಿ. ಆಕೆ ಹೇಳುತ್ತಿದ್ದಾಳೆ, ಒಬ್ಬ ಪುರುಷನಿಗೆ ಹಲವರು ಪತ್ನಿಯರುಂಟು, ಆದರೆ ಒಂದು ಹೆಣ್ಣಿಗೆ ಒಬ್ಬನೇ ಗಂಡ ಎನ್ನುವುದಕ್ಕೆ ನಾವಿಬ್ಬರೇ ಉದಾಹರಣೆ ಅಲ್ಲವೇ ಸ್ವಾಮಿ. ಈ ಸರೋವರದಲ್ಲಿರುವ ಪದ್ಮಿನಿಯನ್ನು ನೀನು ದೂಷಿಸಬೇಡ, ಇವಳು ಪರಮಪಾವನೆ ಎಂದು ಶಿವನೇ ತಲೆಯಲ್ಲಿ ಧರಿಸಿರುವನೆಂದ ಮೇಲೆ ಇವಳು ಪತಿವ್ರತೆಯೇ ಹೌದು ಎಂದು ರುಕ್ಮಿಣಿ ಹೇಳುತ್ತಿದ್ದಾಳೆ.
1: ನರಕಾಂತಕ್ಕೆ ಬಳಿಕ ರುಕ್ಮಿಣಿಯ ಮಾತಿಂಗೆ ನರಕಾಂತಕಂ ಮೆಚ್ಚಿ

ಜನಮೇಜಯ ಮಹಾರಾಜ ಕೇಳು, ರುಕ್ಮಿಣಿಯ ಮಾತಿಗೆ ಶ್ರೀಕೃಷ್ಣ ನಸುನಗುತ್ತ ನಂತರ ಭೀಮಸೇನನ ಕಡೆಗೆ ತಿರುಗಿ ಮಾತನಾಡುತ್ತಿದ್ದಾನೆ. ನಮ್ಮ ಕವಿ ಲಕ್ಷ್ಮೀಶ ಭೀಮಸೇನನನ್ನು ನೋಡಿ ಪರಿಚಯಿಸುವುದು ವಾನರಕಾಂತ ಕೇತನಾಗ್ರಜ. ವಾನರಕಾಂತ ಆಂಜನೇಯ, ಅವನನ್ನು ಕೇತನವಾಗಿ ಉಳ್ಳವನು ಅರ್ಜುನ, ಅವನ ಅಗ್ರಜ ಭೀಮಸೇನ. ವಾನರಕಾಂತ ಕೇತನಾಗ್ರಜ ಎಂದು ಭೀಮಸೇನನನ್ನು ಪರಿಚಯಿಸುತ್ತಿದ್ದಾನೆ. ಅವನೊಡನೆ ತಮಾಷೆಯಾಗಿ ಮಾತನಾಡುತ್ತಾ ಪಾಳೆಯವನ್ನು ಪ್ರವೇಶಿಸಿದ್ದಾನೆ. ಆ ರಾತ್ರಿ ಅಲ್ಲಿ ಬೀಡು ಬಿಟ್ಟು ಅವರೆಲ್ಲರೂ ರಾತ್ರಿಯನ್ನು ಕಳೆದಿದ್ದಾರೆ. ಮರುದಿನ ಸೂರ್ಯೋದಯವಾದ ಮೇಲೆ ಅಲ್ಲಿಂದ ಪ್ರಯಾಣವನ್ನು ಕೈಗೊಂಡಿದ್ದಾರೆ.

ಹೀಗೆ ಪ್ರಯಾಣ ಮಾಡುತ್ತಾ ಹಸ್ತಿನಾಪುರದ ಸಮೀಪಕ್ಕೆ ಬಂದಾಗ ಗಂಗಾ ನದಿ ತೀರದಲ್ಲಿ ಯಾದವರೆಲ್ಲರನ್ನೂ ಭೀಮಸೇನನೊಡನೆ ನಿಲ್ಲಿಸಿ ಧರ್ಮರಾಜನ ದರ್ಶನಕ್ಕಾಗಿ ತಾನೊಬ್ಬನೇ ಶ್ರೀಕೃಷ್ಣ ಹೊರಟಿದ್ದಾನೆ. ಮಾರ್ಗದಲ್ಲಿ ಪರಮಾತ್ಮನನ್ನು ಕಂಡ ಜನರೆಲ್ಲರೂ ತಲೆಬಾಗಿ ನಮಿಸಿ ಸ್ತೋತ್ರ ಮಾಡುತ್ತಿದ್ದಾರೆ.

ಶ್ರೀಕೃಷ್ಣ ಪರಮಾತ್ಮನನ್ನು ಭಕ್ತಿಯಿಂದ ಸ್ತೋತ್ರ ಮಾಡುತ್ತಿದ್ದಾರೆ. ದಾರಿಯಲ್ಲಿ ನಿಂತ ಜನ ವೇದ ಧರ್ಮ ಬಾಹಿರರಾದ ಮಹಾಪಾತಕವನ್ನು ಮಾಡಿದ ಜನರೆಲ್ಲರೂ ನಿಮ್ಮ ನಾಮಸ್ಮರಣೆಯಿಂದ ಪುನೀತರಾಗುತ್ತಾರೆ. ವ್ರತ ದಾನ ಜಪ ತಪಸ್ಸು ಸ್ವಾಧ್ಯಾಯ ಪೂಜೆ ಯಜ್ಞ ಯಾಗಾದಿಗಳು ಸಮಾಧಿಗಳನ್ನು ಮಾಡಿದವರ ಫಲವೆಲ್ಲ ನಿನ್ನ ದರ್ಶನದಿಂದಲೇ ಉಂಟಾಗುತ್ತದೆ ಎಂದು ಶ್ರೀಹರಿಯನ್ನು ಹೊಗಳುತ್ತಿದ್ದಾರೆ.

ಹಸ್ತಿನಾಪುರದ ಜನರೆಲ್ಲರೂ ಶ್ರೀಕೃಷ್ಣನಿಗೆ ಕಾಣಿಕೆಯನ್ನಿತ್ತು ನಮಸ್ಕರಿಸುತ್ತಿದ್ದಾರೆ. ಎಲ್ಲರೂ ಕೈಮುಗಿಯುತ್ತಿದ್ದಾರೆ. ದಾರಿಯಲ್ಲೊಬ್ಬ ನರ್ತಕಿ ಬಂದು ಕೊಳಲು ವೀಣೆ ಮೊದಲಾದ ವಾದ್ಯಗಳ ವಾದನಗಳೊಡನೆ ಉರುಪು ತಿರುಪುಗಳೊಡನೆ ಅಭಿನಯ ಸಹಿತವಾಗಿ ನೃತ್ಯವನ್ನು ಮಾಡಿದ್ದಾಳೆ. ಅವಳ ನೃತ್ಯ ನೈಪುಣ್ಯಕ್ಕೆ ಅಪ್ಸರೆಯರು ಆಶ್ಚರ್ಯಪಡುತ್ತಿದ್ದಾರಂತೆ.

ಹಸ್ತಿನಾವತಿಯನ್ನು ಶ್ರೀಕೃಷ್ಣನು ಪ್ರವೇಶಿಸಿ ಬರುತ್ತಿರಲು ಈತ ಆದಿಶೇಷನ ಮೇಲೆ ಮಲಗಿರುವ ಮಹಾವಿಷ್ಣು ಎಂದು ಇಂದ್ರಾದಿ ದೇವತೆಗಳು ಆಕಾಶದಲ್ಲಿ ಹೊಗಳುತ್ತಿದ್ದಾರೆ. ಆ ನಗರದ ಗೃಹಿಣಿಯರು ಬಾಗಿಲಿಗೆ ಬಂದು ಹೂಮುಡಿಗಳನ್ನುಳ್ಳ ತಮ್ಮ ತಲೆಗಳನ್ನು ಬಾಗಿಸಿ ವಂದಿಸುತ್ತಿದ್ದಾರೆ.

ರಾಜಮಾರ್ಗದ ಅಕ್ಕಪಕ್ಕಗಳಲ್ಲಿದ್ದ ಗೃಹಗಳಲ್ಲಿದ್ದ ಜನ ಶ್ರೀಕೃಷ್ಣನನ್ನು ಸ್ವಾಗತಿಸಲಿ ಎಂದು ಮನೆಯೊಡತಿಯರು ಅಗರು, ಚಂದನ, ಧೂಪ, ನೀರಾಜನ, ಫಲ, ಪುಷ್ಪ ಇತ್ಯಾದಿಗಳನ್ನು ಸಿದ್ಧಪಡಿಸಿ ಕೃಷ್ಣನನ್ನು ಸ್ವಾಗತಿಸಿ ವಂದಿಸುತ್ತಿದ್ದಾರೆ. ಮಣಿತೋರಣದ ಬೆಳಕು ವಿರಾಜಿಸುವ ಅರಮನೆಯ ಬಾಗಿಲಿಗೆ ಕಮಲದಳ ನಯನನಾದ ಶ್ರೀಕೃಷ್ಣನು ಬರಲು ಯುಧಿಷ್ಠಿರನು ಬಂದು ಬಹಳ ಸಂತೋಷದಿಂದ ಎದುರುಗೊಳ್ಳುತ್ತಿದ್ದಾನೆ.

0: ರಾಜಮಾರ್ಗದಲ್ಲಿ ಬರುತ್ತಿರುವ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಅರಳು ದೂರ್ವಾಕ್ಷತೆ ಹೂವುಗಳನ್ನು ಎರಚುತ್ತಿದ್ದಾರೆ ಹಸ್ತಿನಾಪುರದ ಜನ. ಧೂಪ ಅಗರು ಚಂದನಗಳನ್ನು ಬಳಿಯುತ್ತಿದ್ದಾರೆ, ಫಲತಾಂಬೂಲಗಳನ್ನು ಸಮರ್ಪಿಸುತ್ತಿದ್ದಾರೆ. ಹೀಗೆ ಧರ್ಮರಾಜನ ಅರಮನೆಯವರಿಗೆ ಕೃಷ್ಣ ಬಂದ ಸುದ್ದಿ ಒಳಗಿದ್ದ ಧರ್ಮರಾಜನಿಗೆ ತಿಳಿಯಿತು. ಕೂಡಲೇ ಧರ್ಮರಾಜ ತಮ್ಮಂದಿರೊಡನೆ ಕೃಷ್ಣನ ಸ್ವಾಗತಕ್ಕಾಗಿ ಅರಮನೆಯ ಬಾಗಿಲಿಗೆ ಬಂದಿದ್ದಾನೆ. ಚಿನ್ನದ ರಥದಿಂದ ಕೆಳಗಿಳಿದ ಮುರಾರಿ ಧರ್ಮರಾಜನ ಪಾದಗಳಿಗೆ ತನ್ನ ಕಿರೀಟ ಶೋಭಿತ ತಲೆಯನ್ನು ಚಾಚಲು ಅದಕ್ಕೆ ಅವಕಾಶ ಕೊಡದೆ ಧರ್ಮರಾಜನ ಪಾದಗಳಿಗೆ ನಿಮಿಸಲು ಪರಸ್ಪರ ಇಬ್ಬರು ಧರ್ಮರಾಜನ ಭಾಗ್ಯವನ್ನು ಕೊಂಡಾಡುತ್ತಿದ್ದಾರೆ.
1: ಯೌವ ಸ್ವಾಮಿಗಳನ್ನು

0: ನಂತರ ಶ್ರೀಕೃಷ್ಣ ಪರಮಾತ್ಮ ಧೃತರಾಷ್ಟ್ರ, ಗಾಂಧಾರಿ, ವಿದುರ, ಕೃಪ, ಕುಂತಿ ಇತ್ಯಾದಿಯರಿಗೆ ನಮಸ್ಕಾರವನ್ನು ಮಾಡಿದನಂತೆ. ನೋಡಿ, ದುರ್ಯೋಧನನ ಪಕ್ಷದಲ್ಲಿದ್ದು ಉಳಿದವರು ಈ ನಾಲ್ವರು ಮಾತ್ರವೇ, ಧೃತರಾಷ್ಟ್ರ, ಗಾಂಧಾರಿ, ವಿದುರ, ಕೃಪ, ಅವರು ಈಗ ಪಾಂಡವರತ್ತ ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡಿದ್ದಾನೆ ಪರಮಾತ್ಮ. ಅರ್ಜುನ, ನಕುಲ, ಸಹದೇವ, ಕರ್ಣನ ಮಗ ವೃಷಕೇತು ಮೊದಲಾದವರು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿದರೆ ಆಲಿಂಗಿಸಿ ಆಶೀರ್ವದಿಸಿದ್ದಾನೆ. ದ್ರೌಪದಿ ಸುಭದ್ರಯ್ಯರನ್ನು ಕಂಡು ಯೋಗಕ್ಷೇಮವನ್ನು ವಿಚಾರಿಸಿ ಕುಳಿತಿದ್ದಾನೆ ಕೃಷ್ಣ. ಆಗ ಧರ್ಮರಾಜ,
1: ದೇವ ದೇವಕಿ ದೇವಿ ಮೊದಲಾದ ವರ್ಗ

ಈಗ ಧರ್ಮರಾಜ ಶ್ರೀಕೃಷ್ಣನನ್ನು ಕುರಿತು, ಸ್ವಾಮಿ, ಯಾದವರೆಲ್ಲರೂ ಕುಶಲಿಗಳು ತಾನೆ? ನಿಮ್ಮನ್ನು ಕರೆತರಲು ಬಂದ ಭೀಮಸೇನನಲ್ಲಿ ನೀವೊಬ್ಬರೇ ಬರುತ್ತಿದ್ದೀರಲ್ಲ, ಏಕೆ ಎಂದು ಪ್ರಶ್ನಿಸಿದಾಗ ನಗುತ್ತ ಶ್ರೀಕೃಷ್ಣ, ಎಲ್ಲರೊಡನೆ ಬಂದಿದ್ದೇನೆ. ಭೀಮಸೇನನೊಡನೆ ಅವರೆಲ್ಲರೂ ಗಂಗಾತೀರದಲ್ಲಿದ್ದಾರೆ. ಹೋಗಿ ನೋಡೋಣ, ಬನ್ನಿ ಎಂದು ಹೇಳುತ್ತಾನೆ.

ಶ್ರೀಕೃಷ್ಣನ ಮಾತನ್ನು ಕೇಳಿ ಧರ್ಮರಾಜ ಅರ್ಜುನನ ಮುಖವನ್ನು ನೋಡುತ್ತಾ, ಇಂದು ನಾವು ಧನ್ಯರು, ದಯಾಸಮುದ್ರನಾದ ಭಗವಂತನು ಭಕ್ತರ ಬಳಿಗೆ ಬಂದುದು ಆಶ್ಚರ್ಯವಲ್ಲವೇ? ಬಾಂಧವರ ದರ್ಶನವು ನಮಗೆ ಸಂತೋಷದಾಯಕವು, ಕೌತುಕ ಎನ್ನುತ್ತಾನೆ. ಕುಮಾರವ್ಯಾಸ ಇನ್ನೊಂದು ಪ್ರಸಂಗದಲ್ಲಿ ಬಂಧುಗಳ ದರ್ಶನ ಫಲವಲ ಸಂಸಾರ ತರುವಿಂಗೆ ಎಂದರೆ ಲಕ್ಷ್ಮೀಶ, ಬಾಂಧವರ ದರ್ಶನವು ನಮಗೆ ಕೌತುಕವಪ್ಪುದು ಎಂದು ಹೇಳುತ್ತಿದ್ದಾನೆ. ಜನರನ್ನು ಕರೆಸು, ಊರು ತೋರಣ ಬಾವುಟಗಳಿಂದ ಸಿಂಗರಗೊಳ್ಳಲಿ, ಸುಂದರ ತರುಣಿಯರು ಅಂದಣಗಳನ್ನು ಹಿಡಿಯಲಿ, ಎಲ್ಲರೂ ಜೊತೆಗೆ ಬರಲಿ, ಜನರು ಹೊರಳಲಿ, ಅರಸೆಯರು ಹೊರಳಲಿ ಎಂದು ಅಪ್ಪಣೆ ಮಾಡುತ್ತಿದ್ದಾನೆ ಧರ್ಮರಾಜ.

0: ಧರ್ಮರಾಜನ ಆಜ್ಞೆಯಂತೆ ಹಸ್ತಿನಪುರಿ ಸಿಂಗರಿಸಲ್ಪಟ್ಟಿದೆ. ಮಂಗಳವಾದ್ಯಗಳು ಮೊಳಗುತ್ತಿವೆ. ಸರ್ವಾಲಂಕಾರ ಭೂಷಿತರಾದ ನರ ನಾರಿಯರು ವಿಲಾಸದಿಂದ ಸ್ವಾಗತಕ್ಕಾಗಿ ಹೊರಟಿದ್ದಾರೆ. ಪಾಠಕರು ನೃತ್ಯ ಗೀತೆಗಳಿಂದ ಬಂದವರನ್ನು ಎದುರುಗೊಳ್ಳಲು ಸಿದ್ಧರಾಗಿ ಬರುತ್ತಿದ್ದಾರೆ.
1: ಉಚ್ಚ

ದೇವಕಿ, ರೋಹಿಣಿ ಯಶೋಧೆಯರಿಗೆ, ಪಾಂಡವರು, ಧರ್ಮಜ, ಕುಂತಿ, ಅರ್ಜುನರಿಗೆ, ಯಾದವರು ಪರಸ್ಪರ ನಮಸ್ಕರಿಸಿ ಗೌರವಿಸಿದ್ದಾರೆ. ಉಳಿದವರು ಅನ್ಯೋನ್ಯ ಆಲಿಂಗನ ಮಾಡಿದರು. ಭೀಮನು ಅಣ್ಣ ತಮ್ಮಂದಿರನ್ನು ನೋಡಿದ್ದಾನೆ. ರುಕ್ಮಿಣೀದೇವಿ ಮೊದಲಾದವರನ್ನು ದ್ರೌಪದಿ ಸುಭದ್ರೆಯರು ಒಪ್ಪಿಕೊಂಡಿದ್ದಾರೆ. ಪ್ರಭಾವತಿಯು ಶ್ರೀಕೃಷ್ಣನ ರಾಣಿಯರಿಗೆ ನಮಸ್ಕರಿಸಿ ಕಾಣಿಕೆಯನ್ನು ಕೊಡುತ್ತಿದ್ದಾಳೆ.

ಹೆಂಗಸರು ಹೆಂಗಸರು ಪರಸ್ಪರ ಸೇರಿದಾಗಿನ ಮಾತಿನ ವರಸೆಯೇ ಹಾಗೆ. ಸತ್ಯಭಾಮಾದೇವಿ ದ್ರೌಪದಿಯನ್ನು ಕುರಿತು ತಮಾಷೆಯಾಗಿ, ನಿನ್ನಂಥ ಚದುರೆ ಲೋಕದಲ್ಲಿ ಉಂಟೆ? 16,000 ರಾಣಿಯರು ಅರಿಯಲಾಗದ ಶ್ರೀಕೃಷ್ಣನನ್ನು ವಶವರ್ತಿಯಾಗಿಸಿಕೊಂಡಿದ್ದೀಯೇ ನೀನು? ನಿನ್ನ ಚೆಲುವಿಗೆ 5 ಪದಿಗಳು ಮರುಳಾಗಿದ್ದಾರೆ. ಅಂತಹ ಮಹಾಪತಿವ್ರತೆಯಾದ ನಿನ್ನೊಂದಿಗೆ ಮಾತನಾಡಲು ಅಳುಕುತ್ತೇನೆ ಎಂದು ಕಟಕಿಯಾಡುತ್ತಿದ್ದಾಳೆ.

0: ಸತ್ಯಭಾಮೆಯ ಕಟಕಿಯ ನುಡಿಗೆ ಉತ್ತರವಾಗಿ ದ್ರೌಪದಿ ಹೇಳುತ್ತಿದ್ದಾಳೆ, ಕಾರುಣ್ಯ ನಿಧಿಯಾದ ಶ್ರೀಕೃಷ್ಣನನ್ನು ನಾನು ಒಲಿಸಿಕೊಳ್ಳದಿದ್ದಲ್ಲಿ ಕೌರವರ ಸಭೆಯಲ್ಲಿ ನನ್ನ ಮಾನಹಾನಿಯನ್ನು ತಡೆಯುವವರು ತಾನೇ ಯಾರಿದ್ದರು? ಸ್ವಾಮಿ ಶ್ರೀಕೃಷ್ಣನೇ ಕಾಪಾಡಿದವನು. ಇರಲಿ, ವ್ರತಸಿದ್ಧಿಗಾಗಿ ನಾರದ ಮಹರ್ಷಿಗಳಿಗೆ ಪತಿಯನ್ನೇ ದಾನ ಕೊಟ್ಟ ಸಾಧ್ವಿಮಣಿ ನೀನು, ಹಾಗಾಗಿ ನಿನಗೆ ಒಡೆಯರಾದರೂ ಯಾರಿದ್ದಾರೆ? ಈ ರುಕ್ಮಿಣೀನಾಥನು ಅನಾಥರಿಗೆ ಗತಿ ತಾನೇ ಎಂದು ನಗುತ್ತಲೇ ಉತ್ತರವನ್ನು ಕೊಡುತ್ತಿದ್ದಾಳೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಬದುಕು ರಸಪೂರ್ಣವಾಗಿರಲಿ, ಮೌಲ್ಯಯುಕ್ತವಾಗಿರಲಿ, ಕೇವಲ ಉಂಡು ಉಟ್ಟು ಮಲಗುವ ನಿಸ್ಸಾರ ದೈನಿಕಕ್ಕಿಂತ ಅರ್ಥಪೂರ್ಣವಾದ, ಆತ್ಮಾನಂದಕರವಾದ ಬಾಳು ನಮ್ಮದಾಗಬೇಕು. ನಮ್ಮ ಜನಸೇವೆ ಜನಜೀವನವನ್ನು ಇನ್ನಷ್ಟು ಹಸನುಗೊಳಿಸಬೇಕು. ಪರೋಪಕಾರ ಅತಿ ಶ್ರೇಷ್ಠ ಧರ್ಮ ಎಂದಿದೆ ಮಹಾಭಾರತ.
4: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
5: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ದ ಮಿಡ್ ಡೇ ನ್ಯೂಸ್. The headlines. India asserts BRICS expected to play constructive role amid global uncertainty and economic challenges. 2-day BRICS foreign ministers meeting begins in New Delhi. India and UAE set to take bilateral ties to next level during Prime Minister Narendra Modi's visit to Abu Dhabi tomorrow. Congress leader V.D. Satishan to be Chief Minister of Kerala. Home Minister Amit Shah says India has emerged as a global leader and first responder in disaster management. US President Donald Trump and Chinese President Xi Jinping hold crucial talks in Beijing. Iran war, global energy crisis, tariffs and trade tensions high on agenda. And in badminton, India's PV Sindhu and men's doubles pair of Sattvik Sairaj Janki Reddy and Chirag Shetty enter quarterfinals of Thailand Open. India today asserted that expectations are growing for BRICS to play a constructive role amid global uncertainty and economic challenges. External Affairs Minister Dr. S. Jaishankar stated this in his opening remarks on the commencement of the 2-day BRICS foreign ministers meeting in New Delhi today. The meeting is being chaired by Dr. Jaishankar. Foreign ministers and heads of delegation from BRICS member countries and partner nations are participating in the meeting. Speaking on the occasion, External Affairs Minister Dr. S. Jaishankar said many countries continue to face challenges on energy, food, fertilizer and health security, and BRICS can help them respond more effectively.
6: We meet at a time of considerable flux in international relations, ongoing conflicts, economic uncertainties and challenges in trade and technology and climate are shaping the global landscape. There is a growing expectation, particularly from emerging markets and developing countries, that BRICS will play a constructive and stabilizing role. In this background, our discussions today are an opportunity to reflect on global and regional developments and to consider practical ways to strengthen our cooperation.
5: Dr. S. Jaishankar said recent conflicts only underline the importance of dialogue and diplomacy.
6: Our discussions

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ, ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಮೈಸೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಪ್ರಮುಖವಾಗಿ ನಗರ ವ್ಯಾಪ್ತಿಯಲ್ಲಿ ರಿಂಗ್ ರೋಡ್ ಒಳಭಾಗದಲ್ಲಿ ಹಾಲಿ ಇರುವ 11 ಕಿಲೋವ್ಯಾಟ್ ಓವರ್ ಹೆಡ್ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಈ ಕಾಮಗಾರಿಯ ಒಟ್ಟು ಕಾರ್ಯಪ್ರೇಷಣಾ ಮೊತ್ತ 588.24 ಕೋಟಿಗಳಾಗಿದೆ. ಕಾಮಗಾರಿಯನ್ನು ಪೂರ್ಣಗೊಳಿಸಲು 2 ವರ್ಷ ಅವಧಿ ನಿಗದಿಪಡಿಸಲಾಗಿದೆ. ಈ ಸುಧಾರಿತ ಭೂಗತ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ಹೆಚ್ಚಿನ ವಿಶ್ವಾಸಾರ್ಹತೆ, ಕಡಿಮೆ ನಿರ್ವಹಣಾ ವೆಚ್ಚ, ಕಡಿಮೆ ವಿದ್ಯುತ್ ಅಡಚಣೆ, ನಗರದ ಸೌಂದರ್ಯ ಹೆಚ್ಚಿಸುವಿಕೆ, ಕಡಿಮೆ ಮರ ಕತ್ತರಿಸುವಿಕೆ, ಕಡಿಮೆ ವಿದ್ಯುತ್ ಅಪಘಾತಗಳು ಸೇರಿದಂತೆ ಹಲವು ಪ್ರಯೋಜನವಾಗಲಿದೆ. ಬಳಿಕ ಮುಖ್ಯಮಂತ್ರಿಯವರು ನಗರ ಪ್ರದಕ್ಷಿಣೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಡಂಬಡಿಕೆಯಿಂದ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಯಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಪರಿವೀಕ್ಷಣೆ ನಡೆಸಿದ ಅವರು, ಮಾನಂದವಾಡಿ ರಸ್ತೆಯ ಎನ್ಐ ಕಾಲೇಜಿನ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ವೀಕ್ಷಿಸಿದರು. ಕಾಮಗಾರಿ ಪರಿಶೀಲನೆ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ ಸಿ ಮಹದೇವಪ್ಪ, ಶಾಸಕರಾದ ಹರೀಶ್ ಗೌಡ, ಶ್ರೀವತ್ಸ ಹಾಗೂ ಪರಿಷತ್ ಸದಸ್ಯ ಡಾ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸಲು ನಿರ್ಧರಿಸಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ನಲ್ಲಿ ನಿವೇಶನ ಮಾರಾಟ, ತೆರಿಗೆ ಮತ್ತಿತರ ಮೂಲಗಳಿಂದ 15 ವರ್ಷಗಳಲ್ಲಿ 33,000 ಕೋಟಿ ರೂಪಾಯಿ ಆದಾಯ ಬರಲಿದೆ ಎಂದು ಅಧ್ಯಯನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯಲ್ಲಿ 1,000 ಎಕರೆ ಭೂ ಕಬಳಿಕೆಯಾಗುತ್ತಿದ್ದು ಸಾಲು ಸಾಲು ಅಕ್ರಮಗಳು ನಡೆಯುತ್ತಿವೆ ಎಂದು ದೂರಿದ್ದಾರೆ. ಈ ಹಿಂದೆ 2,320 ಎಕರೆ ಸರ್ಕಾರಿ ಜಮೀನು ಇದೆ ಎಂದು ಉಲ್ಲೇಖಿಸಲಾಗಿದ್ದು, ಈಗ ಅಧಿಸೂಚನೆಯಲ್ಲಿ 750 ಎಕರೆ ಸರ್ಕಾರಿ ಜಮೀನು ಇದೆ ಎಂದು ಉಲ್ಲೇಖಿಸಲಾಗಿದೆ. ಉಳಿದ ಜಮೀನು ಏನಾಯಿತು ಎಂದು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ.
1: 80% ರೈತರು ಒಪ್ಪಿಗೆ ಪಡಿಬೇಕಲ್ಲ Section 2 ನಲ್ಲಿ PPP ಮಾಡಲಲ್ಲಿ, ಅದು ಆಗಿಲ್ಲ. ಇದು ಯಾವುದೇ ಕಾರಣಕ್ಕೂ ಕೃಷಿ ಅತ್ಯಂತ ಉತ್ತಮ ಅಂತ ಕೃಷಿ ಮಾಡ್ತಾ ಇರತಕ್ಕಂತ ರೈತರಿಗೆ ಸಮಸ್ಯೆ ಆಗದಾಗೆ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷದ ಜವಾಬ್ದಾರಿ. 983 ಕೋಟಿ ಎಕರೆಗೆ 12 ಕೋಟಿ ರೂಪಾಯಿ ಸಮಥಿಂಗ್ ಎಕರೆಗೆ ಫಿಕ್ಸ್ ಮಾಡಿರೋದು ಸರ್ಕಾರ. ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದಿರಿ. ಅದು ಸರ್ಕಾರಿ ಭೂಮಿ, ಅದು ರೈತರ ಭೂಮಿ ಅಲ್ಲ. ಖರಾಬ್ ಲ್ಯಾಂಡ್ 77 ಎಕರೆ, ಅಲ್ಲಿ 77 ಎಕರೆ ಖರಾಬ್ ಭೂಮಿ ಒಳಗಡೆ ಸೇರಿದೆ ಅಂತ ಹೇಳಿ ಅದಕ್ಕೆ ದುಡ್ಡು ಕಟ್ಟಬೇಕು ಅಂತ 3 DCಗಳು 3 ತರ ಆದೇಶ ಮಾಡ್ತಾರೆ.
0: ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಜನಿವಾರ ಹಿಜಾಬ್ ರುದ್ರಾಕ್ಷಿ ಹಾಕಿಕೊಳ್ಳಬಹುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾಂಪ್ರದಾಯಿಕವಾಗಿ ಅನುಸರಿಸುವ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದೇ ಹೊರತು ಹೊಸದಾಗಿ ಮಾಡುವಂತಿಲ್ಲ ಎಂದು ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯಿಸಿದ್ದಾರೆ.

0: ಗಳಿಗೆ ಅನ್ಯಾಯವಾಗಿದೆ ಎಂದು ಹೇಳಿದ್ದಾರೆ. ವಾಹನ ಮಿತವಾಗಿ ಬಳಸಿ ಇಂಧನ ಉಳಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಮನವಿಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಮ್ಮ ಅಧಿಕೃತ ಬೆಂಗಾವಲು ಪಡೆಯ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಮೂಲಕ ಅನುಸರಣೆ ಮಾಡಿದ್ದಾರೆ. ಈ ಹಿಂದೆ ರಾಜ್ಯಪಾಲರು ಸಂಚರಿಸುವ ಸಂದರ್ಭದಲ್ಲಿ ಹಲವು ಶಿಷ್ಟಾಚಾರ ವಾಹನಗಳು ಪ್ರಯಾಣಿಸುತ್ತಿದ್ದವು. ಈಗ ಅಗತ್ಯವಿರುವ ಶಿಷ್ಟಾಚಾರ ವಾಹನಗಳನ್ನು ಮಾತ್ರ ಉಳಿಸಿಕೊಂಡು ಪರಿಷ್ಕೃತ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಸಾರ್ವಜನಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವುದು ಮತ್ತು ಅದರ ಬಗ್ಗೆ ಅರಿವು ಮೂಡಿಸುವುದು ಪ್ರತಿಯೊಬ್ಬ ಸರ್ಕಾರಿ ನೌಕರರ ಜವಾಬ್ದಾರಿಯಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಆಯೋಜಿಸಿದ್ದ ಸರ್ಕಾರಿ ನೌಕರರ ದಿನಾಚರಣೆ, ನಾಗರಿಕ ಸೇವಾ ದಿನಾಚರಣೆ, ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ಧಿಗಾಗಿ ಸರ್ಕಾರಿ ನೌಕರರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಇಂದು ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಆಕಾಶವಾಣಿಯ ವಿವಿಧ ವಿಭಾಗಗಳನ್ನು ಸಂದರ್ಶಿಸಿದ ಅವರು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಕೇಂದ್ರ ಸಂವಹನ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಆಕಾಶವಾಣಿಯ ಉಪಮಹಾನಿರ್ದೇಶಕ ಸಂಜೀವ್, ಕಾರ್ಯಕ್ರಮ ವಿಭಾಗದ ನೂತನ್, ಮಂಗಳೂರು ಆಕಾಶವಾಣಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಪ್ರಶಾಂತ್ ಕುಮಾರ್, ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಬಾಬು ಪಟ್ಟವತಿ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದ್ದು ಎನ್ಸಿಆರ್ಬಿ ಅಂಕಿಅಂಶಗಳೇ ಇದಕ್ಕೆ ಸಾಕ್ಷಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ಅಪರಾಧಿಗಳ ಸ್ವರ್ಗವಾಗಿ ಬದಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಬೆಂಗಳೂರು ಜಾಗತಿಕ ಹೂಡಿಕೆ, ತಂತ್ರಜ್ಞಾನ ಮತ್ತು ಉದ್ಯೋಗಗಳ ಕೇಂದ್ರವಾಗಬೇಕಿತ್ತು, ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಇಂದು ಮಾದಕ ದ್ರವ್ಯ ಹಾಗೂ ಸೈಬರ್ ಕ್ರೈಂಗಳ ರಾಜಧಾನಿಯಾಗಿ ಮಾರ್ಪಾಡಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಅವಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಮತ್ತು ನೆರೆಯಿಂದ ಯಾವುದೇ ಅನಾಹುತಗಳಾಗದಂತೆ ಅಗತ್ಯವಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಸಿದ್ದತೆ ಕುರಿತು ಕೈಗೊಂಡಿರುವ ಕ್ರಮಗಳ ಕುರಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲು ಅನುಕೂಲವಾಗುವಂತೆ ಎಲ್ಲಾ ತಹಶೀಲ್ದಾರ ಕಚೇರಿಗಳಲ್ಲಿ ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಕಂಟ್ರೋಲ್ ರೂಂ ತೆರೆಯುವಂತೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿನ ಜಿಲ್ಲಾ ತುರ್ತು ಕಾರ್ಯಾಚರಣೆ ಕೇಂದ್ರದಲ್ಲಿ ಪೊಲೀಸ್, ಅಗ್ನಿಶಾಮಕ, ಅರಣ್ಯ, ಹೆಸ್ಕಾಂ, ಬಿಎಸ್ಎನ್ಎಲ್ ಕಚೇರಿಯ ಸಿಬ್ಬಂದಿಗಳನ್ನು ಕರ್ತವ್ಯಕ್ಕೆ ನಿಯೋಜಿಸುವಂತೆ ತಿಳಿಸಿದ್ದಾರೆ. ಹೆದ್ದಾರಿಯಲ್ಲಿನ ಅಪಾಯಕಾರಿ ಪ್ರದೇಶಗಳಲ್ಲಿ ಸೂಕ್ತ ಎಚ್ಚರಿಕೆ ಫಲಕ, ಬ್ಯಾರಿಕೇಡ್ ಸೇರಿದಂತೆ ಅಗತ್ಯ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಆಕಾಶವಾಣಿ 90ರ ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇದೇ 15ರಂದು ಬೆಳಿಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ ಟಗೋರ್ ಕಡಲ ತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉದ್ಘಾಟಿಸಲಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಮತ್ತಿತರರು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ ಕೆ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಸ್ಯೆ ಉಲ್ಬಣಿಸಿದರೆ ಆಯಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಮಸ್ಯೆಯನ್ನು

0: ತಕ್ಷಣ ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ, ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40. ಆಕಾಶವಾಣಿ
1: श्रोताओं नमस्कार, आप सभी का स्वागत है कार्यक्रम स्नेह भारती में।

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ, 6:30 ಜಿಲ್ಲಾ ವಾರ್ತಾಪತ್ರ. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51 ಹೂಕೋಸು ಮತ್ತು ಎಲೆಕೋಸು ಬೆಳೆಗಳಿಗೆ ಬರುವ ರೋಗಗಳ ಕುರಿತಾಗಿ ಡಾಕ್ಟರ್ ಅಮೋಘವರ್ಷ ಚಿತ್ತರಗಿ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ತಿಮ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. ಇನ್ನು ಸಿರಿಗಂಧ 7:45. 9:15 ರಾಜು ಅನಂತಸ್ವಾಮಿ ಹಾಡಿರುವ ಭಾವಗೀತೆಗಳು. 9:30 ಆ ಒಂದು ರಾತ್ರಿ ನಾಟಕ ಪ್ರಸಾರವಾಗ್ತಾ ಇದೆ. ರಚನೆ ಭಾರತಿ ಪ್ರಿಯ, ನಿರ್ಮಾಣ ರಘುಪತಿ ಹೆಗಡೆ. ರಾತ್ರಿ 10:00 ಆರೋಗ್ಯ ಸಂಚಿಕೆ, ಮುಖ ದವಡೆ ಚಿಕಿತ್ಸೆ ಕುರಿತಾಗಿ ಡಾಕ್ಟರ್ ಹೇಮಲತಾ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಈಗ ಸಮಯ 3:40 ಸಂಜೆಯ ಪ್ರಸಾರದಲ್ಲಿ ಮತಭೇಟಿಯಾಗೋಣ. ನಮಸ್ಕಾರ.
1: ನೊಂದ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತ ವ್ಯಕ್ತಿಗಳು ಯಾರಿದ್ರು ಅವರಿಗೆ ಪ್ರತ್ಯೇಕವಾಗಿ ಕಾನೂನು ಅಡಿಯಲ್ಲಿ ಕೂಡ ರಕ್ಷಣೆಯನ್ನು ಕೊಡಲಾಗಿದೆ. ಸೊ ಒಟ್ಟಾರೆ ಕಾನೂನು ಹೇಳುತ್ತೆ ಅಂತ ಹೇಳಿದ್ರೆ ನೊಂದ ವ್ಯಕ್ತಿಗಳು ಅಥವಾ ಒಂದು ಅದು ಆಕ್ಸಿಡೆಂಟ್ ಆಗಿರ್ಬೋದು ಇನ್ಯಾವುದೋ ಒಂದು ಸ್ಥಿತಿಯಲ್ಲಿ ನೊಂದ ವ್ಯಕ್ತಿ ಇದಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ಯಾರಾದೊಬ್ಬರು ಬಂದ್ರೆ ಅದನ್ನು ನಾವು ಎನ್ಕರೇಜ್ ಮಾಡಬೇಕೇ ಹೊರತು ಅದನ್ನು ಡಿಸ್ಕರೇಜ್ ಮಾಡಬಾರದು ಅನ್ನೋದು ಇದರ ಒಂದು ಉದ್ದೇಶ
2: ಅಲ್ವಾ. ಈಗ ಮೊದಲು ನಾವು ಹತ್ರನೇ ಹೋಗೋದು ಬೇಡಪ್ಪ ನಮ್ಗೆ ಯಾಕೆ ಬೇಕು ಅಂತ ಹೇಳ್ತಿದ್ರು. ಈಗ ಅದು ಆ ಪೊಲೀಸ್ ಸ್ಟೇಷನ್ಗಾರ ಆಗಿರ್ಬೋದು ಅಥವಾ ಆಸ್ಪತ್ರೆಗಾರ ಹೋಗಿರ್ಬೋದು ಅವ್ರ ಜೊತೆಗೆ ಹೋಗಿರ್ಬೋದು ಅವ್ರನ್ನ ಕರ್ಕೊಂಡು ಹೋಗಿ ಅವ್ನು ಅಡ್ಮಿಟ್ ಮಾಡೋ ತನಕ ಆ ಒಂದು ಒಳ್ಳೆ ಕೈಂಕರ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಸ್ಕೊಂಡಿರ್ತಾರೆ. ಸೇವಾ ಮನೋಭಾವನೆ ಇದ್ದವರು ಕೂಡ ಮೊದಲೆಲ್ಲ ಹೋಗ್ತಾ ಇರಲಿಲ್ಲ. ಸೇವಕರಾಗಿರ್ಬೇಕು ನಾವು ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವದವರಿಗೂ ಕೂಡ ಸ್ವಲ್ಪ ಹಿಂದೆಟ್ಟಿರ್ತಿತ್ತು. ಈ ರೀತಿಯಾದಂತಹ ಒಂದು ಸಹಾಯ ಮಾಡೋರಿಗೆ ಏನಂತಾರೆ ಅದಕ್ಕೆ?
1: ಸರ್, ಅವರನ್ನ ಗುಡ್ ಸಮ್ಯಾರಿಟನ್ ಅಂತ ನಾವು ಕರಿತೇವೆ ಸರ್.
2: ಓಹೋ.
1: ಸೊ ಆ ಬಿಬ್ಲಿಕಲ್ ರೆಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ರಸ್ತೆಯಲ್ಲಿ ಯಾರು ಗೊತ್ತಿಲ್ಲದೆ ಇರತಕ್ಕಂತ ವ್ಯಕ್ತಿಗೆ ಯಾರೋ ಒಬ್ರು ಬಂದು ಸಹಾಯ ಮಾಡ್ತಾರೆ ಅಂತ ಹೇಳಿದಾಗ ಅವರನ್ನ ಗುಡ್ ಸಮ್ಯಾರಿಟನ್ ಅಂತ ಗುರುತಿಸಿದ್ದಾರೆ. ಇನ್ಫ್ಯಾಕ್ಟ್ ಸರ್ಕಾರ ಈಗ ಅವರಿಗೆ ಅವಾರ್ಡ್ಸ್ ಗಳನ್ನ ಕೂಡ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಸರ್.
2: ಸಣ್ಣ ಪುಟ್ಟ ಅಪಘಾತ ಆದಾಗ ಸ್ವಲ್ಪ ಮುಂದೆ ಬರ್ತಾರೆ, ಆಮೇಲೆ ಈ ಪರಿಹಾರ ಕೇಳಲಿಕ್ಕಂತ ಹೋಗ್ಬೇಕಾಗತ್ತೆ ಅಂತ ಹೇಳಿ ಅವಾಗ ಯಾರಿಗೆ ಏನ್ ಮಾಡಿದ್ರು ಅವ್ರನ್ನ ಹಿಡಿದ್ಬಿಟ್ಟು ಅವ್ರ ಫೋಟೋ ನಂಬರ್ ಎಲ್ಲ ತೆಗೆದ್ಬಿಟ್ಟು ಅವರಿಗೆ ಎಲ್ಲ ಜಗಳ ಮಾಡ್ತಾರೆ ನಿಂತ್ಕೊಂಡು. ಆದ್ರೆ ಅಪಘಾತಕ್ಕೊಳಗಾದಂತಹ ವ್ಯಕ್ತಿಯನ್ನ ಕೂಡಲೇ ಅವ್ರಿಗೆ ಸಂಬಂಧಪಟ್ಟಂತಹ ಪರಿಹಾರ ರೂಪದಲ್ಲಿ ಈ ನ್ಯಾಯವನ್ನ ಕೂಡ ಒದಗಿಸೋ ಕೆಲಸ ಅಂತಂದಾಗ ಪೊಲೀಸ್ ಸ್ಟೇಷನ್ಗೆ ಕೂಡ ರಿಪೋರ್ಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅವ್ರು ಒಪ್ತಿರಂಗಿಲ್ಲ ಅಲ್ಲಿ, ಏ ನನಗೆ ಗೊತ್ತಿಲ್ಲ ನಾನು ಮಾಡಿಲ್ಲ ಹಂಗೆ ಅಂತ ಹೇಳ್ತಾರೆ. ಹಾಗಾಗಿ ಪೊಲೀಸರಿಗೆ ಅವ್ರನ್ನ ಒಪ್ಪಿಸ್ಬಿಟ್ರೆ ಅವರು ನ್ಯಾಯ ಅನ್ಯಾಯ ಯಾರ್ದು ಯಾರ ಕಡೆಯಿಂದ ಏನಾಗಿದೆ ಅಂತ ಅನ್ನೋದನ್ನ ಅವ್ರು ಬಗೆಹರಿಸ್ತಾರೆ. ಆಸ್ಪತ್ರೆಯಲ್ಲಿ ಪ್ರಾಬ್ಲಮ್ ಆಗಿತ್ತು, ಗಾಯ ಆಗಿತ್ತು, ಅಪಘಾತ ಆಗಿತ್ತು ಅಂದ್ರೆ ಚಿಕಿತ್ಸೆಯನ್ನು ಅಲ್ಲಿ ಸುಲಭವಾಗಿ ಕೊಡ್ತಾರೆ. ಮೊದ್ಲು ಎಲ್ಲ ಈ ತರ ಇರಲಿಲ್ಲ, ಇವಾಗ ಒಳ್ಳೆ ಬೆಳವಣಿಗೆ ಆಯ್ತು ಅಂತ ಹೇಳ್ಬೋದು. ನ್ಯಾಷನಲ್ ಹೈವೇಗಳಲ್ಲಿ ಎಲ್ಲ ತುಂಬಾ ಆಕ್ಸಿಡೆಂಟ್ ಆದಾಗ ತುಂಬಾ ತೊಂದರೆ ಇತ್ತು, ಅಲ್ಲಿ ಕೂಡ ಅರ್ಜೆಂಟ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಕೂಡ ಆಸ್ಪತ್ರೆ ವ್ಯವಸ್ಥೆ ಕೂಡ ಆಗಿದೆ. ಈಗ ಪೊಲೀಸರು ಮೊದಲಿನಂಗಿಲ್ಲ, ಇವಾಗ ಸಾಕಷ್ಟು ಜನಸ್ನೇಹಿಯಾಗಿ ಇದ್ದಾರೆ, ಅವ್ರ ವರ್ತನೆಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಮತ್ತು ಮೇಲಾಧಿಕಾರಿಗಳು ನೀವು ಯಾವತ್ತೂ ಜನರ ಜೊತೆಗೆ ಒಳ್ಳೆ ರೀತಿಯಲ್ಲಿ ವರ್ತನೆ ಮಾಡಬೇಕಂತಾನು ಹೇಳ್ತಾರೆ. ತುಂಬಾ ಸಂತೋಷ ಸರ್ ಈ ಬಗ್ಗೆ ಧೈರ್ಯದ ಮಾಹಿತಿಯನ್ನ, ಅಂದ್ರೆ ನಮ್ಮ ಜನಗಳು ಯಾರಾದರೂ ಅಪಘಾತ ಆದಾಗ ತಾವು ಮುನ್ನುಗ್ಗಿ ಅವರಿಗೆ ಸಹಾಯ ಮಾಡಕ್ಕೆ ಹೋಗಬೇಕು ಅಂತ ಅನ್ನೋ ಮಾತನ್ನ ನೀವು ಹೇಳದಂಗಾಯ್ತು. ತುಂಬಾ ಧನ್ಯವಾದ ಎಲ್ಲ ನಮ್ಮ ಕೇಳುಗರ ಪರವಾಗಿ. ನಮಸ್ಕಾರ.
1: ನಮಸ್ಕಾರ ಸರ್, ಧನ್ಯವಾದಗಳು.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ .nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
3: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
4: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
3: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:07:22. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಎಂದಿನಂತೆ ನಿಮಗೋಸ್ಕರ ಪ್ರಶ್ನೆಗಳೊಂದಿಗೆ ನಾನಂತೂ ರೆಡಿಯಾಗಿದ್ದೀನಿ. ನೀವು ಸಹ ಉತ್ತರ ಕೊಡೋದಕ್ಕೆ ರೆಡಿಯಾಗಿ ಕಾಯ್ತಾ ಕೂತಿದ್ದೀರಾ ಅಂತ ಭಾವಿಸ್ತಾ ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಹೇಳ್ತಾ ಇರೋದು ನಾನು ಆರ್ಜೆ ಸಿಂಧು. ಕಾರ್ಯಕ್ರಮದಲ್ಲಿ ನೀವು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಳಿಸಬಹುದು ಸಂದೇಶದ ಮೂಲಕ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳುಹಿಸಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಳುಹಿಸಬಹುದು. ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನು ಕಳಿಸಬೇಕಾದಂತಹ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಲಾಗುತ್ತೆ. 9490901013 ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನು ಕಳುಹಿಸಬಹುದು. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ನೀವೆಲ್ಲರೂ ರೆಡಿ ಇದ್ದೀರಾ ತಾನೇ? ಹಾಗಾದರೆ ಫಸ್ಟ್ ಕ್ವಶನ್ ಬರ್ತಾ ಇದೆ.

ಈಗ ಕೇಳಿಸ್ಕೊಳ್ಳಿ. ಭಾರತದ ಮೊದಲ ಮ್ಯೂಸಿಕಲ್ ರೋಡ್ ಸಂಗೀತ ರಸ್ತೆ ಎಲ್ಲಿದೆ? ಭಾರತದ ಮೊದಲ ಮ್ಯೂಸಿಕಲ್ ರೋಡ್ ಅಥವಾ ಸಂಗೀತದ ರಸ್ತೆ ಎಲ್ಲಿದೆ ಅನ್ನೋದು ನಮ್ಮ ಮೊಟ್ಟ ಮೊದಲ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸುವುದಕ್ಕೆ ನಿಮಗೆ ಎಂದಿನಂತೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ.

ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಕಾರ್ಯಕ್ರಮದಲ್ಲಿ ಮೊದಲ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನಮ್ಮ ಇನ್ಬಾಕ್ಸ್ ತುಂಬಾ ತುಂಬಿಸಿದ್ದಾರೆ ನಮ್ಮ ಪ್ರೀತಿಯ ಕೇಳುಗರು. ಹಾಗಾದ್ರೆ ಸರಿಯಾದ ಉತ್ತರವನ್ನ ಕೊಟ್ಟರು ಯಾರ್ಯಾರು ಅಂತ ನೋಡುವಂತಹ ಸಮಯ. ನೇತ್ರಾ ಅವರು ಕೆಂಗೇರಿನಿಂದ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂ ಬೆಂಗಳೂರು, ಹೊನ್ನೂರು ಅಲಿ ಅನಂತಪುರ, ಚಂದ್ರಪ್ಪ ಉತ್ತರಹಳ್ಳಿ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂ, ನವೋದಯ ನಾಗರಾಜ್, ಸುಬಾನ್ ಕೋರಿ ಹಂಪಸಾಗರ, ಸೋಮಶೇಖರ್ ಶಾಮನೂರು, ಉದಯ್ ಕರ್ಕೇರ, ರೂಪಾ ಪಾಂಡುರಂಗರಾವ್ ಹಾಗೂ ಶಾಂತಾಚಾರ್ ಬಡಿಗೇರ್ ಹರಿಹರ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಏನು ಅಂತ ನೋಡುವಂತಹ ಸಮಯ. ಸರಿಯಾದ ಉತ್ತರ ಪ್ರಶ್ನೆ ಏನಾಗಿತ್ತು ಅಂತಂದರೆ, ಭಾರತದ ಮೊದಲ ಮ್ಯೂಸಿಕಲ್ ರೋಡ್ ಅಂದರೆ ಸಂಗೀತದ ರಸ್ತೆ ಎಲ್ಲಿದೆ ಅನ್ನೋದು ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಮುಂಬೈ. ಮುಂಬೈ ಬಾಂಬೆ ಅಂತ ಏನು ಕರಿತೀವಿ, ಮುಂಬೈನಲ್ಲಿ ಕೋಸ್ಟಲ್ ರಸ್ತೆ, ನಾರಿಮನ್ ಪಾಯಿಂಟ್ ಮತ್ತು ವರ್ಲಿ ನಡುವೆ ಇರುವಂತಹ ರಸ್ತೆ ಇದು. ಇಲ್ಲಿ 500 ಮೀಟರ್ಗಳಷ್ಟು ಉದ್ದದ ರಸ್ತೆಯ ಮೇಲೆ ವಾಹನಗಳು ನಿರ್ದಿಷ್ಟವಾದ ವೇಗದಲ್ಲಿ ಚಲಿಸಿದಾಗ ರಸ್ತೆಯ ಮೇಲ್ಮೈಯಲ್ಲಿರುವ ವಿಶೇಷವಾದ ವಿನ್ಯಾಸಗಳಿಂದಾಗಿ ಜೈ ಹೋ ಗೀತೆ ಕೇಳಿಸುತ್ತೆ. ಸ್ಲಮ್ಡಾಗ್ ಮಿಲೇನಿಯರ್ ಚಿತ್ರದಲ್ಲಿರುವಂತಹ ಜೈ ಹೋ ಹಾಡನ್ನು ನೀವೆಲ್ಲರೂ ಕೇಳಿರಬಹುದು. ಎ ಆರ್ ರೆಹಮಾನ್ ರವರ ಸಂಗೀತವಿರುವಂತಹ ಈ ಹಾಡು, ವಾಹನಗಳು ರಸ್ತೆಯ ಮೇಲೆ ಹೋದಾಗ ಈ ಹಾಡು ಕೇಳಿಸುವಂತಹ ವಿನ್ಯಾಸವನ್ನು ಇಲ್ಲಿ ಮಾಡಲಾಗಿದೆ. ಹಾಗೆ ಈ ರಸ್ತೆಯನ್ನು ಮಾಡುವಂತಹ ಉದ್ದೇಶ ಏನು ಅಂತಂದರೆ, ಸ್ಪೀಡ್ ಕಂಟ್ರೋಲ್, ವೇಗವನ್ನು ಮಿತಿಗೊಳಿಸಿದಕ್ಕೋಸ್ಕರ. ಅಂದರೆ ಒಂದು ನಿರ್ದಿಷ್ಟ ವೇಗದಲ್ಲಿ ಹೋದಾಗ ಮಾತ್ರ ಆ ರೀತಿಯ ಸಂಗೀತ ಕೇಳಿಸಬೇಕು. ಆ ರೀತಿ ವಿನ್ಯಾಸ ಮಾಡಲಾಗಿರುವಂತಹ ರಸ್ತೆ ಇದು. ಕಾರ್ಯಕ್ರಮದಲ್ಲಿ ಎರಡನೇ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಮೊದಲನೇ ಪ್ರಶ್ನೆ ಹಾಗೂ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎರಡನೇ ಪ್ರಶ್ನೆ ಕಡೆಗೆ ಹೋಗೋಣ. ಎರಡನೇ ಪ್ರಶ್ನೆ, PMO ಪ್ರಧಾನಮಂತ್ರಿಯವರ ಅಧಿಕೃತ ಕಚೇರಿಯ ನೂತನ ಹೆಸರೇನು? PMO ಅಥವಾ ಪ್ರಧಾನಮಂತ್ರಿಯವರ ಕಚೇರಿಯ ನೂತನ ಹೆಸರೇನು ಅನ್ನೋದು ನಮ್ಮ ಎರಡನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ಕಳಿಸೋಕೆ ಮತ್ತೆ ಎಂದಿನಂತೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ ಅಂತ ಹೇಳ್ತಾ, ಮುಂದೆ ಬರ್ತಾ ಇದೆ ನಿಸನಿಹಕ್ಕೆ ಬಂದರೆ ಹಾಡು. ಸೋನು ನಿಗಮ್ರವರ ಧ್ವನಿಯಲ್ಲಿ ನಿಮಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಕೇಳುಗರೆ, ನಿಮ್ಮ ಪ್ರೀತಿಯ ಸಂದೇಶಗಳು ಬಂದು ತಲುಪಿದೆ, ಹಾಗೆ ಉತ್ತರಗಳು ಸಹ ಆಲ್ಮೋಸ್ಟ್ ಉತ್ತರ ಕೊಟ್ಟವರೆಲ್ಲರೂ ಸರಿಯಾದ ಉತ್ತರನೇ ಕೊಟ್ಟಿದ್ದೀರಾ ಅನ್ನೋದು ಸಂತೋಷದ ವಿಷಯ. ಹಾಗಾದರೆ ಸರಿಯಾದ ಉತ್ತರ ಕೊಟ್ಟ ಮೊದಲಿಗರ ಹೆಸರನ್ನು ಓದುವಂತಹ ಸಮಯ. ಜಯಶ್ರೀ ಸುನೀಲ್ ರಾಜಾಜಿ ನಗರದಿಂದ, ಜಗದಾಂಬಿಕಾ ಹಂಸವೇಣಿ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರು, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್, ಶ್ರಾವ್ಯ ಹರಿಹರ, ಪ್ರಸನ್ನಕುಮಾರ್ ದಾವಣಗೆರೆ, ಕಾವ್ಯ ಅಶೋಕ್, ಆನಂದ ಆಧೋನಿ, ಎಸ್ಎಂ ಶೋಭಾ ಹಾಸನ, ದೇವಿಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ನೋಬೆಲ್ ಟೈಲರ್ ಮುನಿರಾಬಾದ್ ಡ್ಯಾಂ, ಗುರುರಾಜ ಕುಟುಂಬ ವಿರೂಪಾಕ್ಷಪುರ, ಎನ್ಜಿ ಬಸವರಾಜ್ ಚಿತ್ರದುರ್ಗ, ವಾಣಿಶ್ರೀ ಧಾರವಾಡ. ಸರಿಯಾದ ಉತ್ತರ ಕೊಟ್ಟ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಂದೇಶವನ್ನು ಕಳಿಸ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗಾದರೆ ಸರಿಯಾದ ಉತ್ತರ ಹಾಗೂ ಪ್ರಶ್ನೆ ಏನಿತ್ತು ಅಂತ ನೋಡುವ ಸಮಯ. ಹಿಂದಿನ ಪ್ರಶ್ನೆ ಆಗಿತ್ತು, ಪಿಎಂಒ ಅಥವಾ ಪ್ರಧಾನಮಂತ್ರಿಯವರ ಕಚೇರಿಯ ನೂತನ ಹೆಸರೇನು ಅನ್ನೋದು ಹಿಂದಿನ ಪ್ರಶ್ನೆ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಸೇವಾ ತೀರ್ಥ. ಈ ಹೆಸರಿನ ಕೆಳಗೆ ಕೆತ್ತಲಾದ ಧ್ಯೇಯವಾಕ್ಯ ನಾಗರಿಕ್ ದೇವೋ ಭವ ಅನ್ನುವಂತಹ ಧ್ಯೇಯವಾಕ್ಯವನ್ನು ಕೆತ್ತಲಾಗಿದೆ. ಸೇವಾ ತೀರ್ಥ ಅನ್ನೋದು ಪ್ರಧಾನಮಂತ್ರಿಯವರ ನೂತನ ಕಚೇರಿಯ ಹೆಸರು. ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ ಬರ್ತಾ ಇದೆ ನಿಮ್ಮೆಲ್ಲರಿಗೋಸ್ಕರ. ಭಾರತದ ಶಾಸಕಾಂಗ ಇತಿಹಾಸದಲ್ಲಿ ಮೊದಲ ಬಾರಿಗೆ ಶಾಸಕರ ಹಾಜರಾತಿಯನ್ನ ದಾಖಲಿಸಲು ಕೃತಕ ಬುದ್ಧಿಮತ್ತೆ ಅಥವಾ ಎಐ ಆಧಾರಿತ ಫೇಸ್ ರೆಕಗ್ನಿಷನ್ ತಂತ್ರಜ್ಞಾನ ಬಳಸಿದ ಮೊದಲ ರಾಜ್ಯ ಯಾವುದು? ಪ್ರಶ್ನೆ ಮತ್ತೊಮ್ಮೆ. ಭಾರತದ ಶಾಸಕಾಂಗ ಇತಿಹಾಸದಲ್ಲಿ ಮೊದಲ ಬಾರಿಗೆ ಶಾಸಕರ ಹಾಜರಾತಿಯನ್ನ ದಾಖಲಿಸಲು ಕೃತಕ ಬುದ್ಧಿಮತ್ತೆ ಅಥವಾ ಎಐ ಆಧಾರಿತ ಫೇಸ್ ರೆಕಗ್ನಿಷನ್ ಅನ್ನ ತಂತ್ರಜ್ಞಾನವನ್ನ ಬಳಸಿದ ಮೊದಲ ರಾಜ್ಯ ಯಾವುದು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡೋದಕ್ಕೆ ಮತ್ತೊಮ್ಮೆ ನಿಮ್ಗೆ ಸಿಗ್ತಾ ಇದೆ ಮತ್ತೊಂದು ಸುಮಧುರ ಹಾಡಿನ ಕಾಲಾವಕಾಶ. ಹಾಡು ಕೇಳ್ತೀ, ಕೇಳ್ತಾ ಕೇಳ್ತಾ ಹಾಗೆ ಸರಿಯಾದ ಉತ್ತರವನ್ನ ಯೋಚನೆ ಮಾಡಿ ಕಳುಹಿಸಿ.

ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನಮ್ಮ ಹಿಂದಿನ ಪ್ರಶ್ನೆ, ಎಐ ಜನರೇಟೆಡ್ ಫೇಸ್ ರೆಕಗ್ನಿಷನ್ ಅನ್ನು ಯಾವ ಶಾಸಕಾಂಗ ಸಭೆಯಲ್ಲಿ, ಯಾವ ಯಾವ ರಾಜ್ಯದಲ್ಲಿ ಮೊದಲನೇ ಬಾರಿ ಅಳವಡಿಸಲಾಗಿದೆ ಎನ್ನುವ ಪ್ರಶ್ನೆಯನ್ನು ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡುವ ಸಮಯ. ಸುಧಾ ನಾರಾಯಣ್, ಕೆಹಳ್ಳಿ, ರಾಕೇಶ್ ಹರಿಹರ, ಬಸವೇಶ್ ಪಟೇಲ್ ದಾವಣಗೆರೆ, ಗಂಗು ಪೂಜಾರಿ ಇಂಡಿ, ಸಿದ್ದಲಿಂಗಮೂರ್ತಿ ಸಿರಿಗೆರೆ, ನಾಗರಾಜ್ ಚೌಧರಿ, ಸೋನು ಚಿತ್ರದುರ್ಗ, ರೀತಿ ಎಸ್ ರಾವ್ ಆರ್ಆರ್ ನಗರ, ಎಸ್ ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರಿ ನಗರ, ಗಾಯತ್ರಿ ಧಾರವಾಡ, ಸಿದ್ದು ಗಾವಡೆ ರಾಮನಕೊಪ್ಪ, ವರಲಕ್ಷ್ಮಿ ಪೀಣ್ಯ, ಅನಿಲ್ ಬಿಷ್ಟಣ್ಣನವರ್ ಶಮನೇವಾಡಿ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿತ್ತು. ಹಾಗೆಯೇ ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಪ್ರಶ್ನೆ ಆಗಿತ್ತು, ಭಾರತದ ಶಾಸಕಾಂಗ ಇತಿಹಾಸದಲ್ಲಿ ಮೊದಲ ಬಾರಿಗೆ ಶಾಸಕರ ಹಾಜರಾತಿಯನ್ನು ದಾಖಲಿಸಲು ಕೃತಕ ಬುದ್ಧಿಮತ್ತೆ ಅಥವಾ ಎಐ ಆಧಾರಿತ ಫೇಸ್ ರೆಕಗ್ನಿಷನ್ ತಂತ್ರಜ್ಞಾನ ಬಳಸಿದ ಮೊದಲ ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಆಂಧ್ರಪ್ರದೇಶ. ಆಂಧ್ರಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸಿ ಭಾಗವಹಿಸ್ತಾ ಇರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಯಾರ್ಯಾರ ಹೆಸರನ್ನ ಇನ್ನೂ ಬಂದಿಲ್ಲ ನಿಮ್ಮ ಹೆಸರು ಅಂತ ಬೇಸರದಲ್ಲಿದ್ದೀರಿ, ಅವರೆಲ್ಲ ಉತ್ತರವನ್ನು ಕಳಿಸ್ತಾ ಇರಿ. ಖಂಡಿತವಾಗ್ಲೂ ಸರಿಯಾದ ಉತ್ತರಕ್ಕೆ ನಿಮ್ಮ ಹೆಸರನ್ನ ಓದಲಾಗುತ್ತೆ. ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಬರ್ತಾ ಇದೆ. ಭಾರತದ ಸಶಸ್ತ್ರ ಪಡೆಗಳ ನೂತನ ಮುಖ್ಯಸ್ಥರು ಯಾರು? ಭಾರತದ ಸಶಸ್ತ್ರ ಪಡೆಗಳ ನೂತನ ಮುಖ್ಯಸ್ಥರು ಯಾರು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸೋಕೆ ಮತ್ತೊಮ್ಮೆ ಸಿಗ್ತಾ ಇದೆ ಇನ್ನೊಂದು ಹಾಡು. ಮತ್ತೊಂದು ಹಾಡು ಮೈನಾ ಚಿತ್ರದ್ದು ನಿಮಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 3:43:05. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳು ಬಂದು ತಲುಪಿವೆ ಅಂತ ಹೇಳ್ತಾ, ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿರುವಂತಹ ಕೇಳುಗರ ಹೆಸರನ್ನ ನೋಡುವ ಸಮಯ. ರಘುನಾರಾಯಣ್ ಅವರು ಬೆಂಗಳೂರಿನಿಂದ, ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ, ಗೋಪಾಲಕೃಷ್ಣ

ಆರ್ ಹರಿಹರ, ಬಿಳಿಬಾವಿಯಿಂದ ಮಂಜುನಾಥ್ ಇಂದರಗಿ, ಸಿದ್ದುಗಾವಡೆ ರಾಮನಕೊಪ್ಪ, ವೇದಶೆಟ್ಟಿ ಕಾಳವರ ಕುಂದಾವರ, ಹರೀಶ್ ಮಲ್ಲೇಶ್ವರ, ರಾಜು ಮಸಲಿ ಸೋಲಾಪುರ್. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿತ್ತು. ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ, ಹಿಂದಿನ ಪ್ರಶ್ನೆಯಾಗಿತ್ತು, ಭಾರತದ ಸಶಸ್ತ್ರ ಪಡೆಗಳ ನೂತನ ಮುಖ್ಯಸ್ಥರು ಯಾರು? ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಭಾರತದ ಸಶಸ್ತ್ರ ಪಡೆಗಳ ನೂತನ ಮುಖ್ಯಸ್ಥರು ಯಾರು ಅನ್ನೋದು ನಮ್ಮ ಹಿಂದಿನ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಲೆಫ್ಟಿನೆಂಟ್ ಜನರಲ್ NS ರಾಜಾ ಸುಬ್ರಹ್ಮಣಿ. ಲೆಫ್ಟಿನೆಂಟ್ ಜನರಲ್ MS ರಾಜಾ ಸುಬ್ರಹ್ಮಣಿ ಇವರು ಭಾರತದ ಸಶಸ್ತ್ರ ಪಡೆಗಳ ನೂತನ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೋಡಿದ್ರಿ. ಹಾಗಾದ್ರೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ನಿಮಗೋಸ್ಕರ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಬರ್ತಾ ಇರೋ ಕೊನೆಯ ಪ್ರಶ್ನೆ, ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಸ್ಪರ್ಧೆಯಲ್ಲಿ ವಿಜೇತರಾದ ಭಾರತದ ತಂಡದ ನೇತೃತ್ವ ವಹಿಸಿದ್ದವರು ಯಾರು? ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಸ್ಪರ್ಧೆಯಲ್ಲಿ ಭಾರತದ ತಂಡ ಗೆದ್ದಿದೆ. ಈ ತಂಡದ ನೇತೃತ್ವವನ್ನು ವಹಿಸಿದ್ದವರು ಯಾರು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ ಜಸ್ಟ್ ಮಾತಲ್ಲಿ ಹಾಡು ನಿಮಗೋಸ್ಕರ ಕೇಳಿ, ಎಂಜಾಯ್ ಮಾಡಿ.

ಗೋಪಾಲಕೃಷ್ಣ ಆರ್ ಹರಿಹರ, ಡೇವಿಡ್ ಟೇಲರ್, ಮುನಿರಾಬಾದ್ ಡ್ಯಾಮ್. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟಂತ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಹಿಂದಿನ ಪ್ರಶ್ನೆ ಆಗಿತ್ತು, ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಸ್ಪರ್ಧೆಯಲ್ಲಿ ವಿಜೇತರಾದ ಭಾರತದ ತಂಡದ ನೇತೃತ್ವ ವಹಿಸಿದ್ದವರು ಯಾರು ಅನ್ನೋದು ನಮ್ಮ ಹಿಂದಿನ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ದೀಪಿಕಾ ಕುಮಾರಿ. ಚೀನಾ ವಿರುದ್ಧದ ಚಿನ್ನದ ಪದಕ ಗೆದ್ದ ದೀಪಿಕಾ ಕುಮಾರಿ ಅಂಕಿತಾ ಬಕತ್ ಮತ್ತು ಕುಂಕುಮ್ ಮೊಹೋದ್ ಅವರ ತಂಡದ ನೇತೃತ್ವ ವಹಿಸಿದ್ದು ದೀಪಿಕಾ ಕುಮಾರಿ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ವಿ. ಪ್ರಶ್ನೆಗಳು ನಿಮಗೂ ಸಹ ಇಷ್ಟ ಆಯಿತು, ಕೊಟ್ಟಂತಹ ಮಾಹಿತಿಗಳು ಎಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸುತ್ತಾ ಈ ಹೊತ್ತಿನ ಪ್ರಸಾರ ಕಾರ್ಯಕ್ರಮಕ್ಕೆ ಟಾಟಾ ಬಾಯ್ ಬಾಯ್ ಹೇಳುವಂತಹ ಸಮಯ. 4 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂದೇಶ್ ಟು ಸೋಲ್ಜರ್ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮೊಂದಿಗೆ ಜೊತೆಯಾಗಿದ್ದು ಆರ್ಜಿ ಸಿಂಧು. ಕೊನೆಯ ಹಾಡು ಬರ್ತಾ ಇದೆ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ. ಅಭಿ ಚಿತ್ರದ ಹಾಡು ನಿಮಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ನಮಸ್ಕಾರ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಗುರುವಾರ ಸಂಜೆ ಸಮಯ ಆಗಿದೆ, 5:01:49. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ. ಅದ್ಭುತವಾದ ಹಾಡುಗಳು, ಮಾತುಕತೆ ಎಲ್ಲವೂ ಈ ಹೊತ್ತು ನಿಮ್ಮ ಜೊತೆ ಆಗುತ್ತೆ. ಇದು ಆರ್ ಜೆ ಪ್ರವೀಣ್ ಜೋಯ್ಸ್. ಕಾರ್ಯಕ್ರಮನ ಶುರು ಮಾಡೋಣ. ಮುಡಿಬರ್ತಾ ಇದೆ ಕರಾವಳಿ ಗೀತೆ, ವಾಸುಕಿ ವೈಭವ್ ಹಾಗೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ನಿಮ್ಮೆಲ್ಲರಿಗಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಕ್ಷೇತ್ರದಿಂದ ಕೇಳ್ತಾನೆ ಚಿನ್ಮಾಡ್ರಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ್ ಬಿಲ್ಲು.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕ್ ರೀ ಮ್ಯಾಜಿಕಲಿ ಯಾರ್ಸ್. 5:09 ನಾನ್ ಸ್ಟಾಪ್ ಸಂಜೆಯಲ್ಲಿ ಅದ್ಭುತವಾದ ಗೀತೆಗಳು ಸಿದ್ ಶ್ರೀರಾಮ್ರವರ ಧ್ವನಿಯಲ್ಲಿ ಇದುವರೆಗೂ ಮೂಡಿ ಬಂತು. ನೀ ಸಿಗೋವರೆಗೂ ಅದ್ಭುತವಾದ ಹಾಡು ಬಚರಂಗಿ ಚಿತ್ರದಿಂದ ನಿಮ್ಮೆಲ್ಲರಿಗಾಗಿ ಮುಡಿಯುವಂತಹ ಗೀತೆ ಇದಾಗಿತ್ತು. ಇನ್ನು ಮಾತುಕತೆಯೊಂದಿಗೆ ಶುರು ಮಾಡುವಂತಹ ಸಮಯ ಈ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆಯನ್ನು. ಇನ್ನು ಇವತ್ತಿನ ಮಾತುಕತೆ ಅತ್ಯಂತ ಸುಲಭ ಹಾಗೆ ವಿಶೇಷ ಅಂತ ನನಗನ್ಸುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ನಗರ ಅಂದಮೇಲೆ ಆ ನಗರದಲ್ಲಿ ಒಂದಿಷ್ಟು ಪ್ರತಿಮೆಗಳು ಇರಲೇಬೇಕು. ಪ್ರತಿಮೆ ಅದರ ಹಿಂದಿರುವಂತಹ ಒಂದು ಇತಿಹಾಸ, ಆ ನಗರದ ವಿಶೇಷತೆಗಳು, ಆ ನಗರವನ್ನು ಕಟ್ಟಿದವರ ಪ್ರತಿಮೆಗಳು, ಹೀಗೆ ಎಲ್ಲ ರೀತಿಯ ಪ್ರತಿಮೆಗಳನ್ನು ಒಂದು ನಗರದಲ್ಲಿ ನಾವು ನೋಡಬಹುದು. ಆದರೆ ಪ್ರಪಂಚದ ಯಾವ ನಗರದಲ್ಲಿ ಅತ್ಯಂತ ಹೆಚ್ಚಿನ ಪ್ರತಿಮೆಗಳಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ನಿಮ್ಮ ಉತ್ತರ ಏನಾಗಬಹುದು? ಯಾವ ನಗರ ಇರಬಹುದು ಅತ್ಯಂತ ಹೆಚ್ಚಿನ ಸ್ಟ್ಯಾಚ್ಯೂಗಳಿರುವಂತಹ ಒಂದು ನಗರ, ಪ್ರತಿಮೆಗಳು ಇರುವಂತಹ ನಗರ ಯಾವುದು ಗೊತ್ತಾ? ಗೊತ್ತಿದೆ, ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ವಾಟ್ಸಪ್ ಸಂಖ್ಯೆ 9408090013. ಇದೇ ರೀತಿ ಅತ್ಯಂತ ಹೆಚ್ಚಿನ ಪ್ರತಿಮೆಗಳನ್ನು ಒಳಗೊಂಡಿರುವಂತಹ ಒಂದು ಪಟ್ಟಣವನ್ನು ನಾವು ಸುತ್ತಾಡೋಣ ನಾನ್ ಸ್ಟಾಪ್ ಸಂಜೆಯಲ್ಲಿ. ಸಂದೇಶಗಳನ್ನು ಕಳಿಸ್ಕೊಡಿ. ಯಾವ ದೇಶದ ಯಾವ ಪಟ್ಟಣ ಇದು, ಯಾವ ಊರಿದು ಅತ್ಯಂತ ಹೆಚ್ಚಿನ ಪ್ರತಿಮೆಗಳನ್ನು ತನ್ನಲ್ಲಿ ಇಟ್ಕೊಂಡಿರುವಂತಹ ಊರು, ಸಂದೇಶವನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909013. ಕೇಳ್ತಾರೆ ಚೂನ್ ಮಾಡಿರಿ. ಇದು ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೈನ್ಬೋ.

ಆಕಾಶವಾಣಿ ಬೆಂಗಳೂರು ನಿಲಯದ ಈ ಸಂಜೆ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಮೀಡಿಯಂ ಎಂ ತರಂಗಾಂತರ 490.1 meter ಅಂದರೆ 600 kHz. ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ವಿನ್ನಾರವಿ ಮಾಡುವ ನಮಸ್ಕಾರ. ಈಗ ಸಮಯ 5:30:20. ಎಲ್ಲ ಕೇಳುಗರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

ಗಿರ್ಮಿಟ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿಬರಲಿದೆ. ಶ್ರೀಕೃಷ್ಣ @gmail.com ಚಿತ್ರದ ಹಾಡು ಸೋನು ನಿಗಮ್ ಹಾಗೂ ಸೈಂಧವಿ ಅವರ ಧ್ವನಿಯಲ್ಲಿ. ಗೀತ ರಚಿಸಿದವರು ಕವಿರಾಜ್, ಸಂಗೀತ ಸಂಯೋಜಕರು ಅರ್ಜುನ್ ಜನ್ಯಾ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆಗೆ ದನಿಯಾಗಿದ್ದಾರೆ ಪಂಚಮ್ ಜೀವ ಹಾಗೂ ಶ್ರೇಯ ಅಯ್ಯರವರ ಸ್ವರದಲ್ಲಿ ಸಾಕತ್ ಚಿತ್ರದ ಹಾಡು. ಗೀತ ರಚಿಸಿದವರು ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜಕರು ಜುದುವಾ ಸಂಡೇ.

ಗಿರ್ಮಿಡಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅನುರಾಗ್ ಕುಲಕರ್ಣಿ ಅವರ ಸ್ವರದಲ್ಲಿ ಶ್ಯಾಮ್ ಸಿಂಗ್ ರಾಯ್ ಚಿತ್ರದ ಹಾಡು. ಕವಿರಾಜ್ ಅವರ ಗೀತರಚನೆಗೆ ಸಂಗೀತ ಸಂಯೋಜನೆ ಮಾಡಿದವರು ಮಿಕ್ಕಿ ಜೆ ಮೇಯರ್.

ಡಾಕ್ಟರ್ ನಿತಿನ್ ಆಚಾರ್ಯ ಹಾಗೂ ಪ್ರಿಯಾ ಯಾದವ್ ಅವರ ಸ್ವರದಲ್ಲಿ ಈಗ ಮೂಡಿ ಬರುತ್ತಿರುವ ಗೀತೆ ರಿಯಲ್ ಎಸ್ಟೇಟ್ ಚಿತ್ರದ್ದು. ಗೀತ ರಚನೆ ಹಾಗೂ ಸಂಗೀತ ಸಂಯೋಜನೆ ಮಾಡಿದವರು ಕಾರ್ತಿಕ್ ವೆಂಕಟೇಶ್.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಅರ್ಪಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್ಗೆ.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೆ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.
1: ಕೆಳಗರೆ ಗಮನಿಸಿ, ಇದೊಂದು ಪ್ರಕಟಣೆ. ಇದೇ ಮೇ 16 ಶನಿವಾರ 5:30 ಕರ್ನಾಟಕ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಕುಡಲೂರು ಶ್ರೀ ವಿಕ್ರಮ್ ಸಾಯಿ ಪ್ರಸಾದ್ ಅವರ ಹಾಡುಗಾರಿಕೆ ನಡೆಯಲಿದೆ. ವಯಲಿನ್ ವಿದ್ವಾನ್ ಪರೂರು ಶ್ರೀ ಎಂಎ ಕೃಷ್ಣಸ್ವಾಮಿ, ಮೃದಂಗ ವಿದ್ವಾನ್ ನೆವೇಲಿ ಶ್ರೀ ಸ್ಕಂದ ಸುಬ್ರಹ್ಮಣ್ಯನ್, ಘಟ ವಿದ್ವಾನ್ ಕುಡಲೂರು ಶ್ರೀ ಎಸ್ಎಸ್ ರಮೇಶ್. ಹಾಗೆ ಸಂಗೀತ ನೃತ್ಯ ವೈಭವ ಮೇ 2026, 23 May 2026 ಶನಿವಾರ ಸಂಜೆ 5:30 ಕುಮಾರಿ ವಿದ್ಯಾಶ್ರೀ ಎಂವಿ ಅವರ ಹಾಡುಗಾರಿಕೆ, ವಯೋಲಿನ್ ಶ್ರೀ ವಲ್ಲಭ ರಾಮಾಣಿ, ಮೃದಂಗ ಶ್ರೀ ಜೆ ವಿಶ್ವನಾಥ್. ಸ್ಥಳ: ಇಂದಿರಾನಗರ ಸಂಗೀತ ಸಭೆ, ಪುರಂದರ ಭವನ, 8ನೇ ಮುಖ್ಯರಸ್ತೆ, HAL ಸೆಕೆಂಡ್ ಸ್ಟೇಜ್, ಬೆಂಗಳೂರು. 560008. ದೂರವಾಣಿ ಸಂಖ್ಯೆ 9901980044. ಪ್ರಕಟಣೆ ಕೇಳಿದಿರಿ. ಇದೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: This is Akashvani. The news are read by Abhishek Mukhopadhyay. Prime Minister Narendra Modi today met

ವಾರ್ತಾಪತ್ರ 6:51 ಕೃಷಿ ರಂಗದಲ್ಲಿ ಹೂಕೋಸು ಮತ್ತು ಎಲೆಕೋಸು ಬೆಳೆಗಳಿಗೆ ಬರುವ ರೋಗಗಳು ಈ ಕುರಿತು ಡಾಕ್ಟರ್ ಅಮೋಘವರ್ಷ ಚಿತ್ತರಗಿಯವರೊಡನೆ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಸೋಪಾನೆ ಪದ, 7:45 ಸಿರಿಗಂಧ, 9:15 ರಾಜು ಅನಂತಸ್ವಾಮಿ ಹಾಡಿರುವ ಭಾವಗೀತೆಗಳು ಮೂಡಿಬರಲಿದೆ. 9:30 ನಾಟಕ ಆ ಒಂದು ರಾತ್ರಿ, ರಚನೆ ಭಾರತಿ ಪ್ರಿಯಾ, ನಿರ್ಮಾಣ ರಘುಪತಿ ಹೆಗಡೆ. 10:00 ಆರೋಗ್ಯ ಸಂಚಿಕೆಯಲ್ಲಿ ಮುಕ ದವಡೆ ಚಿಕಿತ್ಸೆ ಕುರಿತು ಡಾಕ್ಟರ್ ಹೇಮಲತಾ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಜಾಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್.

ಇನ್ನು ನಾಳೆ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಅಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:15 ಎಂಡಿ ಪಲ್ಲವಿ ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶಬುಟ್ಟಿ. ಆಕಾಶವಾಣಿಯ ನಿವೃತ್ತ ಹಿರಿಯ ಉದ್ಘೋಷಕರಾದ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಜಾಂಪಣ್ಣ ಅಶಿಹಾಳ್. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ. 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ. ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ನಾಗರಾಜು ಕೆ. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 9:30 ಗಾನಗಂಗೆ. 10:30 ಸುನಹರೇಪಲ್. 11:00 ಸವಿ ನೆನಪು. 11:30 ಕೇಳಿ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಇನ್ನು ನಾಳೆ ಮಧ್ಯಾಹ್ನ 12:00 ವನಿತಾ ವಿಹಾರದಲ್ಲಿ ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ಆರೋಗ್ಯ ಸಂಚಿಕೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಕುಸುಮ್ ಯೋಜನೆ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5:30 ಗಿರ್ನಿ ಬಿಟ್. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ. 6:51 ಕೃಷಿರಂಗದಲ್ಲಿ ಬೇಸಿಗೆಯಲ್ಲಿ ಹಿಪ್ಪು ನೇರಳೆಯಲ್ಲಿ ಬಾಧಿಸುವ ಕೀಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಯಶಿಕಾ ಎಂಪಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನ. 7:45 ಸಿರಿಗಂಧ. 9:15 ಎಂ ಪ್ರಭಾಕರ್ ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಶ್ರೀ ಪ್ರಸಾದ್ ಅವರ ವೀಣಾವಾದನ ಕೇಳುವಿರಿ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

0: ಸಮಯ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕನ್ನಡ ರತ್ನ ಭಂಡಾರ. ಸುಮಾರು 60 ವರ್ಷಗಳ ಹಿಂದೆ ಕ್ಯಾನ್ಸರ್ ಅಂದ್ರೆ ಜನ ಭಯಭೀತರಾಗ್ತಾ ಇದ್ದಿದ್ದು, ಹೆಚ್ಚು ಚಿಕಿತ್ಸಾ ಸೌಲಭ್ಯಗಳು ಇರದೇ ಇದ್ದದ್ದು, ಆಸ್ಪತ್ರೆಗಳಲ್ಲಿ ಕನಿಷ್ಠ ಸೌಕರ್ಯ ಕೂಡ ಇಲ್ಲದೇ ಇದ್ದ ಕಾಲ. ಆಗ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದವರು ಡಾಕ್ಟರ್ ಕೃಷ್ಣ ಭಾರ್ಗವ್. ದೀನ ದುರ್ಬಲರ ಅಶಕ್ತರ ನೋವಿಗೆ ಸ್ಪಂದಿಸಿದವರು. ಡೈರೆಕ್ಟರ್ ಆಗಿದ್ದಾಗಲೂ ಕೂಡ ಆಸ್ಪತ್ರೆಗೆ ಎಲ್ಲರಿಗಿಂತ ಮೊದಲು ಬರ್ತಾ ಇದ್ರು, ಕೊನೆಯಲ್ಲಿ ಹೋಗ್ತಾ ಇದ್ರು ಡಾಕ್ಟರ್ ಕೃಷ್ಣ ಭಾರ್ಗವ್. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ಕಳಸವಾದವರು, ಕಿರಿಯ ವೈದ್ಯರಿಗೆ ಮಾರ್ಗದರ್ಶಕರಾದವರು. ಡಾಕ್ಟರ್ ಕೃಷ್ಣ ಭಾರ್ಗವ್ ವೈದ್ಯಕೀಯ ಕ್ಷೇತ್ರದ ಸಾಧಕರು. ಅವರ ಅನುಭವದ ಮಾತು.
1: ಮೊದಲಿಂದಲೂ ಡಾಕ್ಟರ್ ಆಗಬೇಕು ಅಂತ ಇಷ್ಟ ರೀ. ಸೇವೆ ಮಾಡಬೇಕು ಅಂತಂದರೆ ದಟ್ಸ್ ಎ ಪ್ರೊಫೆಷನ್, ಎಲ್ಲಿ ಹೆಚ್ಚಿಗೆ ಮಾಡ್ಬೋದು ನೋಡ್ರಿ. ಜನಗಳ ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಅದೊಂದೇ ಅಲ್ರಿ. ಹಳೆ ಕಾಲದಲ್ಲಿ ಡಾಕ್ಟ್ರು ಅಂದರೆ ಒಂದು ಸಂಸಾರಕ್ಕೆ ದೇವರಿದ್ದಂಗೆ ಇರ್ತಿದ್ದರಿ ನೋಡ್ರಿ. ಕಷ್ಟ ಸುಖ ತಿಳ್ಕೊಳ್ಳೋದು ಅದೆಲ್ಲ ಮಾಡೋದು ಇತ್ತು. ಅದಕ್ಕೆ ಅದು ಡಾಕ್ಟ್ರ್ ಆಗಬೇಕು ಅಂತ ಭಾಳ ಇಷ್ಟ ಆಯ್ತು ರೀ. ಇದು ನೋಡ್ರಿ, ನಾನು ಪಾಸ್ ಮಾಡಿ 51 ಪಾಸ್ ಮಾಡಿದೆ ರೀ. ಅವರು 1 ಆಸ್ಪತ್ರೆಯಲ್ಲಿ ಕೆ ಆರ್ ಹಾಸ್ಪಿಟ್ಲ್ ಮೈಸೂರಿನಲ್ಲಿ ರೀ. ಆಗಲೇ ನಮ್ಮ ಬ್ಯಾಚ್ನಲ್ಲಿ 45 ಇದ್ದಿದ್ರಿ. ಎಂಟೈರ್ ಅದು ಕಾಲೇಜಲ್ಲೆಲ್ಲ ಮೊತ್ತ ಸೇರಿಸಿದ್ರೆ 200 ಸ್ಟೂಡೆಂಟ್ಸ್ ಇಲ್ಲ, 250 ಸ್ಟೂಡೆಂಟ್ಸ್ ರೀ. ನಾನು ಪಾಠ ಹೇಳಿದ್ದುಂಟು, 250 ಜನಕ್ಕೆ ನಾನು ಪಾಠ ಹೇಳಿದ್ದುಂಟು ರೀ. ಮೈಕ್ ಬರೋಕ್ಕೆ ಮೊದಲು ಬರೀ ಬಾಯಿನಲ್ಲೇ ಕೂಗಿದ್ದಿತ್ತು. ಈಗಲೂ ಕೂಡ ಗಂಟಲು ಕೇಳಿದ್ರೆ ಹೊರಟೋಗ್ತದ್ರಿ ಒಂದಷ್ಟು ದೂರ. ಆ ಕಾಲದಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ಇರಲಿಲ್ಲ. 1958 ಹೇಳ್ತಿದ್ದೇನೆ. ಪೆಥಾಲಜಿಗೆ ಎರಡೇ ಕಡೆ ಇತ್ತು ಇಂಡಿಯಾ ದೇಶದಲ್ಲೆಲ್ಲ, ಲಕ್ನೋ, ಯಾಕಂದರೆ ಎಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೋ, ಎಲ್ಲಿ ಪ್ರೊಫೆಸರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಟ್ರೈನ್ ಮಾಡ್ತಿದ್ದಾರೋ, ಅವ್ರನ್ನ ಚೂಸ್ ಮಾಡಿದ್ರಿ. ಲಕ್ನೋ, ಆಮೇಲೆ ವಿಶಾಖಪಟ್ಟಣಂ ರೀ. ಅಲ್ಲಿ ಆಂಧ್ರ ಮೆಡಿಕಲ್ ಕಾಲೇಜ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಆಫ್ ಪೆಥಾಲಜಿ ಅಂತಿದೆ. ಅಲ್ಲಿ ಹಿಂದೆ ಕೆಲಸ ಮಾಡಿದವರು ಒಳ್ಳೆ ಕೆಲಸ ಮಾಡಿದ್ದಾರೆ ರೀ. ಅವರ ಹೆಸರುಗಳು ಈಗಲೂ ಪೆಥಾಲಜಿನಲ್ಲಿ ಹಳೆ ಕಾಲದಲ್ಲಿ ಇದೆ ರೀ. 1958-60 ನಾನು MD ಮಾಡಿದ್ದು. ಏನೇನು ಆಗಬೇಕೋ ಆಗ್ತವೆ, ಎಂಡೆಮಿಕ್ ಅಂತ ಹೇಳ್ತೀವಿ. ಆ ಎಲೆಗಳಲ್ಲಿ ಬೀಳ್ತದೇನೆ, ಇಳಿ ಬಿತ್ತೋಯ್ತು ಅಂತಂದರೆ ಹಳ್ಳಿ ಜನಕ್ಕೆಲ್ಲ ಗೊತ್ತು, ಇದು ಪ್ಲೇಗ್ ಬಂತು ಅಂತ. ಕಾಲರ, ಸಮ್ಮರ್ ಟೈಮ್ನಲ್ಲಿ ಕಾಲರ ಆದರೆ, ಕಾಲರ ಪ್ಲೇಗು ಬೇಕಾದಷ್ಟು ಕೇಸುಗಳು ನೋಡಿದವ್ರಿ ಅಲ್ಲಿ. ಬೇರೆ ನಾನು ಕಾಲೇಜ್ನಲ್ಲಿ ನೋಡಿರಲಿಲ್ಲ, ಅದಾದಮೇಲೂ ನಾನು ನೋಡಿಲ್ರಿ. ಅಷ್ಟು ಕೇಸ್ ನೋಡ್ತಿದ್ವಿ. ಕೇಸ್ ನೋಡೋದೊಂದೇ ಅಲ್ಲ, ಆಗಿನ ಕೇಳ್ದಲ್ಲಿ ಕೇಳ್ರಿ, ನಾವು ಯಾವ ಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ಬೋದು, ಅದನ್ನ ಗೆಲ್ಬೋದು ಅಂತದ್ದು ಹೇಳ್ತೀನಿ ರೀ. ಆಗೆಲ್ಲ ಸಲೈನ್ ಬಾಟ್ಲ್ ಇಲ್ರಿ ಇಲ್ಲಿ. ಗ್ಲುಕೋಸ್ ಸಲೈನ್ 500 ಬರ್ತದಲ್ಲ, ಆ ಬಾಟ್ಲ್ಸ್ ಇರಲಿಲ್ಲ ಆ ಕಾಲದಲ್ಲಿ. ಆ್ಯಂಪಿಲ್ ಬರೋದ್ರಿ, ಒಂದು ಹಬ್ಬ ಬಂದರೆ 10 ಆ್ಯಂಪಿಲು, 20 ಆ್ಯಂಪಿಲು ಹೊಡೆಯೋದು, ಸಿರಿಂಜ್ಗೆ ಹಾಕೋದು 10 ಸಿರಿಂಜೆ, ಅಥವಾ ಹಬ್ಬ ಬಂದರೆ 20 ಸಿರಿಂಜದು ಆ ಹಾಕೋದು ತಳ್ಳೋದ್ರಿ, ಇನ್ನೊಂದು ಹೊಡೆಯೋದು, ಇನ್ನೊಂದು ಅದಕ್ಕೆ ಹಾಕೋದು ತಳ್ಳೋದ್ರಿ. ಎಷ್ಟು ಜನ ಉದ್ಧಾರ ಇದು ಉಳಿಸಿದ್ವೋ ನಾನು ಹೇಳೋಕ್ಕೆ ಆಗೋದಿಲ್ಲರಿ. ನೋಡಿರಿ ಹೇಗಿದೆ ಅಂತಂದರೆ, ಈಗ ನೀವು ಹಳ್ಳಿಗಳ ಕಡೆ ನೀವು ನೋಡಿಲ್ವೇನೋ, ನಾನು ಕಂಡಿದ್ದೇನೆ ರೀ, ಹುಣಸೂರಿನಲ್ಲೇ ಇಲ್ಲ. 5 ಹಿಮೋಗ್ಲೋಬಿನ್, 6 ಇರ್ತದ್ರಿ, ದುಡಿತಾನೆ ರೀ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿತಾನೆ. ಈ ನಿಮ್ಮ ಸೈನ್ಸಲ್ಲಿ ತೋರಿಸ್ರಿ, ಮೆಡಿಕಲ್ ಸೈನ್ಸಲ್ಲಿ ಕಬ್ಬಿ ಇದ್ರೆ ಯಾಕೆ ಆಗೋದಿಲ್ಲ ಅಂತಂತ ಹೇಳ್ತೀವಲ್ಲ, ನಿಜ ಆಗೋದಿಲ್ಲ, ಆಗಿರಬಾರ್ದು ನಿಜ ಅಷ್ಟರಲ್ಲಿ. ಯಾಕಂದರೆ ದೇಹ ಅನ್ನೋದು ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಳ್ತದ್ರಿ. ನೀವು ಇಷ್ಟೇ ತಿಂದರೂ ಕೂಡ ಹಸುವಾಗ್ತದೆ, ಅದನ್ನ ತಡ್ಕೊಂಡ್ಬಿಟ್ಮೇಲೆ ಮುಂದಕ್ಕೆ ಹೊರಟೋಗ್ತದ್ರಿ, ತಿರುಗಿ ಹಸುವಾಗ್ತಿರಲೇ ಇರೋದಿಲ್ಲರಿ. ನಮ್ಮ ದೇಹದಲ್ಲೇ ಇದೆ ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ. ಔಷಧಿಗಳು ಅದು ಇದೆಲ್ಲ ಎಲ್ಲೋ ಕೆಲವು ಸಮಯದಲ್ಲಿ ಬೇಕು, ಆಮೇಲೆ ಅದು ಅದೇ ಜಾಸ್ತಿ ಆಗಿಬಿಟ್ಟಿದೆ. ಈಗ 68-69 ನಾನು ಕೆನಡಾಕ್ಕೆ ಹೋಗಿದ್ದೆ, ಅದು ಆಮೇಲೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ದೊಡ್ಡ ಕಾನ್ಫರೆನ್ಸಲ್ಲಿ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಪೆಥಾಲಜಿ ಅಂತಿದೆ ರೀ, ಅಲ್ಲಿ ಪ್ರೆಸೆಂಟ್ ಮಾಡಿದೆ ರೀ, ಭಾಳ ಚೆನ್ನಾಗಿದೆ ಅಂತ ಒಪ್ಕೊಂಡು.
2: ಇದು ಇಡೀ ಪ್ರಪಂಚದಲ್ಲೇ ನೀವು ಎರಡನೇವ್ರು ಈ ಥರದ
1: ಆ ಸಮಯದಲ್ಲಿ. ಯಾಕಂದರೆ ಇಟಲಿನಲ್ಲಿ ಒಬ್ಬ ಮಾಡಿದಾನ್ರಿ, ಬರೋಲ್ಡಿ ಅಂತ, ಅವನು 500 ಏನೋ ಹಾರ್ಟ್ನ ಮಾಡಿದಾನ್ರಿ. ಅದನ್ನು ನೋಡಿನೇ ನನಗೂ ಹುಮ್ಮಸ್ ಬಂತು, ನಾನು ಮಾಡೋಣ, ಯಾಕಂದರೆ ಇಂಡಿಯಾ ದೇಶದಲ್ಲಿ ಹೆಂಗಿದೆ ಅಂತ ನೋಡೋಣ ಅಂತ ಹೇಳಿಬಿಟ್ರಿ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ವೈದ್ಯಕೀಯ ಕ್ಷೇತ್ರದ ಸಾಧಕರಾದ ಡಾಕ್ಟರ್ ಕೃಷ್ಣ ಭಾರ್ಗವ್ ಅವರ ನುಡಿಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗ ಸರ್ವರಲಿ.
4: ಸಮಯ 6:20. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
5: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತೆ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಚಿಂತಾಮಣಿ ತಾಲೂಕು ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 70 ವರ್ಷದ ವೆಂಕಟರಮಣಪ್ಪ ಎಂಬುವರು ಕಾಣೆಯಾಗಿದ್ದಾರೆ. ಎತ್ತರ 5.4 ಅಡಿ, ಮಾತನಾಡುವ ಭಾಷೆ ಕನ್ನಡ ಹಾಗೂ ತೆಲುಗು. ಚಹರೆ ಹೀಗಿದೆ: ಕೋಲು ಮುಖ, ಸಾಧಾರಣ ಮೈಕಟ್ಟು, ಓಡಾಡಲು ಸಾಧ್ಯವಾಗದೇ ಇದ್ದು ಅಂಗವಿಕಲನಾಗಿರುತ್ತಾರೆ. ಕಾಣೆಯಾದ ದಿವಸ ಧರಿಸಿದ್ದ ಬಟ್ಟೆ ಬಿಳಿ ಬಣ್ಣದ ಶರ್ಟ್ ಹಾಗೂ ನೀಲಿ ಬಣ್ಣದ ನಿಕ್ಕರ್. ಇವರ ಬಗ್ಗೆ ಯಾರಾದರೂ ಮಾಹಿತಿ ದೊರಕಿದಲ್ಲಿ ಬಟ್ಲಹಳ್ಳಿ ಪೊಲೀಸ್ ಠಾಣೆಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮಾತೃಭಾಷೆ ಅಂತರಂಗದ ಭಾಷೆ. ನಮ್ಮ ತಾಯ್ನುಡಿ, ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
0: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ನೀಟ್ ಯುಜಿ ಹೊಸ ಪರೀಕ್ಷಾ ವೇಳಾಪಟ್ಟಿ ಶೀಘ್ರವೇ ಬಿಡು.

0: ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚಿಲಿ ನಿಯೋಗ ಮಾತುಕತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ, ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ರಾಜ್ಯದಲ್ಲಿ ಔಷಧಿಯ ಗುಣಮಟ್ಟ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್. ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ. ದೇಶಾದ್ಯಂತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವು ಆಡಳಿತಾತ್ಮಕ ವೈಫಲ್ಯವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುವ ಅವರು, ರಾಜ್ಯದ 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಸೇರಿದಂತೆ ದೇಶದ 22 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ತಿಂಗಳುಗಟ್ಟಲೆ ಶ್ರಮಪಟ್ಟು ಈ ಪರೀಕ್ಷೆ ಬರೆದಿದ್ದರು. ಪೋಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತರಬೇತಿ, ಪ್ರಯಾಣ ಸೇರಿದಂತೆ ಸಾಕಷ್ಟು ಖರ್ಚುಗಳನ್ನು ಮಾಡಿದ್ದರು. ಆದರೆ ಕೇಂದ್ರದ ಒಂದು ನಿರ್ಧಾರ ಇಡೀ ವಿದ್ಯಾರ್ಥಿ ಸಮುದಾಯವನ್ನು ಅನಿಶ್ಚಿತತೆ ಮತ್ತು ಸಂಕಷ್ಟಕ್ಕೆ ತಳ್ಳಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು, ಈ ಬಗ್ಗೆ ಪಾರದರ್ಶಕ ಹಾಗೂ ಕಾಲಮಿತಿಯ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಹೊಸ ಪರೀಕ್ಷಾ ವೇಳಾಪಟ್ಟಿಯ ಬಗ್ಗೆ ಕೂಡಲೇ ಸ್ಪಷ್ಟನೆ ನೀಡಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಪ್ರವರ್ತಮಾನಕ್ಕೆ ಬರುತ್ತಿರುವ ತಂತ್ರಜ್ಞಾನ, ಶುದ್ದ ಇಂಧನ ಮತ್ತು ನವೋದ್ಯಮ ಕ್ಷೇತ್ರಗಳಲ್ಲಿ ಕರ್ನಾಟಕದ ಜೊತೆಗೆ ವಾಣಿಜ್ಯ ಬಾಂಧವ್ಯ ಬಲಪಡಿಸಲು ಚಿಲಿ ದೇಶವು ಒಲವು ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪೆರೇಸ್ ಮೆಕೆನ್ನಾ ನೇತೃತ್ವದ ಚಿಲಿ ಗಣರಾಜ್ಯ ಉನ್ನತ ಮಟ್ಟದ ನಿಯೋಗ ವಿಧಾನಸೌಧದಲ್ಲಿಂದು ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿತು. ಬಳಿಕ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ, ಜೈವಿಕ ತಂತ್ರಜ್ಞಾನ, ವೈಮಾಂತರಿಕ್ಷ ಮತ್ತು ಅತ್ಯಾಧುನಿಕ ಸಂಶೋಧನೆಗೆ ಜಾಗತಿಕ ಕೇಂದ್ರವಾಗಿ ರಾಜ್ಯವು ವಿಶ್ವದ ಗಮನ ಸೆಳೆಯುತ್ತಿದೆ ಎಂದು ತಿಳಿಸಿದರು. ಲ್ಯಾಟಿನ್ ಅಮೆರಿಕಾಗೆ ಪ್ರವೇಶ ದ್ವಾರವಾಗಿರುವ ಚಿಲಿಯು ರಾಜ್ಯದ ನವೋದ್ಯಮಗಳು ಜಾಗತಿಕವಾಗಿ ತಮ್ಮ ವಹಿವಾಟು ವಿಸ್ತರಿಸಲು ಮಹತ್ವದ ಅವಕಾಶ ಒದಗಿಸಲಿದೆ ಎಂದು ಸ್ಪಷ್ಟಪಡಿಸಿದರು. ಚಿಲಿ ವಿದೇಶಾಂಗ ಸಚಿವ ಮೆಕಿನ್ನಾ ಮಾತನಾಡಿ, ಕರ್ನಾಟಕದ ಜೊತೆ ಪಾಲುದಾರಿಕೆ ಹೊಂದಲು ಚಿಲಿ ಉತ್ಸುಕವಾಗಿದೆ ಎಂದು ತಿಳಿಸಿದರು. ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ 3 ಇಂದು ಘೋಷಿಸಿದೆ. 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಾಗುವುದು ಎಂದು ತಿಳಿಸಿದೆ. ಈ ಹಂತದಲ್ಲಿ ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಎಲ್ಲಾ ಮತದಾರರು ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ 3 ಹಂತದಲ್ಲಿ ಉತ್ಸಾಹದಿಂದ ಭಾಗವಹಿಸುವಂತೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಜೂನ್ 20 ರಿಂದ 29 ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನಡೆಯಲಿದೆ. ಜೂನ್ 30 ರಿಂದ ಜುಲೈ 29 ಮನೆ ಮನೆಗೆ ತೆರಳಿ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಆಗಸ್ಟ್ 5 ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ. ಆಗಸ್ಟ್ 5 ಸೆಪ್ಟೆಂಬರ್ 4 ಸಾರ್ವಜನಿಕರು ಆಕ್ಷೇಪಣೆಗಳನ್ನು ಸಲ್ಲಿಸಲು ಮತ್ತು ಹೊಸದಾಗಿ ಹೆಸರು ಸೇರಿಸಲು ಅವಕಾಶ ನೀಡಲಾಗಿದೆ. ಅಕ್ಟೋಬರ್ 7 ಕರ್ನಾಟಕದ ಅಂತಿಮ ಪರಿಷ್ಕೃತ ಮತದಾರರ ಪಟ್ಟಿ ಅಧಿಕೃತವಾಗಿ ಬಿಡುಗಡೆಯಾಗಲಿದೆ. ದೇಶಾದ್ಯಂತ ನವೀಕರಿಸಿದ ಮತ್ತು ನಿಖರವಾದ ಮತದಾರರ ಪಟ್ಟಿ ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ. ಎನ್ಎಸ್ಕ್ಯೂ ಔಷಧಿಗಳನ್ನು ಮಾರುಕಟ್ಟೆಯಲ್ಲಿ ನಿಖರವಾಗಿ ಪತ್ತೆಹಚ್ಚಲು ಮತ್ತು ಎನ್ಡಿಪಿಎಸ್ ಔಷಧಗಳ ದುರುಪಯೋಗ ತಡೆಯಲು ನೂತನ ಕಣ್ಗಾವಲು ವ್ಯವಸ್ಥೆಯಾಗಿರುವ ಮಾನಿಟರಿಂಗ್ ಪೋರ್ಟಲ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಔಷಧಿಗಳ ಗುಣಮಟ್ಟ ಉತ್ತಮ ದರ್ಜೆಯಲ್ಲಿ ಇಲ್ಲದಾಗ ಈ ಪೋರ್ಟಲ್ ಮೂಲಕ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಪೋರ್ಟಲ್ನಲ್ಲಿ ಔಷಧೀಯ ಗುಣಮಟ್ಟ ಬಹಿರಂಗಪಡಿಸಿದ ಕೂಡಲೇ ಔಷಧ ಸರಬರಾಜುದಾರರಿಗೆ ಮಾಹಿತಿ ರವಾನೆಯಾಗಲಿದೆ. ಈ ಮೂಲಕ ರಾಜ್ಯದಲ್ಲಿ ಔಷಧೀಯ ಗುಣಮಟ್ಟ ಕಾಪಾಡಬಹುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್.

0: ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಮೈಸೂರು ನಗರ ಅಭಿವೃದ್ಧಿ ಕಾಮಗಾರಿಗಳು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳುವ ಜೊತೆಗೆ ಗುಣಮಟ್ಟದಿಂದ ಕೂಡಿರಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೈಸೂರು ನಗರ ಪ್ರದಕ್ಷಿಣೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ 50 ಕಿಲೋಮೀಟರ್ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಮಾಡಲಾಗುತ್ತಿದ್ದು, ಇಂತಹ ರಸ್ತೆಗಳು ಸುಮಾರು 30 ವರ್ಷಗಳ ಕಾಲ ಸಂಚಾರ ಯೋಗ್ಯವಾಗಿರಲಿದೆ ಎಂದು ಹೇಳಿದ್ದಾರೆ. ಈ ರಸ್ತೆ ಕಾಮಗಾರಿಯಿಂದ ನಗರದಲ್ಲಿ ಸುಗಮ ಸಂಚಾರ ಹಾಗೂ ವಾಹನ ದಟ್ಟಣೆ ಸಮಸ್ಯೆ ಪರಿಹಾರವಾಗಲಿದೆ ಎಂದು ತಿಳಿಸಿದ್ದಾರೆ. ಮಹಾರಾಣಿ ಕಾಲೇಜಿನ 1,400 ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹೊಸ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಖ್ಯಾತ ಟೆನಿಸ್ ಪಟು ರೋಹನ್ ಬೋಪಣ್ಣ ಬೆಂಗಳೂರಿನಲ್ಲಿಂದು ವರಮಾನ ತೆರಿಗೆ ಇಲಾಖೆಯ ಹೊಸ ಕಾಯ್ದೆ ಕುರಿತ ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತೆರಿಗೆದಾರರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ 2025 ಹೊಸ ಕಾಯ್ದೆ ತೆರಿಗೆ ಉತ್ತಮ ಉಪಕ್ರಮವಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ತೆರಿಗೆ ಇಲಾಖೆಯೇ ಪರಿಚಯಿಸಿರುವ ಕರ್ ಸಾಥಿ ಎಐ ಆಧಾರಿತ ಸಂವಹನ ಅಂತರ್ಜಾಲ ವ್ಯವಸ್ಥೆ ನಿಜಕ್ಕೂ ಕಾಯ್ದೆಗೆ ಸಂಬಂಧಿಸಿದ ವಿವಿಧ ಪರಿಚ್ಛೇದಗಳನ್ನು ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗಲಿದೆ ಎಂದರು.
3: Thanks for introducing the chat bot, and I think it'll be definitely a fantastic initiative to all the youngsters who are trying to be entrepreneurs and doing it the right way. Really amazing to see this new initiative. Honestly appreciate the department's efforts to reach out directly to taxpayers, professionals and young citizens. I urge everyone here to engage actively, ask questions and carry this awareness back to your communities. I thank the Income Tax Department for the invitation and I wish Prarambh 2026 all the very best.
2: ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಕರ್ನಾಟಕ ಮತ್ತು ಗೋವಾ ಪ್ರದೇಶದ ತೆರಿಗೆ ಇಲಾಖೆ ಪ್ರಧಾನ ಮುಖ್ಯ ಆಯುಕ್ತರಾದ ವಿದೇಶ ಕಾಲರ, 1961 ಹಳೆ ಕಾಯ್ದೆಯಲ್ಲಿ 5.21 ಲಕ್ಷ ಪದಗಳನ್ನು ಬಳಸಲಾಗಿದ್ದರೆ 2025 ಕಾಯ್ದೆಯಲ್ಲಿ ಇದನ್ನು 2.60 ಪದಗಳಿಗೆ ಇಳಿಸಲಾಗಿದೆ. ಪರಿಚ್ಛೇದಗಳ ಸಂಖ್ಯೆಯನ್ನು 819 530, ಪಠ್ಯಗಳ ಸಂಖ್ಯೆಯನ್ನು 47 ಇಳಿಸಲಾಗಿದೆ. ಅರ್ಜಿ ನಮೂನೆಗಳ ಸಂಖ್ಯೆಯನ್ನು 399 ಹಾಗೂ ನಿಯಮಗಳ ಸಂಖ್ಯೆಯನ್ನು 511 ಇಳಿಸಲಾಗಿದೆ. ಇದರಿಂದ ತೆರಿಗೆದಾರರು ತೆರಿಗೆ ಕಾನೂನನ್ನು ಸುಲಭವಾಗಿ ಸರಳ ಭಾಷೆಯಲ್ಲಿ ಅರ್ಥೈಸಿಕೊಳ್ಳಲು ಅನುಕೂಲವಾಗಲಿದೆ. ಕರ್ಸಾತಿ ಆಪ್ ಬಳಕೆಯಿಂದ ತೆರಿಗೆದಾರರ ಮೊಬೈಲ್ನಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಬಾಗಲಕೋಟೆ ಕ್ಷೇತ್ರದ ಶಾಸಕ ಉಮೇಶ್ ಮೇಟಿ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ಅವರಿಗೆ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಪ್ರಮಾಣ ವಚನ ಬೋಧಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಯುಜಿ ಹೊಸ ಪರೀಕ್ಷೆ ವೇಳಾಪಟ್ಟಿ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚೀನಿ ನಿಯೋಗ ಮಾತುಕತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ. ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ರಾಜ್ಯದಲ್ಲಿ ಔಷಧೀಯ ಗುಣಮಟ್ಟ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್. ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
4: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಕೃಷಿ ರಂಗ ರೈತ ಬಾಂಧವರಿಗೆಲ್ಲ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಕೇಳಿ, ಹೂಕೋಸು ಮತ್ತು ಎಲೆಕೋಸು ಬೆಳೆಗಳಿಗೆ ಬರುವ ರೋಗಗಳು. ಈ ಕುರಿತು ಡಾಕ್ಟರ್ ಅಮೋಘ ವರ್ಷ ಚಿತ್ತರಗಿ ಅವರೊಡನೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ತಿಪ್ಪಟೂರು ತಾಲೂಕು ಕೊಳ್ಳಿಹಟ್ಟಿಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. ಮೊದಲಿಗೆ ಜಾಹೀರಾತು.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗೆ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಆತ್ಮೀಯ ಕೇಳುವರೆ, ತಮಗೆ ಎಲ್ಲರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಎಂದಿನಂತೆ ನಾವು ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇವತ್ತು ಹೂಕೋಸು ಮತ್ತು ಎಲೆಕೋಸು ಈ ವಿಷಯದ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ರೈತರು ಇವತ್ತು ಕಾಲಿಫ್ಲವರ್ ಮತ್ತು ಕ್ಯಾಬೇಜ್ ಬೆಳೆಗಳ ಬಳಸೋದನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದಾರೆ. ಯಾಕೆ ಕಡಿಮೆ ಮಾಡ್ತಾ ಇದ್ದಾರೆ, ಏನು ಕಾರಣ ಇದು, ಹೀಗೆ ಕಡಿಮೆ ಮಾಡಿದರೆ ಮತ್ತೆ ಯಾವ ತರಕಾರಿ ಅವರನ್ನು ಉಪಯೋಗಿಸ್ಕೋತಾ ಇದ್ದಾರೆ, ಹಿಂಗೆ ಒಂದೊಂದಾಗಿ ಮಾಹಿತಿಯನ್ನು ಮಾಡಿಕೊಡೋಣ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಮೋಘ್ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅಮೋಘ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ ಸರ್, ಹಾಗೂ ಎಲ್ಲ ರೈತರಿಗೂ ನನ್ನ ಪರವಾಗಿ ನಮಸ್ಕಾರಗಳು.
6: ಈಗ ಕಾಲಿಫ್ಲವರ್ ಮತ್ತು ಕ್ಯಾಬೇಜ್ ಈ ತರಕಾರಿಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು ಡಾಕ್ಟರ್ ಅಮೋಘ್ ಅವರೇ.
7: ಸರ್, ಈ ಒಂದು ಬೆಳೆಯ ಮಹತ್ವವನ್ನು ತಿಳಿದುಕೊಳ್ಬೇಕಾದ್ರೆ ಯಾಕೆ ಈ ಒಂದು ಬೆಳೆ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಅನ್ನೋದಾದರೆ, ಇದು ಇವುಗಳಲ್ಲಿ ವಿಟಾಮಿನ್ ಸಿ, ಕೆ ಮತ್ತು ಫೈಬರ್ ಹಾಗೂ ಆಂಟಿಆಕ್ಸಿಡೆಂಟ್ಗಳು ಸಮೃದ್ಧವಾಗಿದೆ. ಮತ್ತು ಹೃದಯ ರೋಗ, ಜೀರ್ಣಕ್ರಿಯೆ ಸಮಸ್ಯೆಗಳು ಕಡಿಮೆ ಮಾಡಲು ಇವು ಬಹಳ ಸಹಕಾರಿಯಾಗಿದೆ. ಮತ್ತು ಇದನ್ನು ವರ್ಷಪೂರ್ತಿ ನಾವು ಬೆಳೆಸಬಹುದು. ಮತ್ತು ಕಡಿಮೆ ಅವಧಿಯಲ್ಲಿ ಉತ್ತಮ ಇಳುವರಿಯನ್ನು ನಾವು ಪಡಿಬೋದು. ಮತ್ತು ರೈತರಿಗೆ ಸ್ಥಿರ ಮತ್ತು ನಿರಂತರ ಆದಾಯ ನೀಡುವ ಬೆಳೆಗಳಾಗಿ ಇವೆರಡು ಮಾರ್ಪಾಡಾಗಿದ್ದಾವೆ.
6: ಅಲ್ಲ, ಎಲ್ಲ ನಾವು ಈಗ ಇಷ್ಟು ಇಲ್ಲಿವರೆಗೆ ಅಂದರೆ ಅನೇಕ ವರ್ಷಗಳಿಂದ ನಾವು ಈಗ ಕ್ಯಾಬೇಜ್ ಮತ್ತು ಕಾಲಿಫ್ಲವರ್ ತರಕಾರಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉಪಯೋಗ ಮಾಡ್ತಾ ಇದ್ವಿ. ದಿನನಿತ್ಯ ಅಡುಗೆ ಬಳಕೆಯಲ್ಲಿ ಇವುಗಳ ಪಾತ್ರ ದೊಡ್ಡದಿತ್ತು. ಹೇಗೆ ನಾವು ಟೊಮೆಟೊ ಮತ್ತು ಉಳ್ಳಾಗಡ್ಡೆ ಮತ್ತು ಮೆಣಸಿನ ಕಾಯಿ ಹೇಗೆ ನಾವು ಬಳಸ್ತಿದ್ವು ಅದೇ ಬಳಸ್ತಾ ಇದ್ವಿ. ಆದರೆ ಈಗ ಏನಾಗಿದೆ ಅಂದರೆ, ಈಗ ಜನ ಈ ತರಕಾರಿ, ಈ ಒಂದು ಈ ಕ್ಯಾಬೇಜ ಮತ್ತು ಕಾಲಿಫ್ಲವರ್ ಈ ತರಕಾರಿಗಳ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ಆಗ್ತಾ ಇದ್ದಾರೆ. ಅದರಲ್ಲಿ ಜಾಸ್ತಿ ಕೀಟನಾಶಕ ಬಳಸ್ತಾರೆ ಮತ್ತು ಅದು ಜೀರ್ಣ ಆಗಲ್ಲ, ಈ ಥರ ಒಂದು ಭಾವನೆ ಇದೆ. ಡಾಕ್ಟರ್ ಮೊಗವರೇ, ಏನಂತೀರಿ?
7: ಸರ್, ಈ ಒಂದು ಬದಲಾವಣೆಗೆ ಹಲವಾರು ವೈಜ್ಞಾನಿಕ ಹಾಗೂ ಸಾಮಾಜಿಕ ಕಾರಣಗಳಿವೆ. ಅವುಗಳಲ್ಲಿ ಮೊದಲನೇದಾಗಿ ನೋಡಿದ್ರೆ ಕೀಟ ಮತ್ತು ರೋಗಗಳ ಬಾಧೆ. ನೀವು ಹೇಳ್ದಂಗೆ ಇದರಲ್ಲಿ ಕೀಟಗಳ ಬಾಧೆ ತುಂಬ ಜಾಸ್ತಿ ಇದೆ, ಅದೇ ಥರ ರೋಗದ ಬಾಧೆ ಜಾಸ್ತಿ ಇದೆ. ಆಮೇಲೆ ಇದರ ಸಲುವಾಗಿ ಏನು ಮಾಡ್ತಾರೆ, ಒಂದು ಹೆಚ್ಚಿನ ಒಂದು ಕೀಟನಾಶಕ ಹಾಗೂ ಶಿಲೀಂದ್ರನಾಶಕಗಳ ಸಿಂಪರಣೆ ಮಾಡ್ತಾರೆ. ಆಮೇಲೆ ಅವಾಗ ಏನಾಗುತ್ತೆ, ಇದರಲ್ಲಿ ತರಕಾರಿಗಳಲ್ಲಿ ನಾವು ಏನು ಪೆಸ್ಟಿಸೈಡ್ ರೆಸಿಡ್ಯೂ ಅಂತೀವಿ ಅದರ ಅವಶೇಷ ಉಳ್ಕೊಂಡ್ಬಿಡುತ್ತೆ. ಆ ಒಂದು ಭಯಕ್ಕೆ ಯಾವ ಗ್ರಾಹಕರಿಗೆ ಅಲ್ಲಿ ಭಯದ ವಾತಾವರಣ, ಎಲ್ಲಿ ನಮ್ಮ ದೇಹದಲ್ಲಿ ಪೆಸ್ಟಿಸೈಡ್ ಸೇರ್ತಾ ಇದೆ, ಅದರಿಂದ ಏನು ತೊಂದರೆ ಆಗುತ್ತೆ. ಹಂಗಾಗಿ ಸಾಮಾಜಿಕ ಜಾಲತಾಣದ ಇತ್ತೀಚೆಗೆ ಏನಂದ್ರೆ ಭಯ ಒಂದು ಮೂಡಿಸೋದು ಜಾಸ್ತಿ, ಪ್ರವೃತ್ತಿ ಜಾಸ್ತಿ ಆಗಿಬಿಟ್ಟಿದೆ. ಆ ಒಂದು ಕಾರಣಕ್ಕಾಗಿ ಆದರೂ ಕೂಡ ಇನ್ನೊಂದು ಮುಖ್ಯವಾದ

0: ಮನೋಭಾವನೆ. ಈ ಒಂದು ಭಯದಿಂದಾಗಿ ಏನಾಗಿದೆ ಅಂದ್ರೆ ರೈತರು ಅಥವಾ ಜನಗಳಲ್ಲಿ ಆ ಒಂದು ಬೆಳೆ ಬಿಟ್ಟು ಬೇರೆ ಒಂದು ಬೆಳೆ ಗ್ರಾಹಕರ ಒಂದು ಶಿಫ್ಟ್ ಆಗಿದೆ ಅಂತ ನಾವು ಹೇಳ್ಬೋದು.
1: ಈಗ ನಾವು ಕೀಟನಾಶಕ ಈ ಕ್ಯಾಬೇಜ್ ಮತ್ತು ಕಾಲಿಫ್ಲವರ್ಗೆ ಜಾಸ್ತಿ ಬಳಸ್ತಾ ಇದ್ದೇವೆ ಅಂತ ಒಂದು ಭಾವನೆ ಇದೆಯಲ್ಲ, ಇದು ಕಡಿಮೆ ಮಾಡಿ ತರಕಾರಿಗಳನ್ನು ಬೆಳೀಲಿಕ್ಕೆ ಸಾಧ್ಯತೆ ಇಲ್ಲೇನು
0: ಸರ್? ನಾವು ನೀವು ಹೇಳ್ದಂಗೆ ಕೀಟನಾಶಕಗಳು ನಾವು ಇದರಲ್ಲಿ ಕಡಿಮೆ ಮಾಡೋಕ್ಕೆ ಅಷ್ಟು ಸಾಧ್ಯ ಇಲ್ಲ. ಯಾಕಂದರೆ ಇದರಲ್ಲಿ ಒಂದಿಷ್ಟು ಮುಖ್ಯವಾದ ಕೀಟಗಳಿದ್ದಾವೆ, ನಾ ಯಾವುದು ಹೇಳ್ತೀನಿ ಒಂದು ಮೂರು. ಡೈಮಂಡ್ ಬ್ಯಾಕ್ ಮೋತ್ ಅಂತ ಬರುತ್ತೆ. ಡೈಮಂಡ್ ಬ್ಯಾಕ್ ಮೋತ್ ಏನಂದರೆ ಇದೊಂದು ಪತಂಗ ಆಗಿದ್ದು, ಇದರ ಹಿಂದೆ ಡೈಮಂಡ್ ಶೇಪ್ ಏನಿರುತ್ತೆ, ಒಂದು ಆಕಾರದ ಆಕೃತಿ ಇರುತ್ತೆ, ಅದಕ್ಕೆ ನಾವು ಡೈಮಂಡ್ ಬ್ಯಾಕ್ ಮೋತ್ ಅಂತೀವಿ. ಇದರ ಇನ್ಸಿಡೆನ್ಸು ಅಂದರೆ ಎಷ್ಟು ಪ್ರಕಾರವಾಗಿ ಇದು ನಾಶವನ್ನು ಉಂಟು ಮಾಡುತ್ತೆ ಅಂದರೆ, ಇದೊಂದು ಬಂತಂದರೆ ಒಂದು ಎಂಟೈರ್ ಫೀಲ್ಡನ್ನೇ ಇದು ಹಾಳು ಮಾಡಿಬಿಡುತ್ತೆ. ಅದಕ್ಕೆ ರೈತರು ಏನು ಮಾಡ್ತಾರೆ ಅಂದರೆ ಸ್ಪ್ರೇ ತೊಗೊಂಡೇ ತೊಗೋತಾರೆ, ಕೀಟನಾಶಕ ಸ್ಪ್ರೇ ಮಾಡಲೇಬೇಕು. ಈಗ ಎಷ್ಟೋ ಸರಿ ನೀವು ಮಾರ್ಕೆಟಲ್ಲೆಲ್ಲ ನೋಡಿರ್ತೀರ, ಆ ಕ್ಯಾಬೇಜ್ ಎಲ್ಲ ಕತ್ತರಿಸಿ ನೋಡಿದ್ರೆ ಒಳಗಡೆ ಎಲ್ಲ ಮ್ಯಾಗಟ್ಸ್ ಇರ್ತವೆ, ಹುಳುಗಳೆಲ್ಲ ನೀವು ನೋಡ್ತೀರ. ಎದಕ್ಕಂದರೆ ಇದು ಒಳಗಡೆ ಮೊಟ್ಟೆ ಇಟ್ಬಿಟ್ಟು ಹುಳುಗಳೆಲ್ಲ ಒಳಗಡೆ ತಿಂತಾ ಇರ್ತವೆ. ಅದೊಂದು ಜನಗಳಲ್ಲಿ ಏನಂದರೆ ಹುಳ ಇದ್ಬಿಟ್ರೆ ಇದು ಸರಿ ಇಲ್ಲ ಅನ್ನೋ ಮನೋಭಾವನೆ. ಆ್ಯಕ್ಚುಲಿ ಹುಳ ಇದ್ರೇ ಅದು ಸರಿ ಇರೋದು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಅಲ್ಲಿ ಕೀಟನಾಶಕಗಳ ಸಿಂಪರಣೆ ಜಾಸ್ತಿ ಸ್ಪ್ರೇ ಆಗಿರಲ್ಲ, ಅದಕ್ಕೆ ಆ ಹುಳ ಸತ್ತಿರಲ್ಲ ಬದುಕಿರುತ್ತೆ. ಎಲ್ಲಿ ನಿಮಗೆ ಮಿಂಚ್ತಾ ಇರೋ ಒಂದು ಕ್ಯಾಬೇಜ್ ಕಾಲಿಫ್ಲವರ್ ಇರೋದೇ ಅಂದರೆ ಅದು ಒಳ್ಳೆ ಕ್ಯಾಬೇಜ್ ಕಾಲಿಫ್ಲವರ್ ಅಂತಲ್ಲ, ಯಾಕಂದರೆ ಅದರಲ್ಲಿ ಅತಿ ಹೆಚ್ಚು ಒಂದು ಕೀಟನಾಶಕ ಸಿಂಪರಣೆ ಆಗಿರುತ್ತೆ. ಅದೇ ಥರ ಇನ್ನೂ ಮತ್ತೆ ಕೆಲವೊಂದಿಷ್ಟು ಏನಂದರೆ ಕ್ಯಾಬೇಜ್ ಬಟರ್ಫ್ಲೈ ಅನ್ನೋದು ಒಂದು ಪಾತ್ರಗಿತ್ತೆ, ಅದು ಕೂಡ ಇಲ್ಲಿ ಭಾಳ ಒಂದು ನಷ್ಟವನ್ನು ಉಂಟು ಮಾಡುತ್ತೆ. ಅದೇ ಥರ ಇನ್ನೊಂದು ಎಫಿಡ್ ಅಂತೀವಿ ನಾವು, ರಸ ಇರುವ ಹೇನುಗಳು, ಇವು ಕೂಡ ಒಂದಿಷ್ಟು ಭಾಳ ಪ್ರಮಾಣದ ನಷ್ಟವನ್ನು ಉಂಟು ಮಾಡ್ತವೆ. ಇದಲ್ಲದೆ ರೋಗಗಳಲ್ಲ ಅಂತ ನೋಡಿದಾದ್ರೆ ಈ ಬ್ಲ್ಯಾಕ್ ರಾಟ್ ಅಂತ ನಾವು ಕರಿತೀವಿ, ದುಂಡಾನಿಂದ ಬರುತ್ತೆ, ಕಪ್ಪು ಕೊಳೆ ರೋಗ ಅಂತ, ಇದು ಕೂಡ ಒಂದು ಅತಿ ದೊಡ್ಡ ಪ್ರಮಾಣದಲ್ಲಿ ನಾಶವನ್ನು ಉಂಟು ಮಾಡುತ್ತೆ. ಅದಕ್ಕೂ ಕೂಡ ಅತಿ ಹೆಚ್ಚು ರಾಸಾಯನಿಕಗಳನ್ನ ರೈತರು ಈ ಒಂದು ರೋಗವನ್ನು ನಿರ್ವಹಣೆಗೆ ಬಳಸ್ತಾರೆ. ಅದೇ ಇನ್ನೊಂದು ಡೌನಿ ಮಿಲ್ಡು ಅಂತೀವಿ, ಬೂಜು ತುಪ್ಪಟ ರೋಗ, ಇದು ಕೂಡ ತುಂಬಾ ಒಂದು ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ. ಏನಂದ್ರೆ ಚಳಿಗಾಲದಲ್ಲಿ ಸ್ವಲ್ಪ ಇದು ಮಳೆ ಆದಾಗೆಲ್ಲ ಜಾಸ್ತಿ ಬರುತ್ತೆ, ಆವಾಗ ಏನಾಗುತ್ತೆ ಅಂದ್ರೆ ಇದು ಲಾಸ್ ಕೂಡ ಇದು ಜಾಸ್ತಿ ಆಗುತ್ತೆ. ಇನ್ನೊಂದು
1: ಡಾಕ್ಟರ್ ಅಮೋಘವ್ರೆ, ಈಗ ಈ ಎಲ್ಲ ರೋಗಗಳು ಪ್ರತಿ ಪ್ರದೇಶಕ್ಕೂ ಆಕ್ರಮಿಸ್ತವ ಅಥವಾ ಅಲ್ಲಲ್ಲಿ ಕೆಲವು ಪ್ರದೇಶದಲ್ಲಿ ಮಾತ್ರ?
0: ಈಗ
1: ನೋಡಿ, ಮಲೆನಾಡಿದೆ ಈ ಕಡೆ, ಉತ್ತರ ಕರ್ನಾಟಕದ ಇದೆ, ದಕ್ಷಿಣ ಕರ್ನಾಟಕದ ಬೇರೆ ಬೇರೆ ಕಡೆ ವಾತಾವರಣ ಬದಲಾವಣೆ ಇರುತ್ತಲ್ಲ, ಅಲ್ಲಿ ಎಲ್ಲ ಈ ಕೀಟಗಳು ಈ ಒಂದು ರೋಗಗಳು ಆಕ್ರಮಿಸ್ತವೆ
0: ಸರ್? ಇದು ಟೈಮ್ ಬೇರೆ ಬೇರೆ ಆಗ್ಬೋದು ಬರೋದು, ಬಟ್ ಇವೆಲ್ಲ ಬಂದೇ ಬರ್ತವೆ ಸರ್. ಯಾಕಂದ್ರೆ ಇವೆಲ್ಲ ವಾತಾವರಣ ಏನಂದ್ರೆ, ಇವತ್ತು ನಿಮಗೆ ಸೆಕೆ ಇವತ್ತು ಇಲ್ಲಾಗ್ಬೋದು, ನಾಳೆ ಬೇರೆ ಊರಲ್ಲಿ ಆಗ್ಬೋದು, ನಾಳೆ ಇನ್ನೊಂದು ಊರಲ್ಲಿ ಆಗ್ಬೋದು, ಮಳೆ ಇವತ್ತು ಇಲ್ಲಿ ಬರುತ್ತೆ ನಾಳೆ ಇನ್ನೊಂದು ಊರಲ್ಲಿ ಬರುತ್ತೆ. ಅದೇ ತರ
1: ಈ ತರಕಾರಿ ಬೆನ್ನತ್ತಿ
0: ಆಲ್ರೆಡಿ ಬಂದೇ ಬರ್ತವೆ. ಹೌದೌದು, ಬಂದೇ ಬರ್ತವೆ.
1: ಹಾಗಾಗಿ ಜನ ಕೂಡ ನೋಡಿ ತಿನ್ನೋದನ್ನ ಕಡಿಮೆ ಮಾಡ್ಬಿಡ್ತಾ ಇದ್ದಾರೆ. ನಮ್ಗೆ ಈ ಕಾಲಿಫ್ಲವರು, ಈ ಕ್ಯಾಬೇಜ್ ಇಲ್ಲದೆ ಚಪಾತಿ ತಿಂದವರೇ ಬಹಳ ಕಡಿಮೆ ಜನ. ಹಾಗಾಗಿ ಇವತ್ತು ಈ ಕ್ಯಾಬೇಜ್ ಪಲ್ಯ ತಿಂದ್ರೆ ಅದು ರುಚಿನೇ ಇರೋದಿಲ್ಲ ಅಂತ, ಹಾಗಾಗಿ ಅದು ಬೇಡ ಅಂತಾರೆ. ಅದ್ರ ಬದಲಿಯಾಗಿ ನಮಗೆ ಸೌತೆಕಾಯಿ ಕೊಡಿ, ಟೊಮ್ಯಾಟೊ ಕೊಡಿ, ಮತ್ತೆನೋ ಕೊಡಿ ಅಂತ ಹೇಳಿ ಜನರು ಈ ತರ ಒಂದು ಭಾವನೆ ಬಂದ್ಬಿಟ್ಟಿದೆ. ಆಗ್ಲೇ ಕ್ಯಾಬೇಜ್ ಅಂದ್ರೆ ಒಂಥರ ಮಕ್ಳು ಯಾರು ತಿಂದಿದ್ದಂಗ ಆಗಿದೆ. ಇದೇ ಒಂದು ಕಾರಣ ಜಾಸ್ತಿ ಕೀಟನಾಶಕ ಬಳಸಲೇಬೇಕು, ಯಾಕಂದ್ರೆ ನೂರಾರು ಅಲ್ಲಿ ಇದಾವಾಗ ಕಾಯಿಲೆಗಳು ಬರುತ್ತೆ, ರೋಗ ಬಂದಿದೆ ಕೀಟಗಳ ನಿಯಂತ್ರಣಕ್ಕಾಗಿ, ಹಿಂಗಾಗಿ ಆಗಿದೆ. ಅದೇ ತರ ಕ್ವಾಲಿಫ್ಲವರ್ ಕೂಡ ಅಲ್ಲ.
0: ಹೌದು ಸರ್, ಹೌದು ಸರ್, ಅದರಲ್ಲೂ ಕೂಡ ಸೇಮ್ ಸರ್. ನೀವು ಹೇಳ್ದಂಗೆ ಇದು ಕ್ಯಾಬೇಜ್ ಕಾಲಿಫ್ಲವರ್ ಎರಡು ಒಂದೇ ಜಾತಿಗೆ ಸೇರೋದ್ರಿಂದ ಎರಡಕ್ಕೂ ಒಂದೇ ಪ್ರಭೇದವಾದ ಕೀಟಗಳು ಮತ್ತು ರೋಗಗಳು ಏನಂದ್ರೆ ದಾಳಿ ಮಾಡ್ತವೆ. ಸೊ ಹಂಗಾಗಿ ನಿಮ್ಗೆ ಏನು ಕ್ಯಾಬೇಜ್ ಅಲ್ಲಿ ಒಂದು ಪರಿಣಾಮ ಕಾಣಿಸುತ್ತೆ ಅದು ಕಾಲಿಫ್ಲವರ್ ಅಲ್ಲೂ ಕಾಣಿಸುತ್ತೆ.
1: ಈಗ ಪ್ರವೀಣ್ ಅವರು, ಈ ಎರಡು ತರಕಾರಿ ಹೊರತಾಗಿ ನೀವು ಈಗ ಒಂದು ಮೂರು ತರಕಾರಿ ಹೇಳಿದ್ರಿ, ಅಂದ್ರೆ ಈಗ ಈ ಕಾಲಿಫ್ಲವರ್ ಬೇಡ, ಈಗ ಕ್ಯಾಬೇಜ್ ಬೇಡ ಅಂದ್ರೆ ಪರ್ಯಾಯವಾಗಿ ನೀವು ಒಂದಿಷ್ಟು ತರಕಾರಿಗಳ ಬಗ್ಗೆ ಹೇಳಿದ್ರಿ. ಅದು ಗೋಬಿ ಮಂಚೂರಿ ಅಂದ್ರೂ ಕೂಡ ಜನರು ಬಹಳ ಸವಿಯುವಂತ ಒಂದು ಖಾದ್ಯ. ಇವತ್ತು ಗೋಬಿ ಮಂಚೂರಿ ಅಂದ್ರೆ ಬಹುಶಃ ವೆಜಿಟೇರಿಯನ್ ಅಲ್ಲಿ ತುಂಬಾ ಪ್ರಾಮುಖ್ಯತೆ ಪಡ್ಕೊಂಡಂತ ಒಂದು ಖಾದ್ಯ, ಹಂಗಾಗಿ ಬಹಳ ಜನ ಅದನ್ನ ಲೈಕ್ ಮಾಡ್ತಾ ಇದ್ರು. ಈಗ ಅದ್ರದ್ದು ಏನು ಆ ಖಾದ್ಯ ಬೇರೆ ಪ್ರಮಾಣದಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಅದು ತಾವು ಎಳೆ ಹಲಸಿನಕಾಯಿಯಿಂದ ತಯಾರು ಮಾಡದಂಥದ್ದು, ಮತ್ತೆ ಬೇಬಿ ಕಾರ್ನಿಂದ ತಯಾರು ಮಾಡಿದಂಥದ್ದು, ಮತ್ತೆ ಉಳಿದಿದ್ದಕ್ಕೆ ಇನ್ನೂ ಒಂದು ಕೆಲವೊಂದಿಷ್ಟು ವಿಷಯಗಳು ಇದರಲ್ಲಿ ಇದಾವೆ.
0: ಸರ್, ಇನ್ನೊಂದು, ಈಗ ಜನಗಳು ಈ ಒಂದು ಬೆಳೆಯಿಂದ ಸಂಪೂರ್ಣವಾಗಿ ವಿಮುಖವಾಗಬೇಕು ಅಂತ ಏನಿಲ್ಲ. ಏನಂದ್ರೆ ಕೆಲವೊಂದಿಷ್ಟು ನಾವು ಕ್ರಮಗಳನ್ನ ಅನುಸರಿಸೋದ್ರಿಂದ ಅದರಲ್ಲಿ ಏನು ನಾವು ಕೀಟನಾಶಕ ಅಥವಾ ಶಿಲೀಂದ್ರನಾಶಕ ಅಥವಾ ದುಂಡಾಣುನಾಶಕಗಳ ಏನು ಪ್ರಮಾಣ ಇರುತ್ತೆ ಅದನ್ನು ನಾವು ಕಡಿಮೆ ಮಾಡಬಹುದು. ಯಾವುದು ಅಂದರೆ, ನಾವು ಯಾವುದೇ ಒಂದು ಮಾರ್ಕೆಟ್ಗೆ ಹೋಗ್ಬಿಟ್ಟು ನಾವು ಯಾವುದೇ ಒಂದು ಎಲೆಕೋಸು ಹೂಕೋಸು ಅಂದ ತಕ್ಷಣ ಮನೆಯಲ್ಲಿ ನಾವು ಏನು ಮಾಡಬೇಕು ಅದು ಭಾಳ ಇಂಪಾರ್ಟೆಂಟ್. ಹಾಗೆ ಅಂದ್ರೆ ತಿನ್ನಕ್ಕಾಗಲ್ಲ, ಯಾಕಂದ್ರೆ ನಿಮಗೂ ಗೊತ್ತು ಈ ಪೆಸ್ಟಿಸೈಡ್ ಕೆಮಿಕಲ್ಸ್ ಎಷ್ಟು ಸ್ಪ್ರೇ ಮಾಡ್ತಿದ್ರೆ ಅಂದ್ರೆ

0: ನಿಮಗೆ ಇಲ್ಲಿ ಸಿಟಿಲಿರೋರು ಗೊತ್ತಾಗಲ್ಲ, ಯಾರಾದರೂ ರೈತರಿದ್ರೆ ಅವ್ರಿಗೆ ಗೊತ್ತಾಗಿರ್ತಾರೆ ಎಷ್ಟು ಸ್ಪ್ರೇ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ನಾವು ಮನೆಗೆ ತಂದ ತಕ್ಷಣ ಏನು ಮಾಡ್ಬೇಕಂದ್ರೆ ಮೊದಲು ನಾವು ಅದನ್ನ ವಾಶ್ ಮಾಡಬೇಕು. ಅಡುಗೆ ಸೋಡಾ ತಗೋಬೇಕು 2 ಸ್ಪೂನು 1 ಲೀಟರ್ ನೀರಲ್ಲಿ. ಆಮೇಲೆ ಇಲ್ಲಾಂದರೆ ವಿನೆಗರ್ ತಗೊಳ್ಳಿ 1:3 ನೀರು ಮತ್ತು ವಿನೆಗರು ಅದರಲ್ಲಿ ವಾಶ್ ಮಾಡಿ. ಇಲ್ಲಾಂದರೆ ಉಪ್ಪು ಉಪ್ಪು ನೀರು 2 ಸ್ಪೂನು 1 ಲೀಟರ್ ನೀರಿಗೆ 2 ಸ್ಪೂನ್ ಉಪ್ಪು ಹಾಕಿ ಅದರಲ್ಲೂ ಕೂಡ ನೀವು ವಾಶ್ ಮಾಡ್ಬೋದು. ಆಮೇಲೆ ರನ್ನಿಂಗ್ ಟ್ಯಾಪ್ ವಾಟರ್ ಅಂದರೆ ಏನು ನಳದಲ್ಲಿ ನೀರು ಹೋಗ್ತಾ ಇರ್ತದೆ ನಲ್ಲಿ, ಅಲ್ಲೂ ಕೂಡ ನೀವು ಅದನ್ನು ವಾಶ್ ಮಾಡಿಬಿಟ್ಟು ಇದನ್ನ ಯಾವುದೇ ಮೇಲೆ ಅಡುಗೆ ಸೋಡಾ ಇರ್ಬೋದು, ವಿನೆಗರ್ ಇರ್ಬೋದು ಅಥವಾ ಉಪ್ಪು ಇರ್ಬೋದು, ಇದರಲ್ಲಿ ನೀವು ಒಂದು ಸ್ವಲ್ಪ ವಾಶ್ ಮಾಡೋದ್ರಿಂದ ಅಥವಾ ನೆನೆ ಹಾಕಿ ತೆಗೆಯೋದ್ರಿಂದ ಏನಾಗುತ್ತೆ ಅಂದರೆ ಎಷ್ಟೊಂದು ನಮ್ಮ ಕೀಟನಾಶಕ ಇರ್ಬೋದು ಏನು ಅದರದ್ದು ಅವಶೇಷ ಇರುತ್ತೆ ಅದು ಕೂಡ ಸಂಪೂರ್ಣವಾಗಿ ಇಲ್ಲದೇ ಇದ್ರೂ ಅಟ್ಲೀಸ್ಟ್ ಒಂದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅದರಿಂದ ಬಿಟ್ಟು ಹೋಗುತ್ತೆ.
1: ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ,
0: ಸ್ವಲ್ಪ ಪ್ರಮಾಣದಲ್ಲಿ. ನಾವು ಸರ್ ಇನ್ನೊಂದು ನಮ್ದು ಆಹಾರ ಪದ್ಧತಿ ಭಾರತೀಯ ಆಹಾರ ಪದ್ಧತಿ ಪ್ರಕಾರ ಹೇಗಿದೆ ಅಂದ್ರೆ ನಾವು ಮುಂಚೆಯಿಂದ ಬೇಯಿಸಿ ತಿನ್ನುವ ಅಭ್ಯಾಸ ಇರುವುದು.
1: ಹೌದು.
0: ಸೊ ಅವಾಗ ಏನಾಗುತ್ತೆ ಅಂದ್ರೆ ನಾವು ಬೇಯಿಸಿದಾಗ ಯಾವುದೇ ಒಂದು ಏನು ಕೆಮಿಕಲ್ ಇರಲಿ ಏನೇ ಇರಲಿ ಅದು ಬರ್ನ್ ಆಗಿ ಹೋಗ್ಬಿಡುತ್ತೆ. ಬಟ್ ಈಗ ನಾವು ಪಾಶ್ಚಾತ್ಯ ದೇಶಗಳದೇನು ಗ್ರೀನ್ ಸಲಾಡ್ ಅಂತ ಏನು ಸ್ಟಾರ್ಟ್ ಮಾಡ್ಕೊಂಡಿದೀವಿ, ಅಲ್ಲಿ ಬೇಸಲ್ಲ ಏನೆಲ್ಲ ಹಂಗೆ ತಿನ್ನಕ್ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಹಂಗೆ ತಿನ್ನೋದ್ರ ಏನಾಗುತ್ತೆ ಅಂದ್ರೆ ಜಾಸ್ತಿಯಲ್ಲಿ ಏನಾಗುತ್ತೆ ಉಳ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ನಮ್ಮ ಹಿರಿಯರು ಮಾಡಿದ್ದು ಏನು ಪದ್ಧತಿ ಇದೆ ಬೇಯಿಸ್ಕೊಂಡು ತಿನ್ನೋದ್ರಲ್ಲಿ ಬಹಳ ಒಂದು ಅಡ್ವಾಂಟೇಜ್ ಇದೆ. ಸೊ ಅದಕ್ಕೆ ಅದನ್ನ ನೀವು ಬಿಸಿನೀರಲ್ಲಾದ್ರೂ ಬೇಯಿಸಿ ಸ್ವಲ್ಪ ಉಪ್ಪಲ್ಲ ಅದಕ್ಕಾದ್ರೂ ಬೇಯಿಸಿ ಸ್ವಲ್ಪ ಏನಾದ್ರೂ ಕುದಿಸಿಬಿಟ್ಟು ತಿಂದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ.
1: ಈಗ ಹಸಿರು ತರಕಾರಿ ಮತ್ತೆ ಹೀಗೆ ಸಲಾದ ರೂಪ ಏನು ಪಾಶ್ಚಾತ್ಯದಲ್ಲಿ ಬಂದಿದೆಯಲ್ಲ ಅದು ಬೇಡ ಅಂತ.
0: ಅದು ಸರ್ ಅಂದ್ರೆ ಸ್ವಲ್ಪ ನಾನು ಹೇಳ್ದಂಗೆ ಬಿಸಿನೀರಲ್ಲಿ ಅಥವಾ ಉಪ್ಪು ನೀರಲ್ಲಿ ಸ್ವಲ್ಪ ವಾಶ್ ಮಾಡ್ಕೊಂಡ್ಬಿಟ್ಟು
1: ಅಥವಾ ಮೇಲ್ಗಡೆ ಇರಂತ
0: ಹೊದಿಕೆನ ತೆಗೆದ್ಬಿಟ್ಟು, ಸರಿ ಈಗ ಒಂದಿಷ್ಟು ಬೆಳೆ ಸೌತೆಕಾಯಿ ಆಗಿರ್ಬೋದು ಅಲ್ಲೆಲ್ಲ ಹೊದಿಕೆ ತೆಗಿಬಹುದು ತೆಗೆದ್ಬಿಟ್ಟು ತಿನ್ಬೋದು. ಬಟ್ ಅದೇ ಎಲ್ಲಿ ನಿಮಗೆ ಹೊದಿಕೆ ತೆಗಿಯಕಾಗಲ್ಲ, ನೀವು ಈ ತರ ವಾಶ್ ಮಾಡ್ಬಿಟ್ಟು ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ತಿಂದ್ರೆ ಉಪ್ಪು ನೀರಲ್ಲಿ ನೆನೆ ಸರ್ ಮತ್ತೆ ಅಡುಗೆ ಸೋಡಾ ಏನಂತ ಇವೆಲ್ಲ ನೀವು ಮಾಡಿದ್ರೆ ಎಷ್ಟೋ ಒಂದು ಪ್ರಮಾಣದ ಅವಶೇಷನ ನಾವು ನಿರ್ಮೂಲನೆ ಮಾಡಬಹುದು ತರಕಾರಿಗಳಿಂದ.
1: ಆಯ್ತು ಅಮ್ಮಗೋರು, ಈಗ ಪರ್ಯಾಯ ತರಕಾರಿಗಳ ಬಗ್ಗೆ ಹೇಳಿದ್ರಿ, ಅವುಗಳ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಈಗ ಎಳೆ ಹಲಸಿನಕಾಯಿ ಖಾದ್ಯ ಯಾವ ಥರ ಮತ್ತೆ ಈಗ ಮಾಡಲಾಗುತ್ತೆ, ಎಲ್ಲೆಲ್ಲಿ ಮಾಡ್ತಾರೆ, ಮತ್ತೀಗ ತಮ್ಮ ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ಕಡೆಯಿಂದ ಯಾವ ಥರ ಪ್ರೋತ್ಸಾಹ ಪ್ರಾತ್ಯಕ್ಷಿಕೆ ಈಗಾಗಲೇ ಮಾಡಿದ್ದೀರಿ ಅದನ್ನು ಹೇಳಿ.
0: ಸರ್ ಈಗ ನಾನು ಪರ್ಯಾಯ ಬೆಳೆಗಳಂತಂದಾಗ ಮೂರನ್ನು ಇಲ್ಲಿ ಮೆನ್ಷನ್ ಮಾಡಿದೆ. ಇನ್ನು ಯಾವುದಂದ್ರೆ ಎಳೆ ಹಲಸಿನಕಾಯಿ, ಬೇಬಿ ಕಾರ್ನು, ಮಶ್ರೂಮ್, ಮತ್ತೆ ಇನ್ನೊಂದಿದೆ ಸರ್ ಬ್ರೊಕೋಲಿ ಅಂತಾನೂ ಇದೆ, ಅದು ಕೂಡ ನೀವು ಇದ್ರ ಪರ್ಯಾಯವಾಗಿ ಬೆಳಿಬಹುದು. ಎಳೆ ಹಲಸಿನಕಾಯಿ ಅನ್ನೋದು ಇತ್ತೀಚೆಗೆ ನಮ್ಮ ಒಂದು ವಿಶ್ವವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ ತುಂಬಾ ಒಂದು ಏನಂದ್ರೆ ನಾವು ಒತ್ತು ಕೊಟ್ಟು ಬೆಳೀತಾರೋ ಬೆಳೆ ಆಗಿದೆ. ನಾವು
1: ಬೇರೆ ಹಲಸು ಅಂತ ಒಂದು ಬರ್ತದೆ,
0: ಹಾ ಸರ್,
1: ಅದು ಕೂಡ ತುಂಬಾ ಪ್ರಚಲಿತದಲ್ಲಿರುವಂತ ಒಂದು ತರಕಾರಿ, ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಈಗಿಂದ ಅಲ್ಲ, ಅದು ಪರಂಪರಾಗತವಾಗಿ ಅದು ಬಂದಿದೆ. ಅದು ಚಿಪ್ಸಿಗೆ ದೊಡ್ಡ ಪ್ರಮಾಣದಲ್ಲಿ ಉಪಯೋಗಿಸ್ತಾರೆ. ಅದು ಚಿಪ್ಸ್ ತಿಂದ ನಿಮ್ಗೆ ಇದು ಏನು ಬನಾನಾ ಚಿಪ್ಸ್ ಅದಕ್ಕಿಂತ ಟೇಸ್ಟ್ ರುಚಿನೇ ಜಾಸ್ತಿ.
0: ಹೌದು ಸರ್, ಕರೆಕ್ಟ್ ಸರ್. ಅದೇ ಈಗ ಎಳೆ ಹಲಸಿನಕಾಯಿ ಈಗ ಬೆಳೆಯೋದಕ್ಕೆ ತುಂಬಾ ಪ್ರೋತ್ಸಾಹ ಇದೆ. ಎಲ್ಲ ಎಷ್ಟೋ ಕಡೆ ರೈತರನ್ನ ನೋಡಿದೀನಿ, ಒಂದು ಹಲಸಿನ ಬೆಳೆ ಬೆಳೆಯೋದಕ್ಕೆ ಮುಂದೆ ಬರ್ತಿದ್ದಾರೆ.
1: ಹೌದು.
0: ಮತ್ತೆ ಎಷ್ಟೋ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಕೂಡ ಅದನ್ನ ಮಾಡಿಕೊಡೋಕೆ ಕಾರ್ಯನಿರತವಾಗಿದ್ದಾವೆ. ಆಮೇಲೆ
1: ಬೆಳೆಸ್ಕೊಡ್ತಾರೆ,
0: ಬೆಳೆಸ್ಕೊಡ್ತಾರೆ ಸರ್. ನೀವು ನೀವು ಅವರಿಗೆ ಎಕರೆ ಹಂಗೆ ಎಷ್ಟಾಗುತ್ತೆ ಅಂತ ನೀವು ತೋರಿಸಿದರೆ ಸರ್ ಅದು ಎಷ್ಟು ಖರ್ಚಾಗುತ್ತೆ, ಅವರೇ ಎಲ್ಲ ನೀವು ಖರ್ಚು ಕೊಟ್ಬಿಟ್ರೆ ಅವರೇ ಪ್ಲಾಂಟ್ ಮಾಡಿ ಅವರೇ ನೋಡಿಕೊಂಡು ಅವರೇ ಹಣ್ಣನ್ನು ಕತ್ತರಿಸ್ಕೊಂಡು ತಗೊಂಡೋಗ್ತಾರೆ.
1: ಓಹೋ, ಒಳ್ಳೆ ಪದ್ಧತಿ.
0: ಇದನ್ನ
1: ಕೆಲವು ರೈತ ಕುಟುಂಬಗಳಿಗೆ ಹೇಳಿ ಮಾಡಿಸಿದ್ದೆ.
0: ಹೌದು ಹೌದು ಸರ್, ಏನು ಜಾಸ್ತಿ ರಿಸ್ಕ್ ಇಲ್ಲ ಸರ್ ರೈತರಿಗೆ. ಇದರಲ್ಲಿ ಅವರೇ ಬರ್ತಾರೆ, ಅವರೇ ಲ್ಯಾಂಡ್ ಸೆಲೆಕ್ಟ್ ಮಾಡ್ತಾರೆ, ಅವರೇ ನಿಮ್ಗೆ ಎಲ್ಲ ಬೆಳೆಯನ್ನ ಹಾಕೊಟ್ಟು ಹೋಗ್ತಾರೆ, ಅವರೇ ಹಾರಿಸ್ ಮಾಡಿ ಅವರೇ ತಗೊಂಡೋಗ್ತಾರೆ ಪ್ರೊಡ್ಯೂಸ್. ನಿಮ್ದು ಏನು ಇದರಲ್ಲಿ ಜಾಸ್ತಿ
1: ಕೆಲವು ವರ್ಷ ಅವರೇ ನೋಡ್ಕೊಂಡು
0: ಅವರೇ
1: ನೋಡ್ಕೊಂಡು
0: ಇಲ್ಲ ಅವರು ಅವ್ರಿಗೆ ಪ್ರೊಡ್ಯೂಸ್ ನೀವು ಕೊಡ್ತೀನಿ ಅಂದ್ರೆ ಕೊಡ್ಬೋದು, ಇಲ್ಲ ಸರ್ ನನಗೆ ರೇಟ್ ಕಡಿಮೆ ಸಿಗ್ತಾ ಇದೆ ನಾನು ಬೇರೆ ಕಡೆ ಮಾರ್ತೀನಿ ಅಂದ್ರೆ ಮಾರ್ಬೋದು.
1: ಅದೇ ಅದೇ ಅದೇ, ಒಟ್ಟಾರೆ ನಿಮ್ಮ ಹೊಲದಲ್ಲಿ ಒಂದು ಬೆಳೆ ಬಂತಲ್ಲ, ನಿಮ್ಮ ಇರುವಿಕೆ ಇಲ್ದೇನೆ ಅಲ್ಲಿ ಬರುತ್ತಲ್ಲ.
0: ಹೌದು ಹೌದು,
1: ದೊಡ್ಡ ಒಂದು.
0: ಈಗ ಇತ್ತೀಚೆಗೆ ಸರ್ ನೀವು ನೋಡಿದ್ರ ಇಂಜಿನಿಯರ್ಗಳು ಡಾಕ್ಟರ್ಗಳೆಲ್ಲ ಕೃಷಿ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ.
1: ಇಲ್ಲಿ ಆತ್ಮ ತೃಪ್ತಿ ಸಿಗುತ್ತೆ,
0: ಹೌದು,
1: ಮತ್ತೆ ನೆಮ್ಮದಿಯ ಬದುಕು ಅವರಿಗೆ.
0: ಹೌದು ಸರ್,
1: ಹೌದಲ್ಲ.
0: ಹೌದು ಸರ್,
1: ಈಗ ಹೊಟ್ಟೆಗೆ ಎಷ್ಟು ಬೇಕು ಅದು ಆಗ್ಲೇ ಅವ್ರ ಹತ್ರ ಇದೆ, ಅದ್ರ ಬಗ್ಗೆ ಚಿಂತೆ ಇಲ್ಲ. ನೆಮ್ಮದಿಯ ಬದುಕು ಪ್ರಾಣಿಗಳ ಜೊತೆಗೆ ಪಕ್ಷಿಗಳ ಜೊತೆ ಬದುಕುವ ಒಂದು ಅವಕಾಶ ಎಲ್ಲಿ ಸಿಗುತ್ತೆ?
0: ಹೌದು ಸರ್, ಈಗ ಎಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡಿದ್ಮೇಲೆ ಲಾಸ್ಟಿಗೆ ಅವರಿಗೆ ಹಳ್ಳಿಲೇ ಆ ಸುಖ ಸಿಗೋದು. ಹಂಗಾಗಿ ಎಲ್ಲರೂ ಕೆಲಸ ಎಷ್ಟೇ ಸಂಬಳ ಬಂದರೂ ಕೂಡ ಲಾಸ್ಟಿಗೆ ನೆಮ್ಮದಿ ಹುಡುಕಾಡ್ತಾರೆ.
1: ಅಲ್ಲ, ಅವ್ರು ಬಂದಿದ್ದೆ ಅಲ್ಲಿಂದ ಮತ್ತೆ ವಾಪಸ್
0: ಅಲ್ಲಿಗೆ ಕಷ್ಟಪಟ್ಟು ಬೆಂಗಳೂರಿಗೆ ಬರ್ತಾರೆ, ಮತ್ತೆ ಕಷ್ಟಪಟ್ಟು ಬೆಂಗಳೂರು ಊರ್ ಬಿಟ್ಟು ಹಳ್ಳಿಗೆ ಹೋಗ್ತಾರೆ.
1: ಯಾವಾಗ್ಲೂ ಈ ಬೆಂಗಳೂರು ಉದ್ದಾರ ಮಾಡಕ್ ಹೊರಗಡೆಯಿಂದ ಬಂದವರಿಂದಾನೇ

0: ಉದ್ಧಾರ ಆಗಿದ್ದು, ಮತ್ತೆ ಇವರು ತಾವು ಉದ್ಧಾರ ಆಗಿ ಮತ್ತೆ ಊರಿಗೆ
1: ಹೋಗ್ಬೇಕಾಗುತ್ತೆ.
0: ಹೀಗೆ ಹಲಸಿನಕಾಯಿ ಅಂತ ಹೇಳಿದ್ರಲ್ಲ, ಅದು ಯಾವ ತರ ಸಂಶೋಧನೆ ಆಗಿದೆ
1: ಸರ್? ನಮ್ಮಲ್ಲಿ ಕೃಷಿ ವಿಷಯದಲ್ಲಿ ಬೆಂಗಳೂರಿನಲ್ಲಿ ಹಲಸಿನ ಮೇಲೆ ಒಂದು ಏನಂದ್ರೆ ನಾವು ಸಂಶೋಧನೆ ಕೈಗೊಳ್ತಾ ಇದ್ದೀವಿ. ಮತ್ತೆ ಅದಕ್ಕೆ
0: ಇದರಲ್ಲಿ ಹಣ್ಣಿನ ಹಲಸಿನ ಬೇರೆ, ಅದ ಮತ್ತೆ ಈಗ ತರಕಾರಿ ಹಲಸು ಬೇರೆ
1: ಸರ್. ಎಲ್ಲಾ ವಿವಿಧ ಏನು ನೀವು ಹೇಳ್ತಾ ಇದ್ರೆ ಎಲ್ಲಾ ವಿಧವಾದ ಹಲಸನ್ನು ಕೂಡ ನಾವು ಸಂಶೋಧನೆಯಲ್ಲಿ ಒಳಪಡಿಸಿದ್ದೇವೆ ಸರ್. ಒಳ್ಳೆ ಒಳ್ಳೆ ನಿಮ್ಗೆ ಅಲ್ಲಿ ಏನಾದರೂ ನಮ್ಮ ಕೃಷಿ ವಿಷಯದಲ್ಲಿ ಬಂದ್ರೆ ನಿಮಗೆ ವಿವಿಧವಾದ ಅದ್ರ ಏನು ವೆರೈಟೀಸ್ ಇರ್ತವೆ ಅವೆಲ್ಲ ನೀವು ನೋಡಬಹುದು. ಆಸಕ್ತರು ಯಾರು ಇದ್ರೆ ನಮ್ಮ ಕೃಷಿ ವಿಷಯದಲ್ಲಿ ಬೆಂಗಳೂರು ಜಿ ಕೆ ವಿ ಕೆ ಇಲ್ಲಿ ನೀವು ಭೇಟಿ ಕೊಟ್ಬಿಟ್ಟು ಹಲಸಿನ ಬೆಳೆಗಳ ಬಗ್ಗೆ
0: ಕೊಡ್ಬೇಕಾಗುತ್ತೆ
1: ಸರ್. ಅಲ್ಲಿ ತೋಟಗಾರಿಕೆ ವಿಭಾಗ ಇದೆ ಸರ್, ಅವರು ನಿಮಗೆ ಒಳ್ಳೆ ಮಾಹಿತಿಯನ್ನು ಒದಗಿಸ್ತಾರೆ.
0: ಓಕೆ, ಮುಂದೆ ಹೇಳಿ
1: ಸರ್. ಇನ್ನೊಂದು ಮಶ್ರೂಮ್ ಈಗ ಹೆಂಗಾಗಿದೆ ಅಂದ್ರೆ ಜನಗಳು ಇತ್ತೀಚೆಗೆ ನಾನ್ ವೆಜ್ ತಿನ್ನಲ್ಲ ಅನ್ನೋ ಪ್ರವೃತ್ತಿಯಿಂದ ಮುಂದೆ ಬರ್ತಿದ್ದಾರೆ. ಪ್ರಾಣಿ ಹಿಂಸೆ ಮಾಡೋದ್ ಬೇಡ, ನಾವು ನಾನ್ ವೆಜ್
0: ತಿನ್ಕೊಂಡು
1: ಮಶ್ರೂಮ್ ಅದೇ ಒಂದು ಏನಂದ್ರೆ ಮಶ್ರೂಮ್ ನಿಮಗೆ ಎಲ್ಲ ನ್ಯೂಟ್ರಿಯನ್ ಸಪ್ಲೈ ಮಾಡುತ್ತೆ. ಇನ್ನೊಂದು ಜನಕ್ಕೆ ತಪ್ಪು ಕಲ್ಪನೆ, ಮಶ್ರೂಮ್ ಕೂಡ ನಾನ್ ವೆಜಿಟೇರಿಯನ್ ಅಂತ ಆ ತರ ಒಂದು ಅಂದ ಏನೋ ಮನೋಭಾವನೆ ಇದೆ.
0: ಬಟ್
1: ಅಲ್ಲ, ಇದೊಂದು ಶಿಲೀಂಧ್ರ, ಇದು ಶಿಲೀಂಧ್ರ ಏನಂದ್ರೆ ಇದೊಂದು ಸಸ್ಯದ ತರನೇ ಶಿಲೀಂಧ್ರ. ಸೊ ಇದು ಭೂಮಿಯಿಂದನೇ ಬೆಳೆಯುತ್ತೆ.
0: ನಾನ್ ವೆಜ್ ಅಂದ ತಕ್ಷಣ ಅದು ಬಯಾಲಜಿಕಲಿ ಅದು ಫರ್ಟೈಲ್ ಆದ್ರೆ ಮಾತ್ರ ಅದು ನಾನ್ ವೆಜ್.
1: ಹೌದು, ಇದು
0: ಬಯಾಲಜಿಕಲಿ ಆಗದೇ ಇಲ್ಲ.
1: ಹೌದು, ಖಂಡಿತ ಸರ್,
0: ಜೀವ ವೈವಿಧ್ಯನೇ ಇರಲ್ಲ ಅಲ್ಲಿ.
1: ಖಂಡಿತ ಸರ್, ಖಂಡಿತ, ನೀವು ಹೇಳಿದ್ದು ಕರೆಕ್ಟ್ ಇದೆ ಸರ್. ಅದೇ ಮಶ್ರೂಮ್ಗೆ ನಮ್ಮಲ್ಲಿ ಯೂನಿವರ್ಸಿಟಿ ಕೃಷಿ ವಿಷಯದಲ್ಲಿ ಬೆಂಗಳೂರಿನಲ್ಲಿ ಮಶ್ರೂಮ್ದು ಒಂದು ಏನು ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದಲ್ಲಿ ಇದನ್ನ ಸಂಶೋಧನೆ ನಡೀತಾ ಇದೆ. ಇದರದ್ದು ನಾವು ತರಬೇತಿನೂ ಕೊಡ್ತೀವಿ ಸರ್, ಮಶ್ರೂಮ್ ಕಲ್ಟಿವೇಷನ್ ಬಗ್ಗೆ. ಹಂಗಾಗಿ ಯಾರು ಆಸಕ್ತರು ಕೂಡ ನಮ್ಮ ಕೃಷಿ ವಿಷಯದಲ್ಲಿ ಬೆಂಗಳೂರು ಸಂಪರ್ಕಿಸಿ ಇದರ ಏನು ಕಲ್ಟಿವೇಷನ್ ಅಥವಾ ಏನು ಹೇಗೆ ಬೆಳಿಬಹುದು ಅಂತ ಟ್ರೈನಿಂಗ್ ಸೇರ್ಕೊಂಡ್ಬಿಟ್ಟು ತಿಳ್ಕೊಬಹುದು.
0: ಇದರಲ್ಲಿ ಈಗ ಮತ್ತೀಗ ಇನ್ನಾವುದು ತರಕಾರಿ ಈ ತರ ಬೆಳೆ
1: ಸರ್? ಇನ್ನೊಂದು ಬ್ರಕೋಲಿ ಅಂತ ಅಂದ್ವಿ. ಬ್ರಕೋಲಿ ಅಂದ್ರೆ ಸರ್, ಇದು ಇತ್ತೀಚೆಗೆ ನಮ್ಮಲ್ಲಿ ಒಂದು ಜಾಸ್ತಿ ಬೆಳೆಯೋದಕ್ಕೆ ನಾವು ಪ್ರೋತ್ಸಾಹ ನೀಡ್ತಾ ಇದ್ವಿ. ಮತ್ತೆ ಇದಕ್ಕೆ ಕೀಟಗಳು ಮತ್ತು ರೋಗಗಳು ಬಹಳ ಕಡಿಮೆ. ಯಾಕಂದ್ರೆ ಇದು ಇತ್ತೀಚೆಗೆ ನಾವು ಒಂದು ಇಂಟ್ರೊಡ್ಯೂಸ್ ಮಾಡಿರೋ ಬೆಳೆ ಆಗಿದ್ದು, ಹಂಗಾಗಿ ಇದಕ್ಕೆ ಬಾಧೆ ಪಡಿಸುವ ಏನಿರ್ತವೆ ರೋಗ ಕೀಟಗಳು ಇನ್ನೂ ಈ ಒಂದು ಏರಿಯಾದಲ್ಲಿ ಬಂದಿರಲ್ಲ. ಸೊ ನಾವು ಇಂಟ್ರೊಡ್ಯೂಸ್ಡ್ ಪೆಸ್ಟ್ ಅಂತ, ಇಂಟ್ರೊಡ್ಯೂಸ್ ಡಿಸೀಸ್ ಅಂತ, ಒಂದ್ ಯಾವ್ದೇ ಒಂದು ಕ್ರಾಪ್ ಬಂದ ಮೇಲೆ ಅದು ಬೇರೆ ಕಡೆ ಕೆಲವು ವರ್ಷ ತಗೊಳ್ಳುತ್ತೆ. ಒಂದು ಏನೋ ಒಂದಿಷ್ಟು ವರ್ಷ ಆದ್ಮೇಲೆ ಎಲ್ಲೋ ಒಂದ್ ಬೇರೆ ಕಡೆಯಿಂದ ಬಂದು ಅದು ಇಲ್ಲ ಅಲ್ಲಿರೋದು ಶಿಫ್ಟ್ ಆಗ್ಬೇಕು ಅದರ ಒಂದು ಹೋಸ್ಟ್, ಇಲ್ಲಾಂದ್ರೆ ಬೇರೆ ಕಡೆಯಿಂದ ಬಂದ್ಬಿಟ್ಟು ಇಲ್ಲಿ ಸೆಟ್ಲ್ ಆಗ್ಬೇಕು.
0: ಇಲ್ಲಿ ಸೆಟ್ಲ್ ಆಗಿ ಇಲ್ಲಿ
1: ರೋಗ ಸ್ಪ್ರೆಡ್ ಮಾಡ್ತವೆ.
0: ಈಗ ಅದಕ್ಕಾಗಿ ಯಾವ್ದೇ ಒಂದು ರೋಗ ಆಗ್ಲಿ ಕೀಟ ಆಗ್ಲಿ ಅದಕ್ಕಿನ್ನೂ ಆಕ್ರಮಿಸ್ತಾ ಇಲ್ಲ.
1: ಹೌದು ಸರ್, ಯಾರಾದ್ರೂ
0: ಕೀಟನಾಶಕ ಬಳಸೋ ಅವಶ್ಯಕತೆ ಇಲ್ಲ.
1: ಇಲ್ಲ ಇಲ್ಲ, ರೋಗನಾಶಕ ಕೀಟನಾಶಕ ತುಂಬಾ ಕಡಿಮೆ.
0: ಅದೇ
1: ನೀವು ಎಲೆಕೋಸು ಹೂಕೋಸು ಕಂಪೇರ್ ಮಾಡಿದ್ರೆ ಇದಕ್ಕೊಂದು 10% ಸಾಕಷ್ಟೇ.
0: ಇದು ಬೆಳೆಯೋದು ಕೂಡ ಸುಲಭ ಅಲ್ಲ
1: ಬೆಳೆಯೋದು ಸರ್? ನೀವು ಸೇಮ್
0: ಸ್ವಲ್ಪ ಹೇಳಿ
1: ಸರ್. ಇದು ಸೇಮ್ ನೀವು ಹೆಂಗೆ ಎಲೆಕೋಸು ಹೂಕೋಸು ಬೆಳಿತೀರ ಅದೇ ತರನೇ, ಏನು ಬದಲಾವಣೆ ಇಲ್ಲ. ಅದೇ ತರ ಸೇಮ್ ನಿಮ್ಗೆ ಅದೇ ತರ ಬರುತ್ತೆ, ಇಲ್ಲೂ ಕೂಡ ಅಷ್ಟೇ ಬರುತ್ತೆ ಅದ್ರ ತರನೇ.
0: ಆಮೇಲೆ ಈಗ ಕಾಲಿಫ್ಲವರ್ ಬೆಳೆಯವರು ಈ ತರಕಾರಿನ ತಂದು ಅದೇ ಜಾಗದಲ್ಲಿ
1: ಹಾಕೋಬಹುದು. ಅದನ್ನ ಎಕ್ಸ್ಪೀರಿಯನ್ಸ್ ಇರೋರು ಇದನ್ನ ಸರಾಗವಾಗಿ ಬೆಳಿಬಹುದು.
0: ನೀವು ಅದನ್ನ ಬದಲಾಯಿಸಬಹುದು.
1: ಹೌದೌದು,
0: ಈಗ ಕಾಲಿಫ್ಲವರ್ ಕ್ಯಾಬೇಜ್ ಅನ್ನ ಕಿತ್ತೋಗದು ಇದನ್ನ ಇಡಬಹುದು.
1: ಹೌದು, ಅದರಿಂದ ರೈತರಿಗೆ ಇನ್ನೊಂದು ಲಾಭ ಇದೆ. ಈಗ ನೀವು ಪೆಸ್ಟಿಸೈಡ್ ಗಳಿಗೆ ಎಷ್ಟು ದುಡ್ಡು ಹಾಕ್ತೀರಾ,
0: ಹೌದು,
1: ಅದೆಲ್ಲ ಉಳಿತು.
0: ಒಂದ್
1: ಕಡೆಯಿಂದ ನಿಮ್ಗೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದು ರೈತರು ಎಷ್ಟೋ ಸಾವಿರಾರು ಲಕ್ಷಾಂತರ ರೂಪಾಯಿಗಳಲ್ಲಿ ಖರ್ಚು ಮಾಡ್ತಾರೆ ಪೆಸ್ಟಿಸೈಡ್ ಗಳೆಲ್ಲ. ಸೊ ಅದು ಒಂದ್ ಕಡೆಯಿಂದ ಉಳಿತ. ಮತ್ತೆ ಇನ್ನೊಂದು ಸರ್ ಅಂದ್ರೆ ಅದು ಸ್ಪ್ರೇ ಮಾಡ್ಬೇಕಾದ್ರೆ ಒಂದ್ ಅಪಾಯ, ಸ್ಪ್ರೇ ನಮ್ಮ ಮೇಲೆ ಡ್ರಿಫ್ಟ್ ಬಿದ್ಬಿಟ್ಟು ಕ್ಯಾನ್ಸರ್ ಆಗೋ ಕಾರಣ ಎಲ್ಲ ಇರುತ್ತೆ. ಅದು ಕೂಡ ರೈತರು ಸ್ವಲ್ಪ ಆರೋಗ್ಯವಾಗಿ ಇದನ್ನ ಕಾಪಾಡ್ಕೋಬಹುದು.
0: ಗುಣಮಟ್ಟದ ತರಕಾರಿ ಸಿಗುತ್ತೆ.
1: ಹೌದೌದು,
0: ಒಳ್ಳೆ ಸಾಂಬಾರ್ ಮಾಡಬಹುದು, ಗೋಬಿ ಮಂಚೂರಿ ಮಾಡಬಹುದು, ಎಲ್ಲ ಮಾಡಬಹುದು.
1: ಖಂಡಿತ ಸರ್.
0: ಹಾಗಾಗಿ ಇದು ಪರ್ಯಾಯ ಬೆಳೆ, ಈಗ ಕಾಲಿಫ್ಲವರ್ ಕ್ಯಾಬೇಜ್ ಇದು ಬೇಕೇ ಆಗಿಲ್ಲ. ಇವತ್ತು ಈ ಬೆಳೆ ನೀವು ಬ್ರೊಕೊಲಿ ಬೆಳಿಬಹುದು. ಇದರಲ್ಲಿ ಈಗ ಬೇಬಿ ಕಾರ್ನ್ ಬಗ್ಗೆನೂ ತಾವು ಹೇಳಿದ್ರೆ ಅವಾಗ ಇದರಲ್ಲೂ ಕೂಡ ಸಾಕಷ್ಟು ಸಂಶೋಧನೆ ಆಗಿದೆ. ಏನೇನಾಗಿದೆ ಇದ್ರ ಬಗ್ಗೆ ಹೇಳಿ. ಅನೇಕ ವರ್ಷಗಳಿಂದ ಇದಿದೆ, ಸುಮಾರು 40 ವರ್ಷಗಳಿಂದ ಇದು ನಮ್ಗೆ ಗೊತ್ತಿದೆ.
1: ಹೌದೌದು ಸರ್. ಸರ್, ಬೇಬಿ ಕಾರ್ನ್ ಅನ್ನೋದು ಇದು ಮುಂಚೆ ನಮ್ಮ ದೇಶದಲ್ಲಿ ಅಷ್ಟು ಇಷ್ಟಪಟ್ಟು ತಿಂದ ಒಂದು ಖಾದ್ಯ ಅಲ್ಲ ಮುಂಚೆಯಿಂದನೂ. ಇದೆಲ್ಲ ನೀವು ಹೆಸರು ಕೇಳ್ಬೋದು. ಕಾರ್ನ್ ಅಂದರೆ ನಾವು ಯು ಎಸ್ ಎ ಅಮೇರಿಕಾ ಹೆಸರು ಹೇಳ್ತೀವಿ. ಬಟ್ ಇದು ನಮ್ಮ ಒಂದು ಇತ್ತೀಚಿನ ಬದಲಾವಣೆಯಲ್ಲಿ ಏನಾಗಿದೆ ಅಂದರೆ ಜನರು ನೀವು ಹೇಳಿದಂಗೆ ಎಲ್ಲ ಫಾರಿನದ್ದು ಬೇಕೀಗ ಜನಕ್ಕೆ. ನೀವು ಇಂಡಿಯಾದ್ದು ಏನು ಕೊಡ್ತೀನೋ ತಿನ್ನಲ್ಲ, ಫಾರಿನ್ದವ್ರು ಏನು ತಿಂತಾರೆ ಅದನ್ನು ಫಾಲೋ ಮಾಡ್ತೀವಿ ಅಂತಾರೆ. ಹಂಗಾಗಿ ನಮ್ಮಲ್ಲೂ ಕೂಡ ಬೇಬಿ ಕಾರ್ನ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ.
0: ಸರಿ, ಅದು ಇಲ್ಲಿ ಬಂದ್ಮೇಲೆ ಅದು ಫಾರಿನ್ ಆಗೋದಿಲ್ಲ.
1: ಅದಕ್ಕೆ ಈಗ ನಮ್ಮಲ್ಲಿ ಒಂದಿಷ್ಟು ಸಂಶೋಧನಾ ಕೇಂದ್ರಗಳಲ್ಲಿ ನಾವು ಇದು ಏನು ಮೆಕ್ಕೆಜೋಳ ಕಾರ್ನ್ ಮೇಲೆ ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ, ಒಳ್ಳೊಳ್ಳೆ ವೆರೈಟೀಸ್ಗಳ ಮೇಲೆ ಸ್ಟಡಿ ಮಾಡ್ತಾ ಇದ್ದೀವಿ. ಈ ಒಂದು ವಾತಾವರಣಕ್ಕೆ ಯಾವ್ದು ಸೂಟೇಬಲ್ ಇದೆ, ನೀವು ಧಾರವಾಡ ಕಡೆ ಹೋದ್ರೆ ಅಲ್ಲಿ ಸೂಟೇಬಲ್ಲೇ ಬೇರೆ ಇರುತ್ತೆ, ಇಲ್ಲಾದ್ರೆ ಬೇರೆ. ಯಾಕಂದ್ರೆ ಇದರಲ್ಲಿ ಒಂದಿಷ್ಟು ರೋಗಗಳು ಕೀಟಗಳು ಇದರಲ್ಲೂ ಭಾಳ ಇದಾವೆ. ಸೈನಿಕ ಹುಳು ಬಾಧೆ ಭಾಳ ಇದೆ, ಕೇಳಿರ್ತಾರೆ ಸೈನಿಕ ಹುಳು ಅಂತ. ಆಮೇಲೆ ಇದರಲ್ಲಿ ಡೌನಿ ಮಿಲ್ಡ್ಯೂ ಅಂತ ರೋಗ ಬರುತ್ತೆ. ಏನಂದ್ರೆ ಈಗ ವಿಂಟರ್ ಸ್ಟಾರ್ಟ್, ಚಳಿಗಾಲ ಸ್ಟಾರ್ಟ್ ಆದ ತಕ್ಷಣ ನವಂಬರ್ ಡಿಸೆಂಬರ್ ಅಲ್ಲಿ ಇದು
0: ಭಾಳ ಬ್ಲೈಟ್ ಇದೆ.
1: ಹೌದೌದು, ಡೌನಿ ಮಿಲ್ಡ್ಯೂ ಅಂತೀವಿ. ಆಮೇಲೆ ಇದೇ ಹೇಳ್ದಂಗೆ ಎರಡು ಮೇಜರ್ ಪ್ರಾಬ್ಲಮ್ಮು ಅದು ಎರಡು. ಏನಾದರೂ ಅದಕ್ಕೆ ನಾವು ರೆಸಿಸ್ಟೆಂಟ್ ಅಂದರೆ ಅದನ್ನು ತಡ್ಕೊಳ್ಳುವ ಸಾಮರ್ಥ್ಯ ಇರುವ ಒಂದು ಏನು ವೆರೈಟೀಸ್ ಇದನ್ನು ನಾವು ಡೆವಲಪ್ ಮಾಡ್ತಾ ಇದ್ದೀವಿ ನಮ್ಮ ವಿಶ್ವವಿದ್ಯಾಲಯದಿಂದ.
0: ಈಗ ಈ ನಾಲ್ಕು ತರಕಾರಿಗಳ ಹೇಳಿದ್ರಿ ನೀವು, ಅಂದರೆ ಈ ಬ್ರೊಕೊಲಿ, ಹಲಸಿನ ಕಾಯಿ, ಮತ್ತೆ
1: ಬೇಬಿ ಕಾರ್ನ್, ಮತ್ತೆ
0: ಮಶ್ರೂಮ್, ಇವು ರಾಜ್ಯದ ಯಾವ್ಯಾವ ಭಾಗಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ನಮ್ಮ ರೈತರಿಗೆ?
1: ಸರ್, ಈಗ ಬೇಬಿ ಕಾರ್ನ್ ಬಗ್ಗೆ ಮಾತಾಡೋದಾದ್ರೆ ನೀವು ಎಲ್ಲಿ ಯಾವ ಎಲ್ಲಾ ಪ್ರದೇಶದಲ್ಲಿ ಬೆಳೀತಾರೆ ಸರ್? ನೀವು ಧಾರವಾಡಕ್ಕೆ ಹೋಗಿ ಕಾರ್ನ್ ಬೆಳೀತಾರೆ, ರಾಯಚೂರಿಗೆ ಹೋಗಿ ಬೆಳೀತಾರೆ, ನೀವು ನಮ್ಮ ಮಂಡ್ಯ ಕಡೆ ಹೋಗಿ ಅಲ್ಲೂ ಬೆಳೀತಾರೆ, ದಾವಣಗೆರೆ ಸೈಡ್ ಅಂದ್ರು ಜಾಸ್ತಿ ಬೆಳೀತಾರೆ, ಶಿವಮೊಗ್ಗ ವಿಶ್ವವಿದ್ಯಾಲಯ ಏನು ಕೆಳಗಡೆ ಬರುತ್ತೆ ಅಲ್ಲಿ ಬೀದರ್ ಕಡೆ ಬೆಳೀತಾರೆ. ಸರ್, ನೀವು ಕಾರ್ನ್ ಅನ್ನೋದು ಕರ್ನಾಟಕದ ಯಾವ ಒಂದು ಉದ್ದಗಲ ಎಲ್ಲ ನೀವು ಮಲೆನಾಡು ಬಿಟ್ಟು ಎಲ್ಲ ಕಡೆ ಬೆಳೀತಾರೆ
0: ಬೆಳೀತಾರೆ.
1: ಯಾಕಂದ್ರೆ ಮಲೆನಾಡಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಗೋದ್ರಿಂದ ಇದು ತಡ್ಕೊಳ್ಳಲ್ಲ. ಬಟ್ ಬೇರೆ ಎಲ್ಲೇ ಸ್ವಲ್ಪ
0: ಬ್ರೊಕೊಲಿ ಬೆಳ್ಕೋಬಹುದು,
1: ಬ್ರೊಕೊಲಿ ಬೆಳ್ಕೋಬಹುದು.
0: ಹೌದು
1: ಹೌದು, ಮಶ್ರೂಮ್ ಬೆಳಿಬಹುದು ಒಳಗಡೆ.
0: ಆಮೇಲೆ
1: ಹಲಸಿನಕಾಯಿ ಬೆಳೆದೆ ಬೆಳೀತಾರ. ನೀವು ಮಶ್ರೂಮ್ ಒಳಗಡೆ ಇಂಡೋರ್ ಅಲ್ಲಿ ಮಶ್ರೂಮ್ ಬೆಳಿಬಹುದು. ಇದೊಂದು ಅಲ್ಲಿ ಹೆಂಗಾದ್ರೂ ಟೆಂಪರೇಚರ್ ಕಡಿಮೆ ಇರುತ್ತೆ, ಸೊ ನಿಮಗೆ ಸುಲಭ ಮಶ್ರೂಮ್ ಬೆಳೆಯೋದು. ಅದೇ ತರ ಏನಂದ್ರೆ ಸರ್, ಈಗ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಸರ್ ನಿಮಗೆ ಬೇಬಿ ಕಾರ್ನು, ಹಲಸು, ಮತ್ತೆ ಮಶ್ರೂಮು, ಬ್ರಕೋಲಿ ಎಲ್ಲ ಒಂದು ಮಾಹಿತಿ ಎಲ್ಲ ಸಿಗುತ್ತೆ. ಎಲ್ಲಿ ಯಾವುದೇ ಒಂದು ವಿಶ್ವವಿದ್ಯಾಲಯಕ್ಕೆ ಹೋಗಿ ಇದರ ಏನಿದೆ ಸಂಬಂಧಪಟ್ಟ ವಿಜ್ಞಾನಿಗಳು ನಿಮಗೆ ಸಿಕ್ಕೇ ಸಿಗ್ತಾರೆ. ಸೊ ಎಲ್ಲ ವಿಶ್ವವಿದ್ಯಾಲಯಗಳು ಪರ್ಯಾಯ ಬೆಳೆಗಳೆಲ್ಲ ಹುಡುಕಾಟದಲ್ಲಿದ್ದಾವೆ. ಐಎಚ್ಆರ್ಲ್ಲಿ ಸರ್ ನಿಮಗೆ ಮಶ್ರೂಮ್ ಮೇಲ್ ಸಿಗುತ್ತೆ, ಬ್ರಕೋಲಿ ಮೇಲ್ ಸಿಗುತ್ತೆ, ಹಲಸಿನಕಾಯಿ ಮೇಲೆ ಸಿಗುತ್ತೆ. ಬೇಬಿ ಕಾರ್ನ್ ಮೇಲೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಕೃಷಿ ವಿಷಯದಲ್ಲಿ ಬೆಂಗಳೂರಿಗೆ ಬರಬೇಕು.
0: ಸಾಕಷ್ಟು ಉಪಯುಕ್ತವಾದ ಮಾಹಿತಿ ತಾವು ಒದಗಿಸಿದ್ದೀರಿ ಡಾಕ್ಟರ್ ಅಮ್ಮುಗವರೇ. ನಿಜ ಹೇಳಬೇಕಂದ್ರೆ ನಮ್ಮ ರೈತರಿಗೆ, ಅದು ರೈತ ಮಕ್ಕಳಿಗೆ ಇವತ್ತು ಒಳ್ಳೆಯ ಅವಕಾಶ ಕೂಡ ಇಲ್ಲಿದೆ. ಈ ಒಂದು ತರಕಾರಿಗಳನ್ನು ಬೆಳೆದು ಸಾಕಷ್ಟು ಆದಾಯವನ್ನು ಕೂಡ ಗಳಿಸ್ಬೋದು, ಉಪಕಸಬನ್ನು ಕೂಡ ತಾವು ಮಾಡ್ಬೋದು. ಈಗಾಗಲೇ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ಬ್ರೊಕೊಲಿ ಮತ್ತು ಇದು ಹಲಸಿನಕಾಯಿಯ ಒಂದು ಗೋಬಿ ಮಂಚೂರಿ ಮಾಡಿ ಅಥವಾ ಮಾಡೋ ಒಂದು ಅವಕಾಶ ಸಾಕಷ್ಟು ಜನ ಪಡ್ಕೊಂಡಿದ್ದಾರೆ. ಉತ್ತಮವಾದ ತಳಿಗಳನ್ನು ಕೂಡ ತಮ್ಮಂಥ ವಿಜ್ಞಾನಿಗಳು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಆಶ್ರಯದ ಅಲ್ಲಿ ಬರುವಂಥ ಯೋಜನೆಗಳಿಂದ ಯೂನಿವರ್ಸಿಟಿಗಳು ಹೊರತಂದಿದ್ದಾರೆ. ತುಂಬ ಖುಷಿಯಾದ ವಾತಾವರಣ ನಮ್ಮ ರೈತರು ಈ ಒಂದು ತರಕಾರಿ ಬೆಳೆಯೋದ್ರ ಮೂಲಕ ನಿರ್ಮಿಸ್ಕೊಳ್ಬೋದು. ತುಂಬ ಸಂತೋಷ ಡಾಕ್ಟರ್ ಅಮ್ಮಗೌರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ರೈತರಿಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನೀಡಿದಿರಿ. ಅದರಲ್ಲೂ ಕಾಲಿಫ್ಲವರ್ ಮತ್ತು ಕ್ಯಾಬೇಜಿಗೆ ಬರುವಂಥ ರೋಗಗಳು ಆ ಒಂದು ತರಕಾರಿಗಳ ಹೊರತಾಗಿ ತಾವು ಪರ್ಯಾಯವಾಗಿ ಯಾವ ತರಕಾರಿಗಳನ್ನು ಬೆಳ್ಕೋಬಹುದು ಅನ್ನೋದ್ರ ಕುರಿತು ಮಾಹಿತಿ ನೀಡಿದಿರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಅಮ್ಮೋಗೋರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ.
1: ಧನ್ಯವಾದ ಸರ್, ನಾನು ಆಕಾಶವಾಣಿ ಬೆಂಗಳೂರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ. ನನ್ನ ಒಂದು ದೂರವಾಣಿ ಸಂಖ್ಯೆನ ನೀವು ತಗೊಳ್ಳೋದಾದ್ರೆ 7795464662, 7795464662. ಆಸಕ್ತ ರೈತರು ನನ್ನನ್ನು ಈ ಒಂದು ನಂಬರ್ಗೆ ಸಂಪರ್ಕಿಸಿ ನಿಮಗೆ ಏನಾದರೂ ಮಾಹಿತಿ ಬೇಕಾದರೆ ಕೇಳ್ಬೋದು. ಧನ್ಯವಾದ,
0: ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.

ಕೃಷಿ ರಂಗದಲ್ಲಿ ಇದುವರೆಗೂ ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ. ಕೃಷಿ ರಂಗ ಪ್ರಸಾರವಾಯಿತು. ಇನ್ನು ನಾಳೆಯ ಕೃಷಿ ರಂಗದಲ್ಲಿ ಕೇಳಿ, ಬೇಸಿಗೆಯಲ್ಲಿ ಹಿಪ್ಪುನೇರಳೆಯಲ್ಲಿ ಬಾಧಿಸುವ ಕೀಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಯಶಿಕಾ ಎಂಪಿ ಅವರೊಡನೆ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳವಾದನ ಕೇಳುವಿರಿ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟ್ರಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋನ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್, ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ

0: ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಮಾಹಿತಿ ನೀಡಿದ್ದಾರೆ. ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೇದ್ ಅಲ್ ನಹ್ಯಾನ್ ಅವರೊಂದಿಗೆ ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ವಿದೇಶಾಂಗ ಸಚಿವರೊಂದಿಗೆ ಸಭೆ ನಡೆಸಿದರು. ರಷ್ಯಾದ ಸರ್ಗೆ ಲ್ಯಾಬ್ಸ್ ರೌ, ಇರಾನಿನ ಅಬ್ಬಾಸ್ ಅಗರ್ಚಿ, ದಕ್ಷಿಣ ಆಫ್ರಿಕಾದ ರೊನಾಲ್ಡ್ ಲೆಮೆಲಾ ಹಾಗೂ ಬ್ರೆಜಿಲ್ನ ಮೌರೋ ವಿಯೇರಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರುಗಳ ಸಮಾವೇಶದ ಹಿನ್ನೆಲೆಯಲ್ಲಿ ಈ ಸಭೆ ನಡೆಯಿತು. ಇದಕ್ಕೂ ಮುನ್ನ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಬ್ರಿಕ್ಸ್ ಸಭೆಯಲ್ಲಿ ಮಾತನಾಡಿ, ಜಾಗತಿಕ ಪರಿಸ್ಥಿತಿಯಲ್ಲಿ ಶಾಂತಿ ಹಾಗೂ ಸುಭದ್ರತೆ ಬಹುಮುಖ್ಯವಾಗಿದೆ. ಇತ್ತೀಚಿನ ಸಂಘರ್ಷಗಳು, ಮಾತುಕತೆ ಹಾಗೂ ರಾಜತಾಂತ್ರಿಕ ನಿರ್ವಹಣೆಯೇ ಅತ್ಯುತ್ತಮ ಪರಿಹಾರ ಎಂಬುದನ್ನು ಒತ್ತಿ ಹೇಳಿವೆ ಎಂದರು. ಭಯೋತ್ಪಾದನೆ ವಿರುದ್ದದ ಹೋರಾಟದಲ್ಲಿ ಸಂಘಟಿತ ಸಹಕಾರ ಅಗತ್ಯ ಎಂದು ಹೇಳಿದ ಡಾ ಎಸ್ ಜೈಶಂಕರ್, ಪ್ರಸ್ತುತ ಸಂಘರ್ಷ ಹಾಗೂ ಆರ್ಥಿಕ ಅನಿಶ್ಚಿತತೆ ನಡುವೆ ಬ್ರಿಕ್ಸ್ ರಚನಾತ್ಮಕ ಪಾತ್ರ ವಹಿಸಬಲ್ಲದು ಎಂದರು.
1: We meet at a time of considerable flux in international relations, ongoing conflicts, economic uncertainties, and challenges in trade and technology and climate are shaping the global landscape. There is a growing expectation, particularly from emerging markets and developing countries, that BRICS will play a constructive and stabilizing role. In this background, our discussions today are an opportunity to reflect on global and regional developments and to consider practical ways to strengthen our cooperation.
0: ಬ್ರಿಕ್ಸ್ ಸಮಾವೇಶ ನಾಳೆಯೂ ಮುಂದುವರಿಯಲಿದ್ದು, ಸಹಕಾರ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತಾಗಿ ಅಧಿವೇಶನಗಳು ನಡೆಯಲಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಬೀಜಿಂಗ್ನಲ್ಲಿಂದು ಮಹತ್ವದ ಸಭೆ ನಡೆಸಿದರು. ವ್ಯಾಪಾರ, ತಂತ್ರಜ್ಞಾನ ಮತ್ತು ಪ್ರಾದೇಶಿಕ ಭದ್ರತೆ ಕುರಿತ ಸಂಘರ್ಷಯುತ ಬಿಗು ಪರಿಸ್ಥಿತಿ ನಡುವೆಯೂ ಉಭಯ ಧುರೀಣರು ಸಹಕಾರದ ಅಗತ್ಯವನ್ನು ಪ್ರತಿಪಾದಿಸಿದರು. ಟ್ರಂಪ್ ಅವರು ತಮ್ಮ 2ನೇ ಅಧಿಕಾರದ ಅವಧಿಯಲ್ಲಿ ಚೀನಾಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಹಾರ್ಮೋಟ್ ಜಲಸಂಧಿ ಸುಗಮ ಇಂಧನ ಸಾಗಾಟಕ್ಕೆ ಬೆಂಬಲವಾಗುವ ರೀತಿಯಲ್ಲಿಯೇ ಮುಕ್ತವಾಗಿಯೇ ಇರಬೇಕು ಎಂದು ಸಭೆಯಲ್ಲಿ ಸಹಮತಕ್ಕೆ ಬರಲಾಯಿತು. ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜೊತೆ ಉತ್ತಮ ಮಾತುಕತೆ ನಡೆಸಿದರು ಎಂದು ಶ್ವೇತಭವನದ ಮೂಲಗಳು ತಿಳಿಸಿವೆ. ಸಭೆಯ ನಂತರ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಚೀನಾ ಅಮೆರಿಕ ಪ್ರತಿಸ್ಪರ್ಧಿಗಳಾಗದೆ ಸಹಭಾಗಿತ್ವದಲ್ಲಿ ಮುಂದುವರಿಯಬೇಕೆನ್ನುವ ಬಗ್ಗೆ ಸಭೆಯಲ್ಲಿ ಪ್ರತಿಪಾದಿಸಲಾಯಿತು ಎಂದರು. ಉಭಯ ದೇಶಗಳ ನಡುವೆ ಭಿನ್ನಾಭಿಪ್ರಾಯಕ್ಕಿಂತ ಪರಸ್ಪರ ಹಿತಾಸಕ್ತಿಯ ವಿಚಾರಗಳೇ ಹೆಚ್ಚಿವೆ ಎಂದು ಹೇಳಿದ ಚೀನಾ ಅಧ್ಯಕ್ಷರು, ಈ ನಿಟ್ಟಿನಲ್ಲಿ ದ್ವಿಪಕ್ಷೀಯ ಸಂಬಂಧದಲ್ಲಿ ಹೊಸ ಅಧ್ಯಾಯ ತೆರೆಯಲು ಕರೆ ನೀಡಿದರು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಸಕಾರಾತ್ಮಕ ನಿಲುವು ವ್ಯಕ್ತಪಡಿಸಿ, ಅಮೆರಿಕ ಚೀನಾ ಸಂಬಂಧಗಳು ಹಿಂದೆಂದಿಗಿಂತ ಉತ್ತಮವಾಗಲಿದೆ ಎಂದರು. ಅಮೆರಿಕದ ಪ್ರಮುಖ ವ್ಯಾಪಾರ ಕಂಪನಿಗಳು ಹಾಗೂ ತಂತ್ರಜ್ಞಾನ ಕಂಪನಿಗಳು ತಮ್ಮ ನಿಯೋಗದಲ್ಲಿ ಇರುವುದನ್ನು ಉಲ್ಲೇಖಿಸಿದ ಟ್ರಂಪ್, ಚೀನಾದಲ್ಲಿ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆ ವಿಸ್ತರಿಸಲು ಅಮೆರಿಕ ಉತ್ಸುಕವಾಗಿದೆ ಎಂದರು. ರಾಷ್ಟೀಯ ವಿಕೋಪ ಪ್ರಕ್ರಿಯಾ ಪಡೆ ಎನ್ಡಿಆರ್ಎಫ್ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ನೆರವಿಗೆ ಧಾವಿಸುತ್ತಿದ್ದು ಜನಾನುರಾಗಿಯಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗಾಜಿಯಾಬಾದ್ನಲ್ಲಿಂದು ನಡೆದ ಎನ್ಡಿಆರ್ಎಫ್ ರಾಷ್ಟಪತಿಗಳ ವರ್ಣ ಪ್ರಶಸ್ತಿ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ್ದರು. ಎನ್ಡಿಆರ್ಎಫ್ ಕಳೆದ 20 ವರ್ಷಗಳಲ್ಲಿ ಪ್ರಕೃತಿ ವಿಕೋಪ ಹಾಗೂ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ಸಹಾಯಕ್ಕೆ ಬರುತ್ತಿದ್ದು ರಾಜ್ಯ ಹಾಗೂ ಪಂಚಾಯತ್ ಮಟ್ಟದಲ್ಲೂ ಸೇವೆ ಸಲ್ಲಿಸುತ್ತಿದೆ. ಈ ಕಾರ್ಯದಲ್ಲಿ ಎನ್ಸಿಸಿ, ಎನ್ಎಸ್ಎಸ್ ಸಾವಿರಾರು ಸಂಖ್ಯೆಯ ಆಪದ್ ಮಿತ್ರರ ಸೇವೆ ಬಳಸಲಾಗುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ವಿಕೋಪ ತಡೆ ಮೂಲ ಸೌಕರ್ಯ ಕ್ಷೇತ್ರದಲ್ಲಿ ಮುಂದಾಳತ್ವ ವಹಿಸಿದೆ. ವಿಕೋಪ ನಿರ್ವಹಣಾ ವಲಯದಲ್ಲಿ ಭಾರತ ನಿಸ್ಸಂಶಯವಾಗಿ ಜಾಗತಿಕ ನಾಯಕತ್ವ ಸ್ಥಾನದಲ್ಲಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಚುನಾವಣಾ ಆಯೋಗ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ನಡೆಸುವುದಾಗಿ ಪ್ರಕಟಿಸಿದೆ. ಪ್ರಸ್ತುತ ನಡೆಯುತ್ತಿರುವ ಮನೆ ಪಟ್ಟಿ ಜನಗಣತಿ ಗಮನದಲ್ಲಿ ಇಟ್ಟುಕೊಂಡು 3ನೇ ಹಂತದ ಮತಪಟ್ಟಿ ವಿಶೇಷ ಪರಿಷ್ಕರಣೆ ನಿಗದಿಪಡಿಸಲಾಗಿದೆ ಎಂದು ಆಯೋಗ ತಿಳಿಸಿದೆ. ಕರ್ನಾಟಕ, ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ಜಾರ್ಖಂಡ್, ಮಹಾರಾಷ್ಟ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ಸಿಕ್ಕಿಂ, ತ್ರಿಪುರಾ, ತೆಲಂಗಾಣ ಮತ್ತು ಉತ್ತರಾಖಂಡ್ಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಇದಲ್ಲದೆ ದೆಹಲಿ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದೀವ್ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಮತಪಟ್ಟಿ ಪರಿಷ್ಕರಣೆ ನಿಗದಿಯಾಗಿದೆ. ಭಾರತೀಯ ಸೇನಾಪಡೆ ಮತ್ತು ನೌಕಾಪಡೆ ಅಂತರ್ ಸೇವಾ ಸಹಕಾರ ಬಲವರ್ಧನೆಗಾಗಿ ಇಂದು ಒಪ್ಪಂದವೊಂದಕ್ಕೆ ಸಹಿ ಹಾಕಿದೆ. ಸೇನಾಪಡೆಯ ಪರವಾಗಿ ಲೆಫ್ಟಿನೆಂಟ್ ಜನರಲ್ ಪಿವಿಎಸ್ ಕೌಶಿಕ್ ಅಡ್ಜೆಂಟ್ ಜನರಲ್ ಹಾಗೂ ನೌಕಾಪಡೆಯ ಪರವಾಗಿ ಸಿಬ್ಬಂದಿ ಮುಖ್ಯಸ್ಥ ವೈಸ್ ಅಡ್ಮಿರಲ್ ಗುರುಚರಣ್ ಸಿಂಗ್ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಅಂತರ ಸೇವಾ ಸಹಕಾರದ ಸಂಸ್ಥೀಕರಣ ಕಾರ್ಯಾಚರಣೆಗಳಲ್ಲಿ ಸಹಯೋಗ ಬಲವರ್ಧನೆ ಹಾಗೂ ಆಂತರಿಕ ವಿನ್ಯಾಸ ವಿಚಾರದಲ್ಲಿ ಸಮನ್ವಯತೆ ಮೊದಲಾದ ವಿಚಾರಗಳನ್ನು ಈ ಒಪ್ಪಂದ ಒಳಗೊಂಡಿದೆ. ಭಾರತದ ಸಗಟು ಬೆಲೆ ಸೂಚ್ಯಾಂಕ ಏಪ್ರಿಲ್ ತಿಂಗಳಲ್ಲಿ ಕಳೆದ 42 ತಿಂಗಳಲ್ಲೇ ಅತ್ಯಧಿಕ ಎನಿಸಿದ ಶೇಕಡಾ 8.3 ಪ್ರಮಾಣ ತಲುಪಿದೆ. ಮಾರ್ಚ್ ತಿಂಗಳಲ್ಲಿ ಇದು ಶೇಕಡಾ 3.88%. ಖನಿಜ ತೈಲ ಬೆಲೆಯಲ್ಲಿನ ಹೆಚ್ಚಳ, ಕಚ್ಚಾ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮೂಲ ಲೋಹಗಳು, ತಯಾರಿಕಾ ಉತ್ಪನ್ನಗಳು ಹಾಗೂ ಆಹಾರೇತರ ವಸ್ತುಗಳ ಬೆಲೆ ಹೆಚ್ಚಳ ಸೂಚ್ಯಾಂಕ ಏರಿಕೆಗೆ ಕಾರಣವಾಗಿದೆ ಎಂದು ವಾಣಿಜ್ಯೋದ್ಯಮ ಸಚಿವಾಲಯ ಬಿಡುಗಡೆ ಮಾಡಿದ ದತ್ತಾಂಶಗಳಿಂದ ವ್ಯಕ್ತವಾಗಿದೆ. ಒಮನ್ನ ಕರಾವಳಿಯಲ್ಲಿ ಭಾರತೀಯ ಧ್ವಜದ ನೌಕೆ ಮೇಲೆ ನಿನ್ನೆ ನಡೆದ ದಾಳಿ ಬಗ್ಗೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಇದು ಸಹಿಸಿಕೊಳ್ಳಲಾಗದ ವಿಚಾರವಾಗಿದೆ ಎಂದು ವಿದೇಶಾಂಗ ವ್ಯವಹಾರ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ. ವಾಣಿಜ್ಯ ಹಾಗೂ ನಾಗರಿಕ ನೌಕೆಗಳನ್ನು ಗುರಿಯಾಗಿಸಿಕೊಳ್ಳಲಾಗುತ್ತಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯ ದಾಳಿಯಲ್ಲಿ ಭಾರತೀಯ ನೌಕೆಯಲ್ಲಿದ್ದ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿಸಿರುವ ಜೈಸ್ವಾಲ್ ಅವರನ್ನು ರಕ್ಷಿಸಿರುವುದಕ್ಕಾಗಿ ಒಮನ್ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಹಾಗೂ ಭಾರತದ ಅಗ್ರ ಶ್ರೇಯಾಂಕದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಪಂದ್ಯದಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಪಿವಿ ಸಿಂಧು ಡೆನ್ಮಾರ್ಕ್ನ ಅಮಲಿ ಶುಲ್ಜಾ ಅವರನ್ನು 21-13, 21-15 ಅಂತರದಿಂದ ಪರಾಭವಗೊಳಿಸಿದರು. ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ಸ್ನಲ್ಲಿ ವಿಶ್ವದ ಹಾಲಿ ಚಾಂಪಿಯನ್ ಜಪಾನಿನ ಅಕಾನೆ ಯಮಕುಚಿ ಅವರನ್ನು ಎದುರಿಸಲಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋಜ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
2: ಆಕಾಶವಾಣಿ ಬೆಂಗಳೂರು. ಕಾರ್ಯಕ್ರಮ ಸಿರಿಗಂಧ.

ಚಿತ್ರಗೀತೆಗಳನ್ನಾಧರಿಸಿದ ಸಿರಿಗಂಧ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಗೆಲುವಿನ ಗುಟ್ಟಿನ ಬಗ್ಗೆ ಮಾತನಾಡ್ತಾ ಸುಮಧುರ ಗೀತೆಗಳ ಪ್ರಸಾರ ಮಾಡುತ್ತಾ ಸಾಗೋಣ. ಸಿರಿಗಂಧ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳಿ ಬಾಡಿಗಾರ್ಡ್ ಚಿತ್ರದ ಹಾಡು ಕಾರ್ತಿಕ ಹಾಗೂ ಅನುರಾಧ ಭಟ್ ಅವರ ಸ್ವರದಲ್ಲಿ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಎಸ್, ಗೆಲುವಿನ ಗುಟ್ಟಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜೀವನದಲ್ಲಿ ಎಲ್ಲರೂ ಗೆಲ್ಲಬೇಕು ಅನ್ನೋ ಆಸೆ ಇರುತ್ತದೆ. ಆದರೆ ಗೆಲುವು ಅಂದರೆ ಏನು? ಹಣವೇ, ಹೆಸರೇ, ಅಥವಾ ದೊಡ್ಡ ಹುದ್ದೆಯೇ, ಅಥವಾ ಮನಸ್ಸಿನ ಸಂತೋಷವೇ? ಹೀಗೆ ಹತ್ತು ಹಲವು ರೀತಿಯಲ್ಲಿ ಪ್ರಶ್ನೆಗಳು ಉದ್ಭವಿಸುತ್ತಾ ಹೋಗುತ್ತೆ. ಆದರೆ ಪ್ರತಿಯೊಬ್ಬರಿಗೂ ಗೆಲುವಿನ ಅರ್ಥ ಬೇರೆ ಬೇರೆಯಾಗಿರ್ತದೆ. ಒಬ್ಬ ವಿದ್ಯಾರ್ಥಿಗೆ ಉತ್ತಮ ಅಂಕಗಳ ಗೆಲುವು, ರೈತರಿಗೆ ಒಳ್ಳೆಯ ಬೆಳೆಯ ಗೆಲುವು, ವೃತ್ತಿ ಜೀವನದಲ್ಲಿರುವವರಿಗೆ ಮೇಲ್ದರ್ಜೆಯ ಹುದ್ದೆ ಅಲಂಕರಿಸುತ್ತಾ ಹೋಗೋದೇ ಗೆಲುವು. ಆದರೆ ಈ ಗೆಲುವು ಒಂದು ದಿನ ಸಿಗೋದಿಲ್ಲ, ಅದು ಪ್ರತಿದಿನದ ಪ್ರಯತ್ನದ ಫಲ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಗೆಲುವಿನ ಗುಟ್ಟಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಗೆಲುವಿನ ಗುಟ್ಟು ಸೋಲಿನಲ್ಲೂ ಅಡಗಿರುತ್ತದೆ ಅಲ್ವಾ? ಸೋಲು ಕೂಡ ಪರೋಕ್ಷವಾಗಿ ಗೆಲುವಿನ ಭಾಗವಾಗಿರುತ್ತದೆ. ಸೋಲನ್ನೇ ಭಯಪಟ್ಟರೆ ಗೆಲುವು ಸಿಗುವುದಿಲ್ಲ. ಹೆಚ್ಚಿನ ಜನರು ಒಂದು ಸೋಲಿನಿಂದಲೇ ಹಿಂಜರಿತಾರೆ. ಒಂದು ಸುಂದರ ಮಾತು ಹೀಗಿದೆ, ಸೋಲು ಅಂತಿಮವಲ್ಲ, ಪ್ರಯತ್ನ ಬಿಡುವುದು ಅಂತಿಮ. ಹಾಗಾಗಿ ಗೆಲುವು ಸಿಗುವವರೆಗೂ ಪ್ರಯತ್ನ ಮಾಡ್ತಲೇ ಇರಬೇಕು.

ಗೆಲುವಿನ ಮುಖ್ಯ ಗುಟ್ಟುಗಳ ಬಗ್ಗೆ ಮುಂದೆ ಹೇಳ್ತೀವಿ. ಇದೀಗ ಕೇಳಿ ಸಿರಿಗಂಧ ಕಾರ್ಯಕ್ರಮದಲ್ಲಿ ಅಂಬರಿ ಚಿತ್ರದ ಹಾಡು, ಚಿತ್ರ ಅವರ ಸುಂದರ ಧ್ವನಿಯಲ್ಲಿ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಧರಿಸಿದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಗೆಲುವಿನ ಮುಖ್ಯ ಗುಟ್ಟುಗಳ ಬಗ್ಗೆ ಹೇಳದಾದರೆ, ಮೊದಲು ಗುರಿ ಇರಬೇಕು. ಗುರಿಯಿಲ್ಲದ ಜೀವನ ದಿಕ್ಕಿಲ್ಲದ ಹಡಗಿನಂತೆ, ಏನು ಸಾಧಿಸಬೇಕು ಅನ್ನೋದು ಸ್ಪಷ್ಟವಾಗಿರಬೇಕು. ಎರಡನೇದಾಗಿ ಶ್ರಮ. ಶಾಶ್ವತ ಯಶಸ್ವಿಗೆ ನಿರಂತರ ಪರಿಶ್ರಮ ಅತ್ಯಗತ್ಯ. ಅದೇ ನಿಜವಾದ ದಾರಿಯಾಗಿರುತ್ತದೆ. ತಾಳ್ಮೆ. ಒಳ್ಳೆಯ ಫಲಕ್ಕೆ ಸಮಯ ಬೇಕು. ತಾಳ್ಮೆಯಿಂದ ಎಲ್ಲವನ್ನೂ ಕಾಯಬೇಕು. ಮೊದಲ ಪ್ರಯತ್ನದಲ್ಲಿ ಸೋಲು ಅನುಭವಿಸಿದರೆ ಅದೇ ಕೊನೆ ಪ್ರಯತ್ನವಾಗಿರದೆ, ತಾಳ್ಮೆಯಿಂದ ಮುಂದಿನ ಅವಕಾಶ ಸಿಗುವವರೆಗೂ ಕಾದು ಮತ್ತೆ ಪ್ರಯತ್ನಿಸುತ್ತಿರಬೇಕು.

ಆತ್ಮವಿಶ್ವಾಸ, ನನಗೆ ಸಾಧ್ಯ ಅನ್ನೋ ನಂಬಿಕೆ ಬಹಳ ಮುಖ್ಯ. ನಮ್ಮ ಮೇಲೆ ನಂಬಿಕೆ, ನಮಗೆ ವಿಶ್ವಾಸ ಇರಬೇಕು. ಹಾಗೆ ಸಮಯದ ಮೌಲ್ಯ, ಸಮಯ ಹೋದ ಮೇಲೆ ಮರಳಿ ಬರುವುದಿಲ್ಲ. ಸಮಯವನ್ನು ಸರಿಯಾಗಿ ಬಳಸಿದರೆ ಜೀವನದಲ್ಲಿ ಗೆಲುವಿನ ಮೆಟ್ಟಿಲು ಹತ್ತಬಹುದು. ಇವೆಲ್ಲವೂ ಗೆಲುವಿನ ಗುಟ್ಟುಗಳೇ. ಗೆಲುವಿನ ಗುಟ್ಟಿನ ಬಗ್ಗೆ ಇನ್ನೊಂದಷ್ಟು ಮಾತುಕತೆ ಮುಂದುವರಿತಿ ಗೀತೆಯ ನಂತರ. ಇದೀಗ ಕೇಳಿ ನೆನಪಿರಲಿ ಚಿತ್ರದ ಹಾಡು, ವಿಜಯ್ ಯೇಸುದಾಸ್ ಅವರ ಸ್ವರದಲ್ಲಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್

ಸಮಯ ಆಗಿದೆ 8:30:20. ನಾವಿದ್ದೀವಿ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಜೀವನದ ನಿಜವಾದ ಗೆಲುವು ಅಂದರೆ ಇತರರನ್ನು ಸೋಲಿಸುವುದು ಅಲ್ಲ, ನಿನ್ನೆ ಇದ್ದ ನಮಗಿಂತ ಇಂದು ನಾವು ಉತ್ತಮವಾಗಿರುವುದೇ ನಿಜವಾದ ಗೆಲುವು.

ಮನಸ್ಸಿನ ಶಾಂತಿ, ಒಳ್ಳೆಯತನ, ಪ್ರಾಮಾಣಿಕತೆ ಇವುಗಳು ಯಶಸ್ಸಿನ ಭಾಗವೇ. ಕನಸು ಕಾಣುವುದು, ಪ್ರಯತ್ನ ಮಾಡುವುದು, ಸೋತರೂ ಮತ್ತೆ ಎದ್ದೇಳುವುದು. ಒಂದು ದಿನ ಗೆಲುವು ಖಂಡಿತ ನಮ್ಮದಾಗಿರುತ್ತದೆ. ಸಿರಿಗಂಧ ಕಾರ್ಯಕ್ರಮ ಮುಗಿಸುವ ಸಮಯ ಬಂದಿದೆ. ಇದೀಗ ಕೇಳಿ ಅಭಿನಂದನೆ ಚಿತ್ರದ ಹಾಡು, ರಾಜೇಶ್ ಕೃಷ್ಣನವರ ಸ್ವರದಲ್ಲಿ.

ಆಕಾಶವಾಣಿ ಬೆಂಗಳೂರು, ಸಮಯ 9:30. ಇದೀಗ ಕೇಳಿ ನಾಟಕ ಆ ಒಂದು ರಾತ್ರಿ. ರಚನೆ ಭಾರತಿ ಪ್ರಿಯಾ, ನಿರ್ಮಾಣ ರಘುಪತಿ ಹೆಗ್ಡೆ.

0: ಕಥಾ ನಾಟಕ.
1: ಆ ಒಂದು ರಾತ್ರಿ ಮೂಲ ಕಥೆ ಭಾರತಿ ಪ್ರಿಯಾ ಅವರದು, ಬಾನುಲಿ ರೂಪ HS ಪಾರ್ವತಿ, ನಿರ್ದೇಶನ ರಘುಪತಿ ಹೆಗಡೆ.

0: ಯಾರು ಕಾಣ್ತಾನೆ ಇಲ್ವಲ್ಲ? ಓ ಮಾವ ಬಂದಿದಾರಲ್ಲ, ಈ ಕಡೆನೆ ನೋಡ್ತಿದ್ದಾರೆ. ಮಾವ ಮಾವ, ಓ ಗುರ್ತು ಸಿಕ್ತಿಲ್ವೇನೋ ಪಾಪ. ಮಾವ ಮಾವ,
1: ಓಹೋ ರಂಗಸ್ವಾಮಿ, ಎಷ್ಟು ಬದಲಾಗ್ಬಿಟ್ಟಿದ್ಯಪ್ಪ, ಗುರ್ತೇ ಸಿಗ್ಲಿಲ್ಲ. ನೀನು ಬಂದೇ ಇಲ್ವೇನೋ ಅನ್ಕೊಂಬಿಟ್ಟೆ. ಅಂತೂ ಬಂದಿಯಲ್ಲ.
0: ಬರ್ತೀನಿ ಅಂತ ಕಾಗದ ಬರೆದಿದ್ನಲ್ಲ ಮಾವ.
1: ನಿಜ, ಆದರೂ ಪಟ್ಟಣದವರು ನಿಮ್ಗೆ ಹಳ್ಳಿಗೆ ಬರೋದಕ್ಕೆ ಬೇಸರ ಆಗೋದು ಸಹಜ.
0: ಹಾಗೇನಿಲ್ಲ ಮಾವ, ನನಗಂತೂ ಹಳ್ಳಿ ಅಂದರೆ ತುಂಬ ಇಷ್ಟ. ಪಟ್ಟಣದ ಗಲಾಟೆ ಗಡಿಬಿಡಿ ಗದ್ದಲದಿಂದ ದೂರ ಹೋಗಿ ಸ್ವಲ್ಪ ದಿವಸನಾದರೂ ಈ ಹಳ್ಳಿಲಿ ಬಂದು ಕಾಡು ಮೇಡುಗಳೆಲ್ಲ ಅಲ್ಕೊಂಡಿರೋಣ ಅನ್ಸುತ್ತೆ.
1: ಸಂತೋಷಪ್ಪ, ಗಾಡಿ ತಂದಿದ್ದೀನಿ, ಬಾ ಹೋಗೋಣ. ಅಂದಾಗೆ ಎತ್ತಿನ ಕಾಡೆಯಲ್ಲಿ ಕೂಡ ಅಭ್ಯಾಸ ಇದೆ ತಾನೆ?
0: ಇದೇನು ಈ ಕೇಳ್ತೀರಾ ಮಾವ? ನಾನು ಚಿಕ್ಕವನಾಗಿದ್ದಾಗ ಅಮ್ಮನ ಜೊತೆ ಎಷ್ಟೋ ಸಲ ನಿಮ್ಮೂರಿಗೆ ಬಂದಿರಲಿಲ್ವಾ? ಆಗೆಲ್ಲ ಎತ್ತಿನ ಗಾಡೀಲಿ ತಾನೇ ಓಡಾಡ್ತಿದ್ದಿದ್ದು.
1: ನಿಮ್ಮ ಅಮ್ಮನ ನೆನಪಾಗಿ ನೀನಾದರೂ ಹತ್ತಿರವಾಗಿರಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ಮಪ್ಪನಿಗೂ ನಮ್ಮ ಸಂಬಂಧ ಬೆಳೆಸೋ ಇಷ್ಟ ಇದೆ.
0: ಅಪ್ಪ ಕಾಗದ ಬರೆದಿದ್ರು.
1: ಹಾಂ, ಗಾಡಿ ನಿಧಾನ ಓಡಿಸಪ್ಪ. ಹಾಂ, ಮನೆ ಬಂತು, ನಿಲ್ಸು. ಮನೆ ಬಂತು ರಂಗಸ್ವಾಮಿ, ನಿಧಾನವಾಗಿ ಇಳಿಯಪ್ಪ.
2: ನಾರಾಯಣಪ್ಪನವರ ಸೋದರಳಿಯ ಬಂದವರು ಏನು ಕಾಣುತ್ತೆ?
3: ಹೌದಾ?
1: ಈ ಹಳ್ಳಿಗಳಲ್ಲೇ ಹಾಗೆ. ನೀನು ಬಹಳ ದಿನಗಳ ನಂತರ ಊರಿಗೆ ಬರ್ತಿದ್ದೀನಿ ನೋಡು, ಅದಕ್ಕೆ ಕಾಲೇಜ್ ಓದಿರೋ ಹುಡುಗ ಹೇಗಿದೆಯೋ ನೋಡಬೇಕು ಅನ್ನೋ ಆಸೆ.
2: ಪಾಪ ರಂಗಸ್ವಾಮಿ, ಎಷ್ಟೊಂದು ಬೆಳೆದ್ಬಿಟ್ಟಿದ್ಯೋ. ಬೇರೆಲ್ಲಾದರೂ ನೀನು ನೋಡಿದರೆ ಗುರ್ತೇ ಸಿಗ್ತಾ ಇರಲಿಲ್ಲ ಅಂತ ಕಾಣುತ್ತೆ.
0: ನೀವು ಹೇಗಿದ್ದೀರಾ ಅತ್ತೆ?
2: ನಾನು ಚೆನ್ನಾಗಿದ್ದೀನಪ್ಪ. ಆಗಲಿ, ತಡವಾಗಿದೆ, ಅಡುಗೆನೂ ಸಿದ್ಧ ಆಗಿದೆ, ಊಟಕ್ಕೆಲೆ ಹಾಕ್ಲಾ?
1: ಖಂಡಿತ. ಬೆಳಗ್ಗೆಯಿಂದ ಪ್ರಯಾಣ ಮಾಡಿ ರಂಗಸ್ವಾಮಿಗೆ ಆಯಾಸವಾಗಿರಬೇಕು. ಊಟ ಮಾಡಿ ವಿಶ್ರಾಂತಿ ತಗೊಳ್ಳಿ. ನಾಗವೇಣಿ ಎಲ್ಲಿ?
2: ಅಯ್ಯೋ, ಅಡುಗೆ ಮೇಲೇನೋ ಕೆಲಸ ಮಾಡ್ತಿದ್ದಾಳೆ. ರಂಗಸ್ವಾಮಿ, ಕೈ ಕಾಲು ತೊಳ್ಕೊಂಡು ಊಟಕ್ಕೆ ಹೇಳಪ್ಪ.
0: ಆಯ್ತತ್ತೆ.
2: ನಿಧಾನವಾಗಿ ಊಟ ಮಾಡು ರಂಗಸ್ವಾಮಿ. ಮೊದಲೇ ನೀನು ತುಂಬಾ ಸಂಕೋಚ, ತುಂಬಾ ಸಂಕೋಚ ಸ್ವಭಾವ.
0: ಹಾಗೇನಿಲ್ಲ ಅತ್ತೆ.
2: ನೀನು ಈ ಊರಿಗೆ ಬಂದು 6-7 ವರ್ಷ ಆದ್ರೂ ಆಗಿರ್ಬೇಕಲ್ಲ?
1: ಹೌದೌದು, SSLC ಪಾಸ್ ಆಗಿ ಕಾಲೇಜ್ ಸೇರಿದ ಮೇಲೆ ಬಂದೇ ಇಲ್ಲ ಅಲ್ವೇನಯ್ಯ?
0: ಹೌದು, ಪ್ರತಿ ಬೇಸ್ಕರದಲ್ಲೂ ಬರಬೇಕು ಅನ್ಕೊಳ್ತಿದ್ದೆ. ಅಷ್ಟರಲ್ಲಿ ಯಾರಾದರೂ ಸ್ನೇಹಿತರು ಒತ್ತಾಯ ಮಾಡಿ ಅವ್ರ ಊರು ಕರ್ಕೊಂಡು ಹೊರಟೋಗ್ತಿದ್ರು.
1: ನೀನಾಗಿ ನೀನು ಬರೋಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಈ ಸಲ ನಾನೇ ಕಾಗದ ಬರೆದೆ.
2: ಹಾಂ, ಅಂದಾಗೆ ನಿಮ್ಮ ತಂದೆ ಚೆನ್ನಾಗಿದ್ದಾರಪ್ಪ?
0: ಚೆನ್ನಾಗಿದ್ದಾರೆ.
1: ನಮ್ಮನೆ ಅಡುಗೆ ನಿನಗೆ ಖಾರ ಇರ್ಬೋದು. ಇಂದ್ರ, ಸ್ವಲ್ಪ ತುಪ್ಪ ಹಾಕೆ.
2: ನಾಗವೇಣಿ, ಸ್ವಲ್ಪ ತುಪ್ಪ ತಗೊಂಬರಮ್ಮ.
1: ಹಾಕಮ್ಮ. ರಂಗಸ್ವಾಮಿ, ನೀನು ನೋಡಿದಾಗ ನಾಗು ಇಷ್ಟೂ ಬೆಳೆದಿರಲಿಲ್ಲ. ನೀ ಇನ್ನೂ ಹುಡುಗ, ಈಚೆಗಂತೂ ನಮಗೆಲ್ಲ ನೀನು ಹೊಸಬನೇ ಆಗಿಬಿಟ್ಟಿದ್ದಿ. ನಂಗೆ ಸಾಕಮ್ಮ, ಅವನಿಗೆ ಹಾಕು.
0: ನಂಗೆ ಸಾಕು, ಸಾಕು ನನಗೆ. ನಾಗವೇಣಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾಳೆ. ಹೆಸರಿಗೆ ತಕ್ಕ ಹಾಗೆ ನಾಗವೇಣಿನೇ. ನೀಳವಾದ ಜಡೆ, ಛೆ, ಅವಳು ಮುಖಾನೇ ಸರಿಯಾಗಿ ಕಾಣಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದು ಸರಿಯಾಗಿ ಜ್ಞಾಪಕಕ್ಕೆ ಬರ್ತಿಲ್ಲ. ಒಂದು ಸಲ ಮುಖ ನೋಡೋ ಹೊತ್ತಿಗೆ ಹುಲ್ಲೆ ಮರಿ ಹಾಗೆ ಹಾರೊಟ್ಟೋದ್ಲು. ಎಲ್ಲಿ ಹೋಗ್ತಾಳೆ? ಬೆಳಿಗ್ಗೆ ಕಂಡೇ ಕಾಣ್ತಾಳೆ. ಹಳ್ಳಿ ಹುಡುಗಿ ಅಂತ ತೆಗೆದು ಹಾಕೋ ಹಾಗೆ ಇಲ್ಲ. ತುಂಬ ಮಾಟವಾಗಿದ್ದಾಳೆ. ಇನ್ನು ಮಲ್ಕೊಳ್ಳೋಣ. ನಾಗವೇಣಿ, ನಾಗವೇಣಿ, ನಾಗವೇಣಿ.

0: ಕಾಣುತ್ತಿದೆ. ಅರೆ, ಅಲ್ಲಿ ಯಾರೋ ನಿಂತಿರೋ ಹಾಗಿದೆ. ಓ, ಇವಳು ನಾಗವೇಣಿ ಅಲ್ವಾ? ಅದೇ ನಿಲ್ಲುವ ಜಡೆ, ಅದೇ ಮೈಕಟ್ಟು. ಅಲ್ಲ ಅಲ್ಲ ಅಲ್ಲ, ಅವಳು ಈ ಕಾಡ್ಗೆ ಬರ್ತಾಳೆ. ಛೇ ಛೇ, ಇವಳು ನಾಗವೇಣಿ ಅಲ್ಲ. ಅಪ್ಪಾ, ಈ ಹುಡುಗಿ ಕತ್ತಲ್ಲಿ ಎಷ್ಟು ದೊಡ್ಡ ನಾಗರ ಹಾವು, ಜೊತೆಲಿ ಇನ್ನೊಂದು ಕರಿ ಹಾವು. ಅಪ್ಪಾ, ಇವಳೆಂತ ಹುಡುಗಿ ಅಪ್ಪ?
1: ಯಾರದು?
0: ನಾನೇ.
1: ಆ ವಿಡಿಯೋದ ನೋಡಕ್ ಬಂದ್ರ ಬುದ್ಧಿ?
0: ಹಾವು ನಿನ್ನ ಕಚ್ಚೋದಿಲ್ವೇ?
1: ಏ ಬುಡಿ, ನನ್ನ ಯಾಕೆ ಕಚ್ಚೈತೆ? ಇಲ್ಲ ನೋಡಿ, ಈ ಬುಟ್ಟಿಯಾಗಿ ಹಾವುಗಳೆಲ್ಲ ಹೆಂಗ್ ಮುದ್ರಕೊಂಡು ಬಿತ್ಕೊಂಡವೆ.
0: ಅಪ್ಪ, ಎಷ್ಟೊಂದು ಹಾವುಗಳು! ನೀವು ಹಾವಾಡಿಗ್ರೇನು?
1: ಏ, ಅದೇ ನಂಗೆ ನನ್ನ ಮಗನೇ ನುಂಗೋ ಹಾಗೆ ನೋಡ್ತೀರಾ ಬುದ್ಧಿ?
0: ಅದು ಹಾವು.
1: ನಿಮ್ದು ಯಾವೂರು ಬುದ್ಧಿ?
0: ಇಲ್ಲೇ ಹಳ್ಳಿಗೆ ಬಂದಿದ್ದೆ. ನಾವು ಬಯಲ್ ಸೀಮೆಯವರು.
1: ಕತ್ಲಾಯ್ತಾ ಇದೆ ಈ ಕಡೆ, ಹಾವಿನ ಕಾಟ ಜಾಸ್ತಿ. ಬೇಗನೆ ಹಳ್ಳಿಗೆ ಹೋಗಿ ಸೇರ್ಕೊಳ್ಳಿ.
0: ಅರೆ, ಎಲ್ಲಿ ಹೋದ್ಲು? ನನ್ನ ಕಣ್ಣು ಆ ಹುಡುಗಿನೇ ಹುಡುಕ್ತಿದೆಯಲ್ಲ. ಛೇ, ನನಗೇನಾಗಿದೆ? ಕಾಲೇಜ್ ಓದಿದ್ ನಾನು ಒಬ್ಬ ಅನಾಗರಿಕ ಹುಡುಗಿ ಬಗ್ಗೆ ಯೋಚನೆ ಮಾಡೋದು ಅಂದ್ರೇನು? ನಾಳೆಯಿಂದ ನಾನು ಇಲ್ಲಿಗೆ ಬರಲೇಬಾರ್ದು, ಪಟ್ಟಣಕ್ಕೆ ಹೊರಟೋಗ್ಬೇಕು. ಆದರೆ ಹೋಗೋಕೆ ಮುಂಚೆ ಒಂದ್ಸಲ ಅವಳನ್ನು ನೋಡಬೇಕು, ಅವಳ ಹತ್ರ ಮಾತಾಡಬೇಕು. ಆ ಕೋಡ್ಗಲ್ಲಿನ ಹತ್ರ ಯಾರೋ ಕೂತಿರೋ ಹಾಗಿದೆ. ಅವಳೇ ಇರಬಹುದಾ? ಹಾ ಹೌದು, ಅವಳೇ.
1: ಏನ್ ಬುದ್ಧಿ, ಇವತ್ತು ಬಂದಿವ್ರಿ? ಆ ವಿಡಿಯೋದ ನೋಡಕ್ ಬಂದ್ರ? ಎಲ್ಲದಕ್ಕೂ ಬರೀ ಹೂಂ ಗುಡ್ತಾ ಇದ್ದೀರಲ್ಲ.
0: ನಿನ್ನೆ ಕಾಣಿಸ್ಲೇ ಇಲ್ವಲ್ಲ, ಎಲ್ಲಿ ಹೋಗಿದ್ದೆ?
1: ಎಲ್ಗೆ ಹೋಗೋದು, ಅಲ್ಲಿ ಇಲ್ಲಿಯೂ ಸುತ್ತೋದು.
0: ಯಾಕೆ?
1: ಯಾಕಂದ್ರೆ ತಿರ್ಗಾಡೋದೇ ಸರಿ ಬದುಕು ಬುದ್ಧಿ.
0: ಹಾವಾಡ್ಸೋ ಕಸ್ಬಾ?
1: ಹೌದು, ಹಾವು ಹಿಡಿಯೋದು, ಆಡ್ಸೋದು, ಹೊಟ್ಟೆ ಒರೆಯೋದು.
0: ನಿಮ್ದು ಯಾವ ಊರು?
1: ಏ, ನಮಗೆ ಊರೆಂತದ್ದು ಬುದ್ಧಿ? ಅಲ್ಲಿ ಕಾಣಿಸ್ತಿದೆಯಲ್ಲ ಅಟ್ಟಿ, ಅಲ್ಲೇ ನಾವಿರೋದು.
0: ಈ ಹಾವುಗಳು ನಿನ್ನ ಕಚ್ಚೋದಿಲ್ವಾ?
1: ಏ, ನಮ್ಮನ್ನೇನು ಕಚ್ಚಾವು ಬುದ್ಧಿ? ಮಂತ್ರ ತಂತ್ರ ಮಾಡ್ತೀವಿ, ಮೂಲಿಕೆ ಮಡಗ್ತೀವಿ, ನಮ್ಗಳು ಕಂಡ್ರೆ ಸೊಪ್ಪು ನಂಗೆ ಬಿದ್ಕೋತಾವೆ.
0: ನಿನಗೆ ನಂಟ್ರಿದಾರಾ?
1: ಓ, ಅವ್ರೆ ಬೇಕಾದಂಗವ್ರೆ.
0: ನಿನ್ನ ಹೆಸರೇನು?
1: ನೀಲಾ ಅಂತ ಬುದ್ಧಿ.
0: ಒಬ್ಳೆ ತಿರುಗ್ತೀಯಲ್ಲ, ಭಯ ಆಗಲ್ವಾ?
1: ಏ, ನಂಗೇನ್ ಭಯ ಬುದ್ಧಿ. ಕಾಡ್ನಲ್ಲೇ ಹುತ್ತೋಳು, ಕಾಡ್ನಲ್ಲೇ ಬೆಳ್ದೋಳು, ಕಾಡ್ನಲ್ಲಿ ತಿರ್ಗಾಡಕ್ಕೆ ನಂಗೆಂತ ಭಯ?
0: ಇಲ್ಲ ಅನ್ನು ಸುಮ್ಮನೆ ಕೇಳಿದೆ. ನಿಂಗೆ ವಯಸ್ಸೆಷ್ಟು ನೀಲಾ?
1: ನಂಗೆ ನೆಪ್ಪಿಲ್ಲ ಬುದ್ಧಿ.
0: ಅಂದ ಹಾಗೆ ನಿನಗೆ ಮದುವೆ ಆಗಿದ್ಯಾ? ಹೊರಟೇ ಹೋದ್ಲಲ್ಲ.
2: ಏನ್ ರಂಗಸ್ವಾಮಿ, ಏನೋ ತಲ್ಲೀನಾಗಿ ಯೋಚನೆ ಮಾಡ್ತಿದ್ದಿ?
0: ಯೋಚನೆ? ನನಗೆಂತ ಯೋಚನೆ? ಏನು ಇಲ್ವಲ್ಲ.
2: ಏನ್ ಹುಚ್ಚನಯ್ಯ ನೀನು! ನಿನ್ನ ಮನಸ್ಸಿಗೆ ನೀನ್ ಸುಳ್ಳು ಹೇಳ್ತಿದೀಯಲ್ಲ. ನೀನು ಪ್ರತಿದಿನ ಆ ಕಾಡ್ಗೆ ಹೋಗೋದ್ಯಾಕೆ?
0: ಅದು ಅದು ಯಾಕೆ? ಯಾಕೆ ಅಂದ್ರೆ ಅಲ್ಲಿನ ಪ್ರಕೃತಿ ಸೌಂದರ್ಯ ಸವಿಯೋಕೆ.
2: ಪ್ರಕೃತಿ ಸೌಂದರ್ಯ ಸವಿಯೋಕೋ ಅಥವಾ ನೀಲಾನ ರೂಪ ಸವಿಯೋಕೋ?
0: ಅದು ಇರಬಹುದು.
2: ನೀಲಾ ತುಂಬಾ ಸುಂದರವಾದ ಹುಡುಗಿ ಅಲ್ವಾ?
0: ಹೌದು.
2: ಅವಳು ಮಾತಾಡಿದ್ರೆ

0: ಹೂಗಳು ಉದುರಿದ ಹಾಗಿರುತ್ತೆ ಅಲ್ವಾ? ಹೌದು, ಅವಳು ಹಾವು ಹಿಡಿಯೋದನ್ನ ನೋಡೋದೇ ಒಂದು ಚಂದ ಅಲ್ವಾ?
1: ಹೌದು.
0: ಅಂದ್ರೆ ನೀನ್ ಅವಳನ್ನ ಪ್ರೀತಿಸ್ತಿದೀಯ?
1: ಪ್ರೀತಿ ಪ್ರೀತಿ, ಹೌದು, ನಾನು ಅವಳನ್ನ ತುಂಬಾ ತುಂಬಾ ಪ್ರೀತಿಸ್ತಿದ್ದೀನಿ. ಅವಳನ್ನ ನೋಡ್ದಿದ್ರೆ ಏನೋ ಕಳ್ಕೊಂಡ ಹಾಗಾಗತ್ತೆ, ಅವಳನ್ನ ನೋಡ್ತಾನೇ ಇರಬೇಕು ಅನ್ಸುತ್ತೆ.
0: ಸರಿ, ಆದ್ರೆ ಇದರ ಪರಿಣಾಮ ಏನು
1: ಅಂದ್ರೆ?
0: ಹೆಚ್ಚು ಅಂದ್ರೆ ನೀನ್ ಇಲ್ಲಿ ಇನ್ನೊಂದು ವಾರ ಇರಬಹುದು. ಆಮೇಲೆ?
1: ಹೌದಲ್ಲ, ಆಮೇಲೆ ನಾನು ಪಟ್ಟಣಕ್ಕೆ ಹೋಗ್ಬೇಕು. ಅಯ್ಯೋ, ಅದೇ ನನಗೂ ದುಃಖ.
0: ನಾನು ಅವಳನ್ನ ಮದುವೆ ಆಗ್ತೀನಿ. ಏನಂದೆ?
1: ಹೌದು, ನಾನು ಅವಳನ್ನ ಮದುವೆ ಆಗ್ತೀನಿ.
0: ಈ ಸಮಸ್ಯೆಗೆ
1: ಅದೇ ಸರಿಯಾದ ಪರಿಹಾರ.
0: ಸರಿಯಾಗಿ ಯೋಚಿಸು, ಮತ್ತೊಮ್ಮೆ ಯೋಚಿಸು. ನೀನ ನೀಲಾನ್ ಮದುವೆ ಆಗ್ತೀಯಾ?
1: ಹೌದು, ಯಾಕಾಗ್ಬಾರ್ದು?
0: ಅವಳು ಕಾಡ್ನಲ್ಲಿ ಬೆಳೆದೋಳು, ಅಕ್ಷರ ಜ್ಞಾನವೇ ಇಲ್ಲ, ನಾಗರಿಕತೆ ಗೊತ್ತಿಲ್ಲ. ನೀನು ಕಾಲೇಜ್ ಓದಿರೋನು, ನಾಳೆ ದೊಡ್ಡ ನೌಕರಿನೂ ಸಿಗ್ಬಹುದು.
1: ಆದ್ರೇನು, ಅವಳನ್ನು ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತೀನಿ, ಬೇಕಾದ್ರೆ ಪಾಠನು ಹೇಳಿಸಿದ್ರಾಯ್ತು.
0: ನಿನ್ನದು ಆದರ್ಶ ಪ್ರೇಮ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಇದರಿಂದ ನಿನ್ನ ತಂದೆ, ಸೋದ್ರ ಮಾವ, ಸೋದರತ್ತೆ ಇವರಿಗೆಲ್ಲ ಏನನ್ಸತ್ತೆ?
1: ಪಾಪ, ಅವ್ರಿಗೆಲ್ಲ ಬೇಸರ, ಅಸಮಾಧಾನ ಆಗೋದು ನಿಜ. ಆದ್ರೆ ಏನ್ ಮಾಡೋಕ್ಕಾಗತ್ತೆ? ನನ್ಗಂತೂ ನೀಲನ್ ಬಿಟ್ಟಿರೋಕ್ಕಾಗಲ್ಲ.
0: ನೀನೇನೋ ನೀಲಾನೇ ಮದುವೆ ಆಗೋದು ಅಂತ ನಿಶ್ಚಯ ಮಾಡಿಬಿಟ್ಟೆ. ಆದ್ರೆ ಅದಕ್ಕೆ ಅವಳು ಒಪ್ಪಿದಾಳ?
1: ಹೌದಲ್ಲ, ನಾನು ಅವಳನ್ನ ಕೇಳಲೇ ಇಲ್ಲ. ಇವತ್ತೇ ಅವಳನ್ನ ಕೇಳ್ಬಿಡ್ಬೇಕು.

0: ಏನಿಲ್ಲ, ತುಂಬ ಹಾವುಗಳು ಸಿಕ್ಕಿರೋ ಹಾಗಿದೆ.
1: ಓ ನೀವಾ? ಸುಮಾರಾಗಿ ಸಿಕ್ಕವೆ.
0: ನೀಲ, ಪ್ರತಿದಿನ ನೀನೊಬ್ಳೇ ಬರ್ತೀಯಲ್ಲ, ಜೊತೆಗೆ ಯಾರೂ ಬರೋದೇ ಇಲ್ಲ.
1: ಎಲ್ಲ ಒಂದೇ ತಾವ ಹೋದ್ರೆ ಏನ್ ಪ್ರಯೋಜನ? ಒಬ್ಬೊಬ್ರು ಒಂದೊಂದು ತಾವ ಹೋದ್ರೆ ತುಂಬಾ ಹಾವು ಸಿಗ್ತವೆ.
0: ಪ್ರತಿದಿನ ಇಷ್ಟೊಂದು ಹಾವು ಹಿಡಿದು ಏನ್ ಮಾಡ್ತೀರಾ? ಎಲ್ಲ ನೀವೇ ಸಾಕ್ತೀರಾ?
1: ಎಲ್ಲ ಅವನು ನಾವೇ ಇಟ್ಕೊಂಡು ಏನ್ ಮಾಡ್ಕೊಳಕಾಯ್ತದೆ? ಗಿರಾಕಿಗಳು ಬಂದಾಗ ಮಾರ್ಕಂತೀವಿ, ಅದರಿಂದಾನು ನಾ ಕಾಸು ಬರ್ತೈತೆ. ಯಾಕ್ ಬುದ್ಧಿ ಸುಮ್ನಾಗ್ಬಿಟ್ರಿ? ಏನೋ ಯೋಚನೆ ಮಾಡ್ತಿದ್ದೀರಾ?
0: ಅದು ನೀಲ, ನಾನೊಂದು ಪ್ರಶ್ನೆ ಕೇಳಲಾ?
1: ಇದುವರೆಗೂ ನೀವು ಮಾಡ್ತಿರೋದು ಅದನ್ನೇ ಅಲ್ಲೂರಾ?
0: ನೀಲ, ನೀನು ನನ್ನನ್ನು ಮದುವೆ ಆಗ್ತೀಯ?
1: ಏನಂದ್ರಿ?
0: ಯಾಕೆ ಗಾಬರಿ ಆಗ್ತೀನಿಲ್ಲ, ನನ್ನನ್ನು ಮದುವೆ ಆಗ್ತೀಯ?
1: ಮದ್ವೆನಾ? ಅದಕ್ಕೇನು ಕಷ್ಟ ಬುಡಿ ಬುದ್ಧಿ?
0: ಹಾ ಸಿಕ್ಕಲ್ಲ ನೀಲ, ನಿಜವಾಗ್ಲೂ ಕೇಳ್ತಿದ್ದೀನಿ.
1: ಅದಕ್ಕಲ್ಲ ಬುದ್ಧಿ, ಆದ್ರೆ
0: ಏನಾದ್ರೆ
1: ನನ್ ಜಾತಿ ನಿಮ್ ಜಾತಿ ಹೆಂಗೋ.
0: ನೀಲ, ಇದಕ್ಕೆ ಜಾತಿ ಮಾತ್ಯಾಕೆ?
1: ಇನ್ನೆಂಗ್ ಬುದ್ಧಿ?
0: ಪ್ರೇಮಕ್ಕೆ ಜಾತಿ ಗೀತೆ ಇಲ್ಲ.
1: ಹಂಗಾದ್ರೆ ನನ್ ಮೇಲೆ ನಿಮ್ಗೆ ಅಷ್ಟೊಂದು ಅಕ್ಕರೇನಾ?
0: ಅಕ್ಕರೆ ನೀಲ, ನಿನಗೋಸ್ಕರ ನಾನು ಪ್ರಾಣನಾದ್ರೂ ಕೊಡ್ತೀನಿ.
1: ದಿಟ ಹೇಳ್ತಿದ್ದೀರಲ್ಲ.
0: ನನ್ನ ಆಣೆ ನಿನ್ನ ಆಣೆಗೂ ನೀಲ.
1: ನಂಬೋ ಮಾತಾ ಇದು?
0: ಸತ್ಯವಾಗಿ.
1: ಇದಕ್ಕೆ ಪರೀಕ್ಷೆ?
0: ಪರೀಕ್ಷೆ ನೀನ್ ಹೇಳಿದ್ದು.
1: ಹಂಗಾದ್ರೆ ನಿಮ್ಗೆ ನನ್ ಮೇಲೆ ಪ್ರೀತಿ ಇರೋದಾದ್ರೆ
0: ಹೇಳು.
1: ಈ ಹೊತ್ತಿನಲ್ಲಿ ಕೈ ಮಾಡುತ್ತೀರಾ?
0: ಓಹೋ, ಸಂತೋಷವಾಗಿ ನಡಿ, ಹತ್ರ ಹೋಗೋಣ. ಈಗೋ ಕೈ ಇಟ್ಟೆ.
1: ಬೇಡಿ ಬೇಡಿ ನನ್ನ ನೋಡಿಯ.
0: ಯಾಕ ನೀಲ?
1: ಬೇಡ ಬೇಡ ನನ್ನ ನೋಡಿಯ.
0: ನಿನ್ನಿಷ್ಟ ಈಡೇರ್ಸೋದಕ್ಕೆ ಏನ್ ಅಡ್ಡಿ ನೀಲ?
1: ಬ್ಯಾಡಿ ದೇವ್ರೆ, ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸಿ.
0: ಕ್ಷಮಿಸೋ ಅಂತ ತಪ್ಪು ಏನ್ ಮಾಡಿದ್ಯ ನೀಲ?
1: ಸುಮ್ನೆ ನಿಮ್ಮನ್ನ ನೋಯಿಸ್ಬಿಟ್ಟೆ, ನೋಯಿಸ್ಬಿಟ್ಟೆ ನಾನು ನೋಡ್ಯ.
0: ಅಂದ್ರೆ
1: ಏನ್ ಹೇಳಿ ಬುದ್ಧಿ, ಹೆಂಗ್ ಹೇಳಿ?
0: ಅದೇನು ಅಂತ ಹೇಳು ನೀಲ, ಸಂಕೋಚ ಯಾಕೆ?
1: ನಂಗೆ

0: ನಂಗೆ ಲಗ್ನ ಆಗಿದೆ ಬುದ್ಧಿ.
1: ನನಗೆ ತಿಳಿದಿರ್ಲಿಲ್ಲ ನೀಲ. ಆದ್ರೆ
0: ಆದ್ರೆ ಏನ್ ಬುದ್ಧಿ?
1: ನೀನು ಒಪ್ಪೋದಾದ್ರೆ
0: ಒಪ್ಪೋದಾದ್ರೆ
1: ನನ್ನ ಮೇಲೆ ನಿನಗೆ ಪ್ರೀತಿ ಇದ್ರೆ ಯಾವ ತಾನೇ ಅಡ್ಡಿ ಬಂದಿತ್ತು?
0: ಇಲ್ಲ ನನ್ನ ಹುಡುಗ, ನಮ್ಮ ಜಂದಾಗೆ ಲಗ್ನ ಆದವರು ನಡ್ತೆ ಕೆಡಬಾರ್ದು, ಪಡಗಂಡಿಸರಿಗೆ ಪ್ರೀತಿ ಪಡಬಾರ್ದು, ಗಂಡನ್ಗೆ ಎರಡಾಗಿ ಬಾಳ್ಬಾರ್ದು ಬುದ್ಧಿ. ಅವ್ನು ನಡೆದ್ರೆ ವಂಶ ನಿರ್ವಂಶ ಆದಿತ್ತು, ಮಂತ್ರಗಿಂತ್ರ ದಕ್ಕೋದಿಲ್ಲ, ಅವು ನಮ್ಮನ್ನೇ ಆಗಿ ತಿಂದವು.
1: ಹಾಗಾದ್ರೆ ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ಲ ಅನ್ನು?
0: ಆ ಮಾತು ಬ್ಯಾಡ ಬುದ್ಧಿ, ನಾನು ನೀತಿ ತಪ್ಪಿ ನಡೆಯೋ ಹಂಗಿಲ್ಲ.
1: ನೀಲ, ನಾನು ನಿಂಗೋಸ್ಕರ ಹಾತೊರಿತಿದ್ದೀನಿ, ಜೀವದ ಹಂಗಿಲ್ದ ಏನು ಬೇಕಾದರೂ ಮಾಡ್ತೀನಿ. ನೀನ್ ನನ್ನವಳಾಗು ನೀಲ, ನನ್ನ ಕೈ ಹಿಡಿ.
0: ಇಂಥ ಮಾತಾಡಿ ನನ್ನ ಕೊಲ್ಬೇಡಿ ನನ್ನ ನೋಡಿಯ. ನಾನೇನು ಮಾಡಲಿ? ಕಟ್ ಮುರಿಯೋ ಹಂಗಿಲ್ಲ, ನೀತಿ ಬಿಡೋ ಹಂಗಿಲ್ಲ, ನನ್ನ ಚಮಸ್ಬಿಡಿ.
1: ಹಂಗಾದ್ರೆ ನನ್ನ ಪ್ರೇಮಕ್ಕೆ ಇಷ್ಟೇ ನಾ ಪ್ರತಿಫಲ?
0: ಇಷ್ಟಕ್ಕೆ ಬರ್ತದೆ ಅಂತ ನಾ ಕಾಣೆ ಬುದ್ಧಿ, ನನ್ನ ಚಮಸ್ಬಿಡಿ, ನನ್ನನ್ನು ಮರ್ತ್ಬಿಡಿ, ನನ್ನನ್ನು ಮರ್ತ್ಬಿಡಿ, ನನ್ನನ್ನು ಮರ್ತ್ಬಿಡಿ.

0: ಯಾಕಪ್ಪ ರಂಗಸ್ವಾಮಿ, ಎರಡು ಮೂರು ದಿನದ ಒಂಥರ ಇದೆಯಾ?
1: ಮೈ ಸರಿ ಇಲ್ಲೇನಪ್ಪ?
2: ಹಾಗೇನೂ ಇಲ್ಲ ಅತ್ತೆ, ಸರಿಯಾಗೇ ಇದ್ದೀನಿ. ಮಾವ,
0: ಏನು?
2: ನಾಳೆ ನಾನು ಊರು ಹೊರಡ್ತೀನಿ.
1: ಆಗಲಿ, ಏನು ಅವಸರ?
2: ಇಲ್ಲ ಅತ್ತೆ, ಊರಿನಲ್ಲಿ ಕೆಲಸ ಇದೆ. ಸ್ನೇಹಿತರ ಜೊತೆ ನಂದಿಗೆ ಬೇರೆ ಹೋಗಬೇಕು.
0: ಸರಿಯಪ್ಪ, ನಿನ್ನ ಏರ್ಪಾಡಿಗೆ ನಾನು ಅಡ್ಡಿ ಇಲ್ಲ. ಆದರೆ ಇನ್ನೊಂದು ಎರಡು ಮೂರು ದಿವಸ ಇದ್ದು ಹೋಗಿದ್ರೆ ಚೆನ್ನಾಗಿರ್ತಿತ್ತು.
2: ಇನ್ನೊಂದ್ಸಲ ಬರ್ತೀನಿ ಮಾವ.
0: ಸರಿಯಪ್ಪ, ಆದರೆ ನಮ್ಮ ಹುಡುಗಿ ವಿಚಾರ ನಿನಗೆ ಒಪ್ಪಿಗೆ ತಾನೆ? ಮನಸ್ಸಿಗೆ ಸಮಾಧಾನ ಇದ್ರೆ ಹೇಳು, ಬಲವಂತ ಏನಿಲ್ಲ.
2: ಆದರೆ
1: ಏನಪ್ಪ ಅನುಮಾನ?
2: ನಾನು ಮದುವೆನೇ ಆಗಬಾರ್ದು ಅಂತ ನಿಶ್ಚಯ ಮಾಡಿಬಿಟ್ಟಿದ್ದೀನಿ.
0: ಇದೇನು ಹುಚ್ಚು ತೀರ್ಮಾನ ನಿಂದು ರಂಗಸ್ವಾಮಿ?
2: ಹುಚ್ಚೇನೂ ಅಲ್ಲ, ತೀರ್ಮಾನ ಮಾತ್ರ ನಿಜ ಮಾವ.
1: ಹಾಗಾದರೆ ಕೊನೆಯವರೆಗೂ ಹೀಗೆ ಇರಬೇಕು ಅಂತ ಅನ್ಕೊಂಡಿದ್ದೇನು?
2: ಹೌದು.
0: ಸರಿಯಪ್ಪ,
2: ಹೊರಡ್ತೀನಿ ಮಾವ, ಬರ್ತೀನತ್ತೆ.
0: ರೈಲ್ವೆ ಸ್ಟೇಷನ್ ತನಕ ನಾನು ಬರ್ತೀನಪ್ಪ.
2: ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಮಾವ, ನಾ ಹೋಗ್ತೀನಿ.
0: ಸರಿಯಪ್ಪ.
1: ಆದರೆ ಆಗಾಗ ಬರ್ತಾ ಇರಪ್ಪ.
2: ಸರಿಯತ್ತೆ.

0: ಹೊರಟು ಹೋದ್ಲು. ಎಲ್ಲ ಮುಗಿದೋಯ್ತು. ಹೋಗ್ಬೇಡ ನೀಲ, ನನ್ನನ್ನು ಬಿಟ್ಬಿಟ್ಟು ಹೋಗ್ಬೇಡ ನೀಲ, ನನ್ನ ಬಿಟ್ಟು ಹೋಗ್ಬೇಡ.
1: ಏನಪ್ಪ ರಂಗಸ್ವಾಮಿ ಕನ್ವರ್ಸ್ತಾ ಇದ್ದಿ? ಕಣ್ಣಿಂದ ನೀರು ಬೇರೆ ಸುರಿತಾ ಇದೆ, ಕೆಟ್ಟ ಕನಸು ಏನಾದರೂ ಬಿತ್ತೇನೋ?
0: ಕನಸು? ಇರಬಹುದು, ಕನಸೇ ಇರಬೇಕು.
1: ಹೊಸ ಜಾಗ, ಹಂಗಾತ್ನಾಗ ಬೇರೆ ಮಲಗಿದ್ದಿ, ಕನಸಲ್ಲಿ ಏನಾದರೂ ನೋಡಿ ಹೆದರ್ಕೊಂಡೇನಪ್ಪ?
0: ಅವೆಲ್ಲ ಏನೂ ಇಲ್ಲ ಮಾವ, ಅರ್ಥವಿಲ್ಲದ ಕನಸುಗಳು.
1: ಹೋಗಲಿ ಬಿಡು, ಬೆಳಗಾಗಿ ಎಷ್ಟೋ ಹೊತ್ತಾಗಿದೆ, ಸ್ನಾನಕ್ಕೆ ನೀರು ಸಿದ್ಧವಾಗಿದೆ, ಸ್ನಾನ ಮುಗಿಸು.
0: ಅಂದ್ರೆ ಇಷ್ಟು ಹೊತ್ತಿನ ತನಕ ನಡೆದಿದ್ದೆಲ್ಲ ಬರೀ ಕನಸ? ಕಾಡು, ಹಾವು, ನೀಲ, ಎಲ್ಲ ಬರೀ ಕನಸೇನಾ? ಅಪ್ಪಪ್ಪ, ಎಷ್ಟು ದೀರ್ಘವಾದ ಕನಸು! ಒಂದೇ ರಾತ್ರಿಲಿ ಎಷ್ಟು ದಿನಗಳ ಕತೆ ನಡೆದು ಹೋಯ್ತು. ಇದು ಕನಸೇ ಅಂದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇದೇನು ಆಶ್ಚರ್ಯ, ನಿಜವೋ ಮತ್ತೆ ಕನಸೋ? ನನ್ನ ಕನಸಿನಲ್ಲಿ ಕಂಡ ಆ ಸುಂದರಿ ನೀಲ ಇಲ್ಲಿ, ನಾ ಕನಸಿನಲ್ಲಿ ಕಂಡು ಹುಡುಗಿ ಇವಳೆ ಅಲ್ವಾ? ಹೌದು, ಇವಳೆ.
2: ಓ, ನೀವಾ?
0: ನೀಲ?
2: ನೀಲ, ನನ್ನ ಹೆಸರು ನೀಲ ಅಲ್ಲ, ನಾಗವೇಣಿ.
0: ಹೆಸರು ಯಾವುದಾದ್ರೇನು, ಒಟ್ಟಿನಲ್ಲಿ ನೀನೇ ನನ್ನ ಹುಡುಗಿ.

ಆ ಒಂದು ರಾತ್ರಿ ನಾಟಕ ಕೇಳಿದಿರಿ. ಭಾರತಿ ಪ್ರಿಯ ಅವರ ಕಥೆಯನ್ನ ಬಾನುಲಿಗೆ ಅಳವಡಿಸಿದವರು HS ಪಾರ್ವತಿ. ಪಾತ್ರ ಪರಿಚಯ: ನಾರಾಯಣಪ್ಪ, ಎಂ ಬಸವರಾಜು, ಇಂದಿರಮ್ಮ, ಎಸ್ ನಾಗರತ್ನ, ನಾಗವೇಣಿ ಮತ್ತು ನೀಲ, ಸಿ.ಕೆ. ಅಂಜಲಿ ಶೆಟ್ಟಿ, ರಂಗಸ್ವಾಮಿಯಾಗಿ ಬಿ.ಎಂ. ವೆಂಕಟೇಶ್.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبانی این پروگرام تا خبری تیچه نیوزان AIR اپ پر دستیا
3: جان ترد تھائی میان ترد ایک وٹ بنی سان ترد
2: اردو زبان کے پروگرام بھی AIR اپ پر ملتے ہیں
3: بدلا دا روپ لکے
4: برسن حالے
5: آکاشوانی انیت تمل نگلچگلوں نیوز آن AIR اپل کڑیکم

0: ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ. ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ
0: ಆಕಾಶವಾಣಿ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
6: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಎಲ್ಲ ನಮ್ಮ ಕೇಳುಗರಿಗೆ ಸ್ವಾಗತ. ನಾವು ಬೇರೆ ಬೇರೆ ವೈದ್ಯಕೀಯ ಚಿಕಿತ್ಸೆಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ, ದಂತ ಚಿಕಿತ್ಸೆ ಬಗ್ಗೆನೂ ಕೂಡ ಮಾತಾಡ್ತಿರ್ತೀವಿ. ಆದರೆ ಅದರಲ್ಲಿ ವಿಶೇಷವಾಗಿ ಈ ದವಡೆಗಳ ಚಿಕಿತ್ಸೆ, ಮುಖದ ಚಿಕಿತ್ಸೆ ಆಗಿರಬಹುದು, ಕುತ್ತಿಗೆದ ಏನೋ ಸಮಸ್ಯೆ ಆಗಿರಬಹುದು, ಸೀಳು ತುಟಿ ಆಗಿರಬಹುದು, ಈ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಹೇಮಲತಾ ಅವರು. ನಮಸ್ಕಾರ ಮೇಡಮ್.
7: ನಮಸ್ಕಾರ ಸರ್.
6: ತಾವು ದಂತ ಚಿಕಿತ್ಸಕರು ಹೌದು, ಮತ್ತು ಈ ಮುಖ ದವಡೆ ಇದರ ವಿಶೇಷ ಚಿಕಿತ್ಸೆಗಳಲ್ಲಿ ತಜ್ಞರು. ಸಾಮಾನ್ಯವಾಗಿ ನಾವು ದಂತ ಚಿಕಿತ್ಸಕರನ್ನು ನೋಡ್ತಿರ್ತೀವಿ, ಹಲ್ಲುಗಳು ಮುಂದೆ ಬಂದಿರ್ತವೆ, ವಿಕಾರವಾಗಿರ್ತವೆ, ಅದನ್ನು ಸರಿಪಡಿಸೋದ್ರ ಬಗ್ಗೆನೇ ಜಾಸ್ತಿ ನಾವು ತಿಳ್ಕೊಂಡಿರ್ತೀವಿ, ಮತ್ತು ಅದು ಒಂದೇ ನಮಗೆ ಬೇಕಾಗಿರೋದು ಬಹಳ ಮುಖ್ಯವಾದ ಅಂಗ, ಉಳಿದ ವಿಷಯಗಳ ಕಡೆ ಜಾಸ್ತಿ ಗಮನ ಕೊಡಲ್ಲ. ಅದು ಯಾವುದೋ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಅದರ ಬಗ್ಗೆ ಯೋಚನೆ ಮಾಡ್ತೀವಿ. ದಂತ ಶಸ್ತ್ರಚಿಕಿತ್ಸೆ ಇದರಲ್ಲಿ ಏನೇನು ಮಾಡ್ತೀರಾ ತಾವು?
7: ದಂತ ಚಿಕಿತ್ಸೆ ದಂತ ಸರ್ಜನ್ ಡೆಂಟಲ್ ಸರ್ಜನ್ ಅನ್ನೋರಿಗೆ ಆಗ್ಲೇ 7-8 ವಿಭಾಗಗಳಿದೆ. ಅದರಲ್ಲಿ ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್, ಅದು ಮುಖ ಮತ್ತು ದವಡೆ ಅಂತ ಏನ್ ಹೇಳ್ತೀವಿ ಸ್ಪೆಷಾಲಿಟಿ, ಇದು ಬಂದು ಸ್ಪೆಷಲಿಸ್ಟ್ ಆಗಿರ್ತೀವಿ.
6: ಅಂದ್ರೆ ದಂತ ಚಿಕಿತ್ಸೆಗಿಂತ ಈ ಮುಖ ದವಡೆ ಇತ್ಯಾದಿಗಳ ಒಂದು ಸರ್ಜರಿ ಆ ಸಂಬಂಧಪಟ್ಟಾಗಿ ನಿಮ್ಮ ಹತ್ರ ನಾವು ಬರಬೇಕು.
7: ಇದು ತುಂಬಾ ವಾಸ್ಟ್ ಆಗಿರೋ ಸಬ್ಜೆಕ್ಟ್ ಸರ್, ಈ ಸ್ಪೆಷಾಲಿಟಿ ಬಂದು ತುಂಬಾ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ.
6: ಮಾಹಿತಿ ಇಲ್ಲ, ಅದು ನಮಗೂ ಆಶ್ಚರ್ಯ ಆಯ್ತು. ಫಸ್ಟ್ ಗೆ ತಾವು ಹೇಳಿದಾಗ ಹೀಗೆಲ್ಲ ಮಾಡಬಹುದು ಅಂತ ಹೇಳಿ. ನಮ್ಮ ಕೇಳುಗರಿಗೆ ಎಲ್ಲಾ ರೋಗಗಳ ಬಗ್ಗೆ, ಎಲ್ಲಾ ಒಂದು ಸಮಸ್ಯೆಗಳ ಬಗ್ಗೆ ಮಾಹಿತಿ ತುಂಬಾನೇ ಅವಶ್ಯಕ ಬೇಕಾಗಿರುತ್ತದೆ.
7: ಓಕೆ, ದಂತ ಚಿಕಿತ್ಸೆ ಒಳಗೆ ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ವಿಭಾಗದಲ್ಲಿ ನಾವು ಸಣ್ಣ ಸರ್ಜರಿಯಿಂದ ತುಂಬಾ ದೊಡ್ಡ ದೊಡ್ಡ ಸರ್ಜರಿವರೆಗೂ ಮಾಡ್ತೀವಿ. ಈಗ ಬೇಸಿಕ್ ಆಗಿ ಹೇಳ್ಬೇಕು ಅಂದ್ರೆ ಹಲ್ಲು ನೋವು ಬರ್ದಕ್ಕೆ ಜೊತೆಗೆ ಹಲ್ಲು ಊತ ಬರೋದ್ ನೋಡಿರ್ತೀರ, ಆಬ್ಸಿಸ್ ಅಂತ ಕರಿತೀವಿ, ಅದು ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ ಇನ್ನೊಂದು ಮುಖ ಇರೋವಷ್ಟು ದೊಡ್ಡದಾಗಿರುತ್ತೆ. ಇನ್ನೊಂದು ಬಂದು ಇಂಪ್ಯಾಕ್ಷನ್ ಅಂತ ಕರಿತೀವಿ, ಅಂದ್ರೆ ಮೂರನೇ ದೌಡೆ ಇರುತ್ತಲ್ಲ ಅದು ವಿಸ್ಡಮ್ ಟೀತ್ ಅಂತ ಕೇಳಿರ್ತೀರಲ್ಲ, ಅದು ಇಂಪ್ಯಾಕ್ಟೆಡ್ ಅಡ್ಡಡ್ಡ ಹುಟ್ಟಿರುತ್ತೆ, ಅದನ್ನ ಸರ್ಜರಿ ಮಾಡಿ ತೆಗೆಯೋದು. ಇನ್ನೊಂದು ಫ್ರೀ ನೆಕ್ಟಮಿ ಅಂದ್ರೆ ಈ ತುಟಿ ಮತ್ತೆ ಇದು ಅಂಟ್ಕೊಂಡ್ಬಿಟ್ಟಿರುತ್ತೆ ಮಕ್ಕಳಲ್ಲೇ, ನಾಲ್ಗೆ ಹೊರಗೆ ಚಾಚಕ್ಕಾಗಲ್ಲ, ಅದನ್ನ ಫ್ರೀ ನೆಕ್ಟಮಿ ಅಂತೀವಿ. ಇನ್ನೊಂದು ಇಂಪ್ಲಾಂಟ್ಸ್ ಅಂತ ಬರುತ್ತೆ, ಅದು ಏನಂದ್ರೆ ದಂತ ಕೂರಿಸ್ತೀವಲ್ಲ ಅದರಲ್ಲಿ ಫಿಕ್ಸ್ಡ್ ಅಂತ ಹೇಳ್ತೀವಲ್ಲ ಮೂಳೆಗೆ ಫಿಕ್ಸ್ ಮಾಡೋದು, ಎಲ್ಲಾ ಹಲ್ಲು ಇಲ್ದೇ ಇರೋರ್ಗು ಫಿಕ್ಸ್ ಮಾಡಬಹುದಲ್ಲ ಅದನ್ನ ಇಂಪ್ಲಾಂಟ್ಸ್ ಅಂತ
6: ಕರಿತೀವಿ. ಇಂಪ್ಲಾಂಟ್ ಅದು
7: ಇಂಪ್ಲಾಂಟ್ ಅಲ್ಲ, ಅದು ತೆಗೆದು ಹಾಕೋದಿರುತ್ತೆ ಕೃತಕ ದಂತದಲ್ಲಿ, ಅದು ತೆಗೆದು ಹಾಕೋದು. ಇನ್ನ ಬಂದು ಸಿಸ್ಟ್ ಅಂತ ಕರಿತೀವಿ, ಅಂದ್ರೆ ಮೂಳೆ ಒಳಗೆ ಊತ ಬಂದಿರೋದು ಸರ್ಜರಿ ಮಾಡಿ

0: ತೆಗಿಬೇಕಾಗತ್ತೆ. ಇನ್ನ ಆಟ ಆಡ್ಬೇಕಾದ್ರೆ ಹಲ್ ಸಮೇತ ಬಿದ್ದಿರುತ್ತೆ, ಅದು ಅದನ್ನ ಆ ತಕ್ಷಣಕ್ಕೆ ವಿತ್ ಇನ್ ಆ ಒಂದು ಗಂಟೆಗಳ ಕಾಲದೊಳಗೆ ಬಂದ್ರೆ ಅದನ್ನ ಫಿಕ್ಸ್ ಮಾಡೋ ಪಾಸಿಬಿಲಿಟಿ,
1: ಫಿಕ್ಸ್
0: ಮಾಡೋದು ಅದು ಆ ಕ್ಷಣದಲ್ಲೇ
1: ಬರಬೇಕು.
0: ಇದು ಸಣ್ಣ ಸಣ್ಣ ಸರ್ಜರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ದೊಡ್ಡದಾಗ ಬಂದ್ರೆ ಟ್ರಾಮಾ ಅಂದ್ರೆ ಆಕ್ಸಿಡೆಂಟ್ ಆದಾಗ, ಆಗ ಮುಖ ದೌಡೆ ಕಿತ್ತೋಗಿರುತ್ತೆ, ಕೈ ಕಾಲ್ ಜೊತೆಗೆ ಇದು ಆಗಿರುತ್ತೆ, ಬಾಯಿ ಎಷ್ಟು ವಿಕೃತ ಆಗಿರುತ್ತೆ ಅಂದ್ರೆ ಎಲ್ಲೇನಿದೆ ಅಂತ ಗೊತ್ತಾಗಲ್ಲ. ಅದು ಮೇನ್ ಮಾಡೋದೇ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್, ಅದನ್ನ ಆ ದೌಡೆನ ಸೇರಿಸೋದೆ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್.
1: ಬಹಳ ಒಂಥರ ಸಂಕೀರ್ಣವಾದಂತಹ ಚಿಕಿತ್ಸೆ ತಾವು ಮಾಡ್ತೀರಂದ್ರೆ ನಮಗೂ ಆಶ್ಚರ್ಯ ಆಗತ್ತೆ. ನಾವು ಮನುಷ್ಯನ ಜೀವ ಉಳಿದ್ರೆ ಸಾಕಂತ ಅಷ್ಟು ಅಂತೀವಿ ನಿಜ, ಆದ್ರೆ ವಿಕಾರವಾದಂತಹ ಮುಖವನ್ನ ಅದೇ ಸ್ಥಿತಿಯಲ್ಲಿ ಸುಂದರವಾಗಿ ಕಾಣೋ ಹಾಗೆ ಮಾಡಬೇಕು ಅಂತಂದ್ರೆ ಕೂಡ ಅದು ದೊಡ್ಡ ಸವಾಲಿನ ಕೆಲಸನೇ ಅದು.
0: ಅದು ಬರೀ ಸುಂದರ ಮತ್ತೆ ವಿಕಾರ ಸರಿ ಮಾಡೋದಲ್ಲ ಸರ್, ಮುಂದೆ ಅವರು ಮತ್ತೆ ಅಗದು ತಿನ್ನೋ ಒಂದು ಮಟ್ಟಕ್ಕೆ ಸರಿ ಮಾಡೋದು ಮ್ಯಾಕ್ಸಿಲೋಫೇಶಿಯಲ್.
1: ನಿಜ ನಿಜ. ಈಗ ತಾವು ಹೇಳ್ತಿದ್ರಿ ಮಕ್ಕಳು ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ನಲ್ಲಿ ಇದ್ದಾಗ ಅವಕ್ಕೆ ಏನೋ ಒಂದು ಸಮಸ್ಯೆ ಆಗತ್ತೆ ಅಥವಾ ಏನೋ ಒಂದು ವಿಕಾರತೆ ಇರುತ್ತೆ ಅಂತ ಹೇಳಿ ತಾಯಂದ್ರಿಗೆ ಗುರುತಿಸಲಿಕ್ಕೆ ಸಾಧ್ಯ ಇದೆ ನಿಜ, ಆದ್ರೆ ವೈದ್ಯರಾಗಿ ತಾವು ಹೇಳಬೇಕು ಯಾವ್ಯಾವ ರೀತಿಯ ಸಮಸ್ಯೆಗಳು ಹುಟ್ಟುವ ಮಗುವಿಗೆ ಬರುತ್ತೆ.
0: ಹುಟ್ಟುವ ಮಗುವಲ್ಲಿ ಬರೋದಾದ್ರೆ ಹುಟ್ಟದಾಗ್ಲೇ ಹಲ್ಲಿರುತ್ತೆ,
1: ಓಕೆ,
0: ಅವ್ರಿಗೆ ಹಾಲು ಕೂಡ ಕೊಡಕ್ಕಾಗಲ್ಲ, ಆ ಮಗುಗೆ ಇದು ಉಣಿಸಕ್ಕಾಗಲ್ಲ, ಅವಾಗ್ಲೂ ನಾವು ಆ ಹಲ್ನ ತೆಗಿಬೇಕಾಗತ್ತೆ. ಆರ್ ತಿಂಗಳಾದ್ಮೇಲೆ ಬರೋದಕ್ಕೆಲ್ಲ
1: ಕೇಳಿದ್ರೆ ಬರೋದು ಹೆಂಗೆ,
0: ಅದೊಂದು ಅನಾಮಲಿ
1: ಅಷ್ಟೇ.
0: ಇನ್ನ ನೆಕ್ಸ್ಟ್ ತುಟಿ ಬಂದು ದೌಡೆಗೆ ಅಂಟು ಬಿಟ್ಟಿರುತ್ತೆ, ಬಾಯಿ ತೆಗಿಯಕ್ ಆಗ್ತಿರಲ್ಲ. ಇನ್ನೊಂದು ಬಂದು ಸೀಳು ತುಟಿ ಸೀಳು ಅಂಗಳ ಕೇಳಿರ್ತೀರ, ಇದು ಅವಾಗ್ಲೇ ಬರುವಂತದ್ದು. ಇನ್ನೊಂದು ಟಂಗ್ ಟೈ ಅಂತೀವ, ಅಂದ್ರೆ ನಾಲ್ಗೆ ಹೊರಗೆ ಹಾಕಕ್ಕಾಗಲ್ಲ, ಅದು ಒಂದು ಸರ್ಜರಿ ಮಾಡಿ ಅದನ್ನ ಮಾಡ್ಬೇಕಾಗತ್ತೆ.
1: ಈಗ ಈ ರೀತಿಯಾಗಿ ಸಮಸ್ಯೆಗಳು ಬಂದಾಗ ಅದನ್ನ ಕೂಡಲೇ ಆ ಒಂದು ಹಂತದಲ್ಲಿ ಗುರುತಿಸಿದ್ರೇನೆ ಸರಿಯಾಗತ್ತಾ, ಅಥವಾ ಸ್ವಲ್ಪ ತಡವಾಗಿ ತೋರಿಸಿದ್ರೆ ಆಯ್ತು ಸರಿಯಾಗತ್ತೆ, ಮಕ್ಕಳು ಬೆಳಿತಾ ಬೆಳಿತಾ ಹೋದಂಗೆ ಎಲ್ಲೋ ಸರಿಯಾಗತ್ತೆ ಅಂತ ಕಲ್ಪನೆ ಇರುತ್ತೆ?
0: ಇಲ್ಲ, ಇದು ಆಗ ತಕ್ಷಣ ಮಾಡಿದ್ರೇನೆ ಮತ್ತೆ ಮುಂದಿನ ಡ್ಯಾಮೇಜ್, ಮುಂದೆ ಅದು ಇನ್ನೂ ವಿಕೃತತೆ ತಗೊಳ್ಳೋದು ಅವಾಯ್ಡ್ ಆಗುತ್ತೆ. ಇಲ್ಲ ಅಂದ್ರೆ ಇನ್ನು ಹಾಗೆ ಬಿಟ್ಟಷ್ಟು ಅದು ಇನ್ನೂ ಜಾಸ್ತಿ ತೊಂದರೆ ಜಾಸ್ತಿ ಆಗ್ತಾ ಬರುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ ಡೆಲಿವರಿ ಮಾಡ್ಬೇಕಾದ್ರೆ ಮುಂಚೆ ಎಲ್ಲ ಫೋರ್ಸೆಪ್ ಡೆಲಿವರಿ ಅಂತ ಮಾಡೋರು, ಅವಾಗ ಏನ್ ಮಾಡ್ತಿದ್ರು ಈ ಭಾಗದಲ್ಲಿ ಕುತ್ತಿಗೆಯಿಂದ ಮೇಲ್ಗಡೆ ಕಿವಿ ಪಕ್ಕದಲ್ಲಿ ಕ್ಲಿಪ್ ಹಾಕಿ ಎಳೆಯೋರು. ಆತರ ಮಾಡೋದ್ರಿಂದ ಅದು TMJ ಜಾಯಿಂಟ್ ಅಂತೀವಲ್ಲ ಅದು ಆಂಕಲೈಸ್ ಅಂದ್ರೆ ಕೂಡ್ಕೊಂಡ್ಬಿಡೋದು, ಅಲ್ಲಿಂದ ಬೆಳವಣಿಗೆ ಆಗ್ತಿರ್ಲಿಲ್ಲ. ಇವಾಗೆಲ್ಲ ಆತರ ಸರ್ಜರಿಗಳು ಮಾಡಲ್ಲ, ಆದ್ರೂ ಈ ಗೊತ್ತಲ್ಲ ನಿಮ್ಗೆ ಊರ್ ಕಡೆ ಏನೇ ಹಾಗೆ ಮನೆಯಲ್ಲೇ ಡೆಲಿವರಿ ಮಾಡುವಂತವ್ರು
1: ಮಾಡುವಾಗ
0: ಈ ತರ ಹೆಚ್ಚು ಕಮ್ಮಿಗಳು ಮಾಡಿರ್ತಾರೆ, ಅದನ್ನ ತಕ್ಷಣಕ್ಕೆ ಸರಿಪಡಿಸಬಹುದು.
1: ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ನುರಿತಂತಹ ಸುರಕ್ಷಿತ ಹೆರಿಗೆ ಮಾಡಿಸಿದಂತವರು ಕೂಡ ಇದಾರೆ. ಈಗ ಈ ಔಷಧಿಗಳಿಂದನೇ ಸರಿ ಮಾಡಬೇಕು ಕೆಲವೊಂದನ್ನ, ಅಂದ್ರೆ ಸಣ್ಣ ಸಣ್ಣ ಸಣ್ಣ ಪ್ರಮಾಣಗಳಲ್ಲಿ ಇದ್ದಂತಹ ಸಮಸ್ಯೆಯನ್ನ ಔಷಧಿಯಿಂದ ಸರಿ ಮಾಡಬಹುದು.
0: ಈಗ ನಾನು ಹೇಳಿದಂತ ಯಾವ ತೊಂದರೆಗೂ ಔಷಧಿಗಳ ಗುಣಮಟ್ಟ ಆಗಲ್ಲ, ಇದು ಸರ್ಜರಿ
1: ಅಂದ್ರೆ ಈ ಕೆಲವೊಂದು ಏನೋ ಒಂದು ಬೆಳವಣಿಗೆನಲ್ಲಿ ಸ್ವಲ್ಪ ಕುಂಠಿತ ಆಗಿರ್ತದೆ, ಅದರದ ಗ್ರೋತ್ ಹೆಚ್ಚು ಕಡಿಮೆ ಸರಿ ಮಾಡಿಕೊಂಡು ಏನಾರ ಮಾಡಕ್ಕಾಗತ್ತಾ ಅಂತ ಒಂದು ಪ್ರಶ್ನೆ ಅಷ್ಟೇ.
0: ಇಲ್ಲ
1: ಇಲ್ಲ ಇಲ್ಲ, ಸರ್ಜರಿನೇ ಮುಖ್ಯ.
0: ಹೌದು.
1: ಯಾವ ಯಾವ ಸಂದರ್ಭಗಳಲ್ಲಿ ಮುಖದ ವಿಕಾರತೆ ಅಥವಾ ಮುಖದ ಸರ್ಜರಿ ಮಾಡುವ ಸಮಸ್ಯೆ ಬರುತ್ತೆ? ಒಂದು ನಮಗೆ ಸರಳವಾಗಿ ಗೊತ್ತಿರೋದೇನಂದ್ರೆ ಆಕ್ಸಿಡೆಂಟ್ ಆದಾಗ ಮುಖ ಏನೋ ಆಚೆಚೆ ಆಗತ್ತೆ ಅಂತ ಅಂತೀವಿ ಅಷ್ಟೇ, ಉಳಿದ ಯಾವ್ಯಾವ ಸಂದರ್ಭಗಳಲ್ಲಿ?
0: ಇನ್ನ ಉಳಿದ ಅಂದ್ರೆ ಕ್ಯಾನ್ಸರ್ ಅಲ್ಲಿ, ಕ್ಯಾನ್ಸರ್ ಅಲ್ಲಿ ಆ ಭಾಗವನ್ನೇ ತೆಗಿಬೇಕಾಗತ್ತೆ, ಅಂತ ಟೈಮಲ್ಲೂ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಅವರ ರೋಲ್ ಪ್ರಾಮುಖ್ಯವಾಗತ್ತೆ. ಆಮೇಲೆ ಅದನ್ನ ರೀಕನ್ಸ್ಟ್ರಕ್ಷನ್ ಅಂದ್ರೆ ಮತ್ತೆ ಅದನ್ನ ಸರಿಪಡಿಸೋಕೆ, ಇದರಿಂದ ಕಾಲಿಂದ ಮೂಳೆ ತೆಗೆದು ಅಥವಾ ಈಲಿಯಾಕ್ ಅಂತೀವಿ ಸೊಂಟದ ಹತ್ರ ಮೂಳೆ ತೆಗೆದು ಇದನ್ನ ರೀಕನ್ಸ್ಟ್ರಕ್ಷನ್ ಮಾಡ್ಬೇಕಾಗುತ್ತೆ. ಮತ್ತೆ ಆ ವಿಕಾರತೆಯಲ್ಲಿ ಅವರು ಮತ್ತೆ ಸಮಾಜ ಜೀವನ ನಡೆಸೋಕ್ಕಾಗಲ್ಲ ಆ ತರ. ಮತ್ತೆ TMJ ಡಿಸಾರ್ಡರ್ಸ್ ಅಂತೀವಿ, ಅದಂದ್ರೆ ಈ ಕಿವಿಯಿಂದ ಮೇಲ್ಪಟ್ಟು ಒಂದು ಜಾಯಿಂಟ್ ಇದೆಯಲ್ಲ, ಬಾಯಿ ತೆಗೆದು ಹಾಕೋದು, ಅದರಲ್ಲಿ ವಿಭಿನ್ನ ತರವಾದ ಸಮಸ್ಯೆಗಳಿರುತ್ತೆ. ಇದನ್ನ ಈ ಸ್ಪೆಷಾಲಿಟಿನ ನಾವು ಒಬ್ಬರೇ ಹ್ಯಾಂಡಲ್ ಮಾಡಕ್ ಆಗದು ಅಂತ ಪ್ರೌಡ್ ಆಗಿ ಹೇಳ್ಕೊಳ್ತೀವಿ.
1: ಗುಟ್ಕಾ ಪಾನ್ ಪರಾಗ್ ಮತ್ತೆ ಇಂಥವೆಲ್ಲ ಸಾಕಷ್ಟು ತಂಬಾಕು ಪದಾರ್ಥಗಳನ್ನ ಜಗಿತಾರಲ್ಲ, ಅದರಿಂದನೇ ಕ್ಯಾನ್ಸರ್ ಬರ್ತಂತೀರಾ? ಅಥವಾ ಅದನ್ನ ಬಳಕೆ ಮಾಡಿ ಮಾಡಿ ಮಾಡಿನೂ ಕೂಡ ಇಲ್ಲಿ ಏನಾದ್ರು ವಿಕಾರ ಆಗಿ ಸರ್ಜರಿ ಮಾಡೋ ಸಾಧ್ಯತೆ ಬರುತ್ತಾ?
0: ಸರಿ, ಬಳಕೆ ಮಾಡೋದ್ರಿಂದ ಅದ್ರ ಆಗೋ ಪಾಸಿಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ.
1: ಕ್ಯಾನ್ಸರ್ ಆಗಿ ಕ್ಯಾನ್ಸರ್ ಬರಬಹುದು ಅಂತ ನಾವು ಹೇಳ್ತೀವಿ, ಅಕಸ್ಮಾತ್ ಕ್ಯಾನ್ಸರ್ ಬಂದಿಲ್ಲ ಏನೂ ಇಲ್ಲ ಸಮಸ್ಯೆ ನಿನ್ಗೆ, ಆದ್ರೆ ಇಷ್ಟು ಆಪರೇಷನ್ ಮಾಡಬೇಕಾಗತ್ತೆ ಇಲ್ಲಿ ಪೂರ್ತಿ ಹಾಳಾಗ್ಬಿಟ್ಟಿದೆ ಅಂತ.
0: ಆತರ ಎಷ್ಟೊಂದು ಕಾಯಿಲೆಗಳಿದೆ, ಅಮೈಲೋಬ್ಲಾಸ್ಟೋಮ ಅಂತ ಕರಿತೀವಿ, ಒಳಗಡೆನೆ ಮೂಳೆ ತಿಂದಿರುತ್ತೆ, ಆಸ್ಟಿಯೋಮೈಲೈಟಿಸ್ ಅಂತೀವಿ, ಡಯಾಬಿಟಿಕ್ ಲೆವೆಲ್ ಜಾಸ್ತಿ ಇದ್ದು ಆಗಿರುತ್ತೆ, ಆತರ ಎಷ್ಟೊಂದು ಕಾರಣಗಳಲ್ಲಿ ದೌಡೆ ತೆಗಿಬೇಕಾಗಿ ಬರುತ್ತೆ.
1: ಮೇಡಮ್, ಈಗ ಆಕ್ಸಿಡೆಂಟ್ ಆದಾಗ ತುಂಬಾನೇ ಒಂದು ತುರ್ತು ಪರಿಸ್ಥಿತಿನಲ್ಲಿ ಪೇಷಂಟ್ ಅನ್ನು ತಂದಿರ್ತಾರೆ, ಜೀವ ಉಳಿಸೋದು ಮೊದಲನೇ

0: ಪದ್ಧತಿ ಆಗಿರ್ತದೋ, ಒಟ್ಟಾರೆ ಒಂದೇ ಏಕಕಾಲಕ್ಕೆ ಇವೆಲ್ಲವನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ತಾವು ಹೇಳಿದ್ರೆ ಇದೇ ಈಗ ಕೂಡಲೇ ಕರ್ಕೊಂಬರ್ಬೇಕಾಗತ್ತೆ, ಒಂದು ಸೀಮಿತ ಅವಧಿನಲ್ಲೇ ಚಿಕಿತ್ಸೆ ಶುರು ಮಾಡಬೇಕಾಗತ್ತೆ ಅಂತೇಳಿ. ಹೇಗೆ ಮೇಡಮ್ ಈ ರೀತಿಯಾಗಿ ಅಪಘಾತಕ್ಕೆ ಈಡಾದಾಗ ಎಲ್ಲವನ್ನು ಸರಿಪಡಿಸಕ್ಕೆ, ಅದರಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಬೇಕಾಗತ್ತೆ?
1: ನೀವು ಹೇಳ್ದ ಹಾಗೆ ಆಕ್ಸಿಡೆಂಟ್ ಆದಾಗ ಉಸಿರಾಟ ಮೇನ್ ಆಗುತ್ತೆ. ಉಸಿರಾಟ ಎಲ್ಲಿಂದ ಆಡ್ತೀವಿ? ಬಾಯಿ ಮತ್ತೆ ಮೂಗಿಂದ, ಎರಡು ಕಡೆಯಿಂದ. ಬಾಯಿ ಮತ್ತೆ ಮೂಗಿನ ಮಧ್ಯ ಇರುತ್ತಲ್ಲ ಅಂಗಳ, ಅದೇನಾದ್ರು ಡ್ಯಾಮೇಜ್ ಆಗಿದ್ರೆ, ಹೊಡ್ಕೊಂಡಿದ್ರೆ, ಫ್ರ್ಯಾಕ್ಚರ್ ಆಗಿದ್ರೆ, ನಿಮಗೆ ನೀರು ಗಾಳಿ ಎರಡು ಒಂದೇ ಕಡೆ ಆಗ್ಬಿಡುತ್ತೆ. ಅವಾಗ ಉಸಿರು ಕಟ್ಟೋ ಆಪ್ಷನ್ ಜಾಸ್ತಿ ಇರುತ್ತೆ. ಅವಾಗ ನಾವು ಆ ಕ್ಷಣದಲ್ಲೇ ಅದನ್ನ ಸರಿಪಡಿಸಲೇಬೇಕಾಗತ್ತೆ. ಎಲ್ಲರಿಗೂ ಅಷ್ಟೇ, ಯಾವುದೇ ಆಕ್ಸಿಡೆಂಟ್ ಆಗಲಿ ಫಸ್ಟು ಉಸಿರಾಟ, ನೆಕ್ಸ್ಟ್ ಬ್ಲೀಡಿಂಗ್ ಸ್ಟಾಪ್ ಮಾಡಬೇಕು, ನೆಕ್ಸ್ಟ್ ಅವ್ರಿಗೆ ಆಹಾರ ಹೋಗ್ಬೇಕು ಸೇವನೆ. ಸೊ ಎಲ್ಲ ಇರೋದಿಲ್ಲೇ,
0: ಎಂಟ್ರಿ ಇಲ್ಲೇ
1: ಎಲ್ಲ ಅದೇ. ಮೂಗಿಂದ ಬ್ಲಾಕ್ ಆದ್ರೆ ಬಾಯಲ್ಲೂ ಉಸಿರಾಡ್ತೀರಾ? ಎರಡು ಇಲ್ಲ ಅಂದ್ರೆ
0: ನಿಜ ನಿಜ ನಿಜ.
1: ಸೊ ಅಲ್ಲಿ ನಮ್ದು ಮೇಜರ್ ರೋಲ್ ಬರುತ್ತೆ.
0: ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಸುಮ್ಮನೆ ಏನೋ ಫಸ್ಟ್ ಇಂದಾನೆ ಹಂಗೆ ಬೆಳೆದ್ ಬಿಟ್ಟಿರ್ತಾರೆ, ಸಣ್ಣ ವಿದ್ಯಾರ್ಥಿಗಳಿಂದ ಬೆಳೆದ್ ಬಿಟ್ಟಿರ್ತಾರೆ ಅವರು. ಅದ್ರ ಕಡೆ ಯೋಚನೆ ಮಾಡಲ್ಲ, ಸರಿಪಡಿಸಬೇಕು ಅಂತ ಅನ್ನೋದು. ಏನೋ ದುಡ್ಡಿದ್ದವರಾಗ್ಲಿ ಸರಿಪಡಿಸಿದ್ರೆ ಆಮೇಲೆ ಮಾಡಿಸಿದ್ರೆ ಆಯ್ತು ಅಂತೇಳಿ ಸೀಳು ತುಟಿನೂ ಹಂಗೆ ಬಿಟ್ಬಿಟ್ಟಿರ್ತಾರೆ, ದೊಡ್ಡವರಾಗೋತನಕ್ಕೂ ಹಂಗೆ ಬಿಟ್ಟಿರ್ತಾರೆ. ಯಾವುದೋ ಒಂದು ಹಂತದಲ್ಲಿ ಮಿಡ್ಲ್ ಬಂದಾಗ ಆ ಸಮಸ್ಯೆಯನ್ನ ಸುಲಭವಾಗಿ ಸರಿಪಡಿಸಕ ಸಾಧ್ಯವಾ? ಚಿಕ್ಕವರಿದ್ದಾಗ ಮಾಡಬಹುದು, ಅದನ್ನ ಬೇಗನೆ ಗುಣಪಡಿಸಿದ್ರೆ ಇನ್ನೂ ಚೆನ್ನಾಗಿ ಅಂತ ಹೇಳ್ತಿರ್ತಾವೆ.
1: ಈಗ ನಮ್ಮಲ್ಲೇ ಹೇಳಿಕೆ ಇದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ. ಖಂಡಿತ ಬೇಗ ಬಂದಷ್ಟು ಬೇಗ ಅದನ್ನ ಸರಿಪಡಿಸೋಕೆ ಆಪ್ಷನ್ ಇರುತ್ತೆ. ಅದೇ ತುಂಬಾ ತಡವಾಗಿ ಬಂದಾಗ ಅದು ದೊಡ್ಡದಾದ ಪರಿಕ್ರಮ ಇದೆ. ಉಗ್ರಲ್ಲಿ ಹೋಗೋದನ್ನ ಕೊಡ್ಲಿ ತಗೊಂಡ್ರು ಅನ್ನೋ ತರ ನಾವೇನ್ ಮಾಡ್ಬೇಕಾಗತ್ತೆ, ಅದನ್ನ ಚಿಕ್ಕದಾಗಿ ಕರೆಕ್ಷನ್. ಆವತ್ತೇ ಬಂದಿದ್ರೆ ಚಿಕ್ಕದಾಗಿ ಆಗ್ಬಿಡ್ತಿತ್ತು, ಇವತ್ತು ತುಂಬಾ ವಿಳಂಬ ಮಾಡಿ ಬರೋದ್ರಿಂದ ಇದು ಜಾಸ್ತಿ ಅಂತ ಹೋಗಿ.
0: ಮೇಡಮ್ ಏನೋ ಗಾಯ ಆದಾಗ ತುಂಬಾ ದಿನಗಳ ತನಕ ಹಾಗೆ ಉಳ್ಕೊಂಡ್ಬಿಟ್ಟಿರ್ತದೆ. ಈಗ ನೀವು ಮುಖದ ಸೌಂದರ್ಯದ ಕಡೆ ಗಮನ ಕೊಡಬೇಕು, ಅಲ್ಲಿ ಏನೇನೋ ಆ ಭಾಗ ಈ ಭಾಗದ್ದೆಲ್ಲ ಚರ್ಮಗಳನ್ನು ತಗೊಂಡ್ಬಂದು ಸರಿಪಡಿಸಬೇಕಾಗತ್ತೆ. ಅದೆಲ್ಲ ಆಸ್ ಇಟ್ ಈಸ್ ಇದ್ದಂಗೆ ಮನುಷ್ಯ ಹೇಗೆ ಕಾಣಿಸ್ಬೇಕಿತ್ತು ಹಾಗೆ ಕಾಣ್ತಾನ ಸರ್ಜರಿ ಆದ್ಮೇಲೆ?
1: ಖಂಡಿತ. ಈಗ ಚರ್ಮದ ಅಷ್ಟೇ ಅಲ್ಲ, ಮೂಳೆನೇ ನಾವು ಬೇರೆ ಮೂಳೆ ತೆಗ್ದು ಹಾಕ್ತಾ ಇದೀವಿ, ಅದು ವಿಕೃತೆನ ಸರಿ ಮಾಡ್ತಾ ಇದೀವಿ. ಇಷ್ಟೇ ಅಲ್ಲ ಸರ್, ಬಾಂಬ್ ಬ್ಲಾಸ್ಟ್ ಅಲ್ಲಿ ಆ ಪೋರ್ಷನ್ನೇ ಹೊರಟೋಗ್ಬಿಟ್ಟಿರುತ್ತೆ, ಅವಾಗ್ಲೂ ಕೂಡ ರಿಕನ್ಸ್ಟ್ರಕ್ಷನ್. ಈಗೆಲ್ಲ ತುಂಬಾನೇ 3D ಟೆಕ್ನಾಲಜಿಲಿ ಕೃತಕವಾಗೂ ಕೂಡ ಅದನ್ನ ಸರಿಪಡಿಸೋ ಆಪ್ಷನ್ ಇದೆ, ಮತ್ತೆ ಅವರ ಮುಖನ ಅದೇ ರೀತಿ ಮಾಡೋ ಅಂತ ಬಹಳ ಆಪ್ಷನ್ಸ್ ಇದೆ.
0: ನೋಡ್ಲಿಕ್ಕೆ ಎಲ್ಲವೂ ಸರಿನೇ ಕಾಣ್ತಿರ್ತಾರೆ, ಆದ್ರೂ ಸ್ವಲ್ಪ ಏನೋ ನಮ್ಗೆ ಇಲ್ಲಿ ಏನೋ ಸಮಸ್ಯೆ ಇದ್ದಂಗಿದೆ ಅಂತ ಹೇಳಿ ಕೆಲವು ಪೇಷಂಟ್ಸ್ ಬರ್ತಾರೆ. ಈ ಹಲ್ಲಿನ ಸಮಸ್ಯೆ ಇದ್ದವರೆಲ್ಲ ಬರ್ತಾರಲ್ಲ,
1: ಈಗ ಆ ವಿಷಯಕ್ಕೆ
0: ಸಣ್ಣ ಸಮಸ್ಯೆಗೆ ಪರಿಹಾರ ಬೇಕಾ?
1: ಸಣ್ಣ ಸಮಸ್ಯೆ ಅಂದ್ರೆ ಈಗ ನೀವು ನೋಡಿರ್ತೀರಾ ಕೃತಕ ದಂತ ಅಂದ್ರೆ ಹಿಂದೆ ಮುಂದೆ ಇರುತ್ತೆ ಹಲ್ಲುಗಳು, ವಕ್ರದಂತ, ಸಾರಿ ವಕ್ರದಂತ ಹಿಂದೆ ಮುಂದೆ ಇರುತ್ತೆ, ಆ ವಕ್ರದಂತನ ಕ್ಲಿಪ್ ಹಾಕಿ ಸರಿ ಮಾಡೋದು ನೋಡಿರ್ತೀರಾ. ಆದ್ರೆ ಒಬ್ಬರೊಬ್ಬರಿಗೆ ಈ ದೌಡೆನೆ ಉದ್ದ ಇರುತ್ತೆ, ಕೆಳಗಡೆ ದೌಡೆ ದೊಡ್ಡದಿರುತ್ತೆ, ಇಲ್ಲ ಕೆಳಗಡೆ ದೌಡೆ ಚಿಕ್ಕದಿರುತ್ತೆ. ಆ ದೌಡೆನ ಸರಿ ಮಾಡೋ ಅಂತದಕ್ಕೆ ಆರ್ಥೋಗ್ನಾಟಿಕ್ ಸರ್ಜರಿ ಅಂತ ಕರಿತೀವಿ. ಇದನ್ನ ನಾವು ಬೆಳವಣಿಗೆ ಮುಗಿದ ನಂತರ ಅಂದ್ರೆ ಮೆಚುರಿಟಿ ಆಗ್ಬೇಕು, ಹೆಣ್ ಮಕ್ಕಳಲ್ಲಿ 21 ವರ್ಷ, ಗಂಡ್ ಮಕ್ಕಳಲ್ಲಿ 23 ವರ್ಷ, ಹಾಗೆ ಅವರ ಬೆಳವಣಿಗೆ ಮುಗಿದ ನಂತರನೇ ಈ ಸರ್ಜರಿ ಮಾಡ್ಬೇಕಾಗುತ್ತೆ.
0: ಚಿಕ್ಕ ವಯಸ್ಸಿನಲ್ಲಿ ಮಾಡಿದ್ರೆ ಸರಿ ಕಾಣಿಸುತ್ತಂತ ಅಲ್ಲಿಲ್ಲ, ಇಲ್ಲಿ ದೊಡ್ಡವ್ರು ಬೇಕು,
1: ಇಲ್ಲಿ ಅದ ಆ ಹಂತದಲ್ಲಿ ಮಾಡಕ್ ಆಗಲ್ಲ. ಯಾಕೆಂದ್ರೆ ನಾವು ಸರ್ಜರಿ ಮಾಡಿದ್ಮೇಲೆ ಅದು ಇನ್ನೂ ಹೆಂಗೆಂಗೋ
0: ಬೆಳಿ,
1: ಬೆಳವಣಿಗೆ ನಿಂತ ಮೇಲೆ ಮಾಡ್ಬೇಕಿದೆ. ಇದನ್ನ ಆರ್ಥೋಗ್ನಾಟಿಕ್ ಸರ್ಜರಿ ಅಂತೀವಿ. ಇನ್ನು ಹೇಳ್ಬೇಕಂದ್ರೆ ಈ ಕೋವಿಡ್ ಬಂದಿತ್ತಲ್ಲ, ಮೊದಲನೇ ಅಲೆಯಲ್ಲಿ ನಮ್ಗೆ ಉಸಿರಾಟದ ತೊಂದರೆ ಅದೆಲ್ಲ ಇತ್ತು, ಎರಡನೇ ಅಲೆಯಲ್ಲಿ ನಾವು ಒಂದು ದೊಡ್ಡ ಆಘಾತವನ್ನ ಎದುರಿಸಿದ್ವಿ, ಅದನ್ನೇ ಬ್ಲ್ಯಾಕ್ ಫಂಗಸ್ ಅಂತ ಕೇಳಿರ್ತೀರ, ಮ್ಯೂಕರ್ ಮೈಕೋಸಿಸ್ ಅಂತ. ಈ ವಿಷಯವಾಗಿ ಮ್ಯೂಕರ್ ಮೈಕೋಸಿಸ್ ನ ತುಂಬಾ ಸಾಲ್ವ್ ಮಾಡಿದ್ದು ಅಂದ್ರೆ ಮ್ಯಾಕ್ಸಿಲೋಫೇಷಿಯಲ್ ಸರ್ಜನ್ಸ್ ಪ್ರಮುಖವಾದ ಪಾತ್ರ ವಹಿಸಿದ್ದು. ಮ್ಯಾಕ್ಸಿಲೋಫೇಷಿಯಲ್ ಸರ್ಜನ್ಸ್
0: ಈ ದಿಶೆಯಲ್ಲಿ ನೀವು ತುಂಬಾನೇ ಒಳ್ಳೆ ರೀತಿಯಾದಂತಹ ಕೆಲಸ ಮಾಡಿದೀರಿ ಅಂತ ಹೇಳಿ. ಕೊರೋನಾದಿಂದ ಆದಂತಹ ಈ ಬ್ಲ್ಯಾಕ್ ಫಂಗಸ್ ಅಂತ ಅನ್ನೋದನ್ನೆಲ್ಲ ಕೇಳಿದ್ವಿ ನಾವು, ಕೊನೆ ಕೊನೆ ಹಂತಕ್ಕೆಲ್ಲ ಹೋಗಿ ಬದುಕುಳಿದಂತವರು ಇದ್ದಾರೆ. ಅಂಥವರ ಒಂದು ಚಿಕಿತ್ಸೆಯಲ್ಲಿ ತಮ್ಮಂತಹ ವೈದ್ಯರ ಪಾಲು ಇದೆ ಅಂತ ಅನ್ನೋದು ಬಹಳ ಹೆಮ್ಮೆಯ ವಿಷಯ. ಮೇಡಮ್, ಈ ಕೆಲಸ ಕಸಿ ಮಾಡ್ತೀವಿ, ಅದು ಅದರದ್ದು ಪ್ರಾಮುಖ್ಯತೆ ಇದರಲ್ಲಿ ಇದೆಯಾ? ಬೋನ್ ಕಸಿ ಮಾಡೋದು ಬೇರೆ ಭಾಗದಿಂದ ತಗೊಂಬಂದು ಹಾಕ್ತೀರಂತ ಹೇಳ್ತೀರಿ, ನಿಜ ಅದು ಬೆಳವಣಿಗೆ ಹಂತ ನಿಂತಿರಬೇಕು. ಆವಾಗ ಈ ತರ ಒಂದು ಕಸಿಗೂ ಮತ್ತು ಈ ನಿಮ್ಮ ಬೇರೆ ಕಡೆಯಿಂದ ತಗೊಳ್ಳೋ ಬೋನ್ ಇದಕ್ಕೂ ಏನು
1: ಇದೆ ಸರ್? ಅದರಲ್ಲೂ ಇದೆ, ರೀಜನರೇಷನ್ ಅಂತ ಕರಿತೀವಿ, ಅದಕ್ಕೂ ಪ್ರಾಮುಖ್ಯತೆ ಇದೆ.
0: ಕೆಲವು ಸಲ ಬೇರೆ ಬೇರೆ ಯಾವುದೋ ಒಂದು ಸೋಂಕಿನಿಂದ, ಈಗ ಒಂದು ಇದೀಗ ತಾವು ಮಾತಾಡಿದ ಹಾಗೆ ಕೋವಿಡ್ ಸಂದರ್ಭದಲ್ಲಿ ಆದಂತದ್ದು ಬ್ಲ್ಯಾಕ್ ಫಂಗಸ್, ಇನ್ನು ಬೇರೆ ಯಾವ್ಯಾವ ಸೋಂಕಿನಿಂದ ಮುಖ ವಿಕಾರವಾಗಿ ಆಗೋ ಸಾಧ್ಯತೆ ಇರುತ್ತಾ, ಅಥವಾ ನಿಮ್ಮ ಒಂದು ಚಿಕಿತ್ಸೆ ಪ್ರಾಮುಖ್ಯತೆ ಅದರಲ್ಲಿ ಇರುತ್ತಾ?
1: ಮಮ್ಸ್ ಅಂತ ಕೇಳಿದಿರಲ್ಲ ಸರ್, ವೈರಲ್ ದೌಡೆ ಗಂಟು ಬರೋದು, ಅದು ಕೂಡ ವೈರಲ್ ಇನ್ಫೆಕ್ಷನ್, ಅದಕ್ಕೂ ಕೂಡ ಮ್ಯಾಕ್ಸಿಲೋಫೇಶಿಯಲ್ ಅವಕಾಶ ಬೇಕಾಗುತ್ತೆ. ಬೆಲ್ಸ್ ಪ್ಯಾಲ್ಸಿ, ಅರ್ಧ ಫೇಸು ಅವರಿಗೆ ಇದಿರಲ್ಲ, ಸ್ವಾಧೀನ ಇರಲ್ಲ, ಬೆಲ್ಸ್ ಪ್ಯಾಲ್ಸಿ ಅಂತ ಕರಿತೀವಿ. ಅದರಲ್ಲೂ ಮ್ಯಾಕ್ಸಿಲೋಫೇಶಿಯಲ್ ಪ್ರಾಮುಖ್ಯತೆಯಾಗಿ ರೋಲ್ ಮಾಡ್ತಾರೆ.
0: ಈ ಸ್ಟ್ರೋಕ್ ಆಗಿರ್ತದೆ ನೋಡಿ, ಸರಿಪಡಿಸಬಹುದಾ?
1: ಅದು ನ್ಯೂರೋ ಸರ್ಜನ್ ಬರುತ್ತೆ, ನ್ಯೂರಾಲಜಿಕ್ ಬರುತ್ತೆ. ಬೆಲ್ಸ್ ಪ್ಯಾಲ್ಸಿ ಅನ್ನೋದು ಡೆಂಟಲ್ ಮ್ಯಾಕ್ಸಿಲೋಫೇಶಿಯಲ್ ಬರುತ್ತೆ.
0: ಮಹಿಳೆಯರಲ್ಲಿ ಸೌಂದರ್ಯ ಪ್ರಜ್ಞೆ ಜಾಸ್ತಿ, ಪುರುಷರಲ್ಲಿ ಅದು ಏನೋ ಇದ್ದಂಗೆ ಇರ್ಲಿ ಬಿಡು ಅಂತ ಹೇಳಿ ಒಂದು ಬಿಟ್ಟಾಕ್ತಾರೆ ಅವರು. ಹೇಗೆ ಏನಾದರೂ ವ್ಯತ್ಯಾಸಗಳಿದೆಯಾ, ಅಥವಾ ನಿಮ್ಮಲ್ಲಿ ಚಿಕಿತ್ಸೆಗೆ ಬರುವವರು ಈ ಎಲ್ಲ ಕೆಲವು ಕಾರಣಗಳಿಂದಾಗಿ ಇದು ಸರಿಪಡಿಸಬೇಕು, ಇದು ನಂದು ಏನೋ ಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳಿ ಅವರಾಗೆ ಬರ್ತಾರೆ, ಅಥವಾ ನೀವು ಅವ್ರಿಗೆ ಹೇಳ್ತೀರಾ?
1: ಬರೀ ಲಕ್ಷಣ ಅಂತಾನೆ ಅಲ್ಲ ಸರ್, ಈಗ ಆರೋಗ್ಯ ದೃಷ್ಟಿಯಿಂದ ಈಗ ಸದ್ಯದಲ್ಲೇ ನನ್ನ ಕೊಲಿಗೊಬ್ರೆ ಅಲ್ಲೇ ಹ್ಯಾಂಡು ನೋವು ಬರ್ತಿದೆ ಅಂತ ರಿಪೀಟೆಡ್ ಆಗಿ 2-3 ಸಲ ECG ಮಾಡಿಸಿ ಏನೂ ಇಲ್ಲ ಏನೂ ಇಲ್ಲ ಅಂತ ಬಂದರು. ತಜ್ಞರೆ ಅವರು, ನನ್ನ ಜೊತೆ ವರ್ಕ್ ಮಾಡೋರೆ. ನಾನು ಒಂದ್ಸಲ ನೋಡ್ತೀನಿ ಸರ್ ಹಲ್ಲು ಅಂತ ನೋಡಿದ್ರೆ, ಮೇಲ್ಗಡೆ ದೌಡೆಯಲ್ಲಿ ಒಂದು ಹಲ್ಲು ತುಂಬಾ ಹಾಳಾಗಿತ್ತು, ಇದ್ರಿಂದಾನೇ ನಿಮಗೆ ಆ ನೋವು ಬರ್ತಿದೆ ಅಂತ ನಾನು ಹೇಳಿದ್ಮೇಲೆ ಅವರ ಹಲ್ಲು ತೆಗೆಸಿದ್ಮೇಲೆ ಯಾವ ತೊಂದರೆನೂ ಇಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದು ಏನಂದ್ರೆ, ನಮ್ಮಲ್ಲೇ ಗೊತ್ತಿರಲ್ಲ ಈ ತರ ಇರುತ್ತೆ ಈ ಸಮಸ್ಯೆ ಇಲ್ಲಿಂದಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅವ್ರಿಗೆ. ಅದು ಏನೋ ಸಣ್ಣದಾಗೇನೋ ನೋವು ಅನ್ನೋ ತರ ಇದ್ರು, ಆದ್ರೆ ಅದು ರೇಡಿಯೇಟಿಂಗ್ ಆಗಿ. ಅದೇ ತರ ಇಂಪ್ಯಾಕ್ಟೆಡ್ ಟೂತ್, ವಿಸ್ಡಮ್ ಟೀತ್ ಕೇಳಿರ್ತೀರ, ಅದು ವಕ್ರವಾಗಿರುತ್ತೆ. ಅದನ್ನ ಎಷ್ಟೋ ಜನ ಕಿವಿ ನೋವು ಅಂತಾನೆ ಅಡ್ರೆಸ್ ಮಾಡ್ತಿರ್ತಾರೆ ಸುಮಾರು ವರ್ಷಗಳು. ಆಮೇಲೆ ಯಾವಾಗ್ಲೂ ಡೆಂಟಿಸ್ಟ್ ಹತ್ರ ಬಂದಾಗ ಇಲ್ಲ ಇದು ಇದ್ರಿಂದ ಅಂತ ಗೊತ್ತಾಗಿ ಏನಾಗುತ್ತೆ ಅಂದ್ರೆ, ಯಾವುದೇ ಸಮಸ್ಯೆ ಅದು ಅಲ್ಲೇ ಇರಲ್ಲ, ಅದು ರೇಡಿಯೇಟ್ ಆಗ್ತಿರುತ್ತೆ. ಅಂದ್ರೆ ಅಲ್ಲಿಂದ ಅದು ಇನ್ನೊಂದ್ ಕಡೆಗೆ ನೋವು ಕಾಣಿಸ್ಕೊಂತಿರತ್ತೆ. ಆತರ ತಜ್ಞತೆಯಲ್ಲಿ ಬೇಕಾಗತ್ತೆ.
0: ಉಳಿದಂತೆ ಈ ತಲೆನೋವು ಏನಾರ ಬರುತ್ತಾ?
1: ಖಂಡಿತ ಬರುತ್ತೆ ಸರ್.
0: ಸೊ ಈಗ
1: ಕಿವಿ ನೋವು, ತಲೆನೋವು, ಕುತ್ತಿಗೆ ನೋವು ಈ ತರ ಕಾಣಿಸ್ಕೊಳ್ಳುತ್ತದ್ದು. ನೀವು ಒಂದ್ಸಲ ಮ್ಯಾಕ್ಸಿಲೋಫೇಶಿಯನ್ ಕಾಣಬೇಕಾಗತ್ತೆ, ಡೆಂಟಿಸ್ಟ್ ಕಾಣಬೇಕಾಗತ್ತೆ.
0: ಈಗ ಕುತ್ತಿಗೆಯವರ ಸಮಸ್ಯೆ ಏನಿರ್ತದೆ ಮೇಡಮ್, ಸಾಮಾನ್ಯ ಅವರದ್ದು ಏನು ಪ್ರಾಬ್ಲಮ್ ಇರುತ್ತೆ? ಇನ್ನು ಬೇರೆ ಬೇರೆ ಸಮಸ್ಯೆಗೆ ಕುತ್ತಿಗೆ ಚೆಕ್ ಮಾಡಬಹುದು ನೀವು ನಿಜ, ಆದ್ರೆ ಏನೇನ್ ಇರುತ್ತೆ?
1: ಸಲೈವರಿ ಗ್ಲಾಂಡ್ಸ್ ಅಂತ ಇರುತ್ತಲ್ವ ಸರ್, ಈಗ ನಮ್ ಬಾಯಲ್ಲಿ ಎಂಜಲ್ ಬರೋದಕ್ಕೆ ಗ್ಲಾಂಡ್ಸ್ ಅಂತ ಇರುತ್ತೆ. ಆ ಗ್ಲಾಂಡ್ಸ್ ಅಲ್ಲಿ ಡಕ್ಟ್ ಬ್ಲಾಕ್ ಆಗಿರೋದಿರುತ್ತೆ, ಅಥವಾ ಗ್ಲಾಂಡೇ ಸ್ವೆಲ್ಲಿಂಗ್ ಬಂದಿರುತ್ತೆ, ಅಥವಾ ಗ್ಲಾಂಡ್ ಇನ್ಫೆಕ್ಟ್ ಆಗಿರೋ ಚಾನ್ಸ್ ಇರುತ್ತೆ. ಈ ತರದ್ದು ಕೂಡ ಗಂಟ್ಲುಗೆ ಬರುತ್ತೆ. ಆಮೇಲೆ ಲಿಂಫ್ ನೋಡ್ಸ್ ಅಂತ ಕರಿತೀವಿ, ಎಷ್ಟೊಂದ್ಸಲ ಈ ಕ್ಯಾನ್ಸರ್ ಲಿಂಫ್ ನೋಡ್ಸ್ ಆಗಿ ಕಾಣ್ಕೊಳ್ಳುತ್ತೆ. ಈ ತರ ಎಲ್ಲ ಕುತ್ತಿಗೆಗೂ ಸಂಬಂಧ ಬರುತ್ತೆ.
0: ಹಾರ್ಮೋನಲ್ ಕೆಲವು ಸಮಸ್ಯೆಗಳಿಂದ ಏನಾದರೂ ಹೆಚ್ಚು ಕಡಿಮೆ ಆಗತ್ತಾ?
1: ಇದೆ, ಹಾರ್ಮೋನಲ್ಲೂ ಸಮಸ್ಯೆ ಆಗುತ್ತೆ.
0: ಥೈರಾಯ್ಡ್ ಸಮಸ್ಯೆಗಳಿಂದ
1: ಹಾರ್ಮೋನ್ ಥೈರಾಯ್ಡ್ ಅಂತ ಹೇಳಿದ್ರೆ, ನೀವು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲ ಒಸಡುಗಳು ಸ್ವೆಲ್ಲಿಂಗ್ ಬರೋ ಚಾನ್ಸ್ ಇರುತ್ತೆ. ಮತ್ತೆ ಡಯಾಬಿಟಿಕ್ ಪೇಷೆಂಟ್ನ ತುಂಬಾ ಜನ ಇದನ್ನ ಕಂಡುಹಿಡಿಯೋದು ಡೆಂಟಿಸ್ಟ್ ಆಗಿರ್ತಾರೆ. ಯಾಕೆಂದ್ರೆ ಆ ಲಕ್ಷಣಗಳು ನೋಡಿದ ತಕ್ಷಣ ಇವರಿಗೆ ಡಯಾಬಿಟಿಕ್ ಇದೆ ಅಂತ ಗೊತ್ತಾಗುತ್ತೆ.
0: ಓಕೆ ಓಕೆ. ಅವ್ರು ಅದನ್ನ ನೋಡಿದಾಗ ಅಂದ್ರೆ, ಈಗ ಒಂದು ಚಿಕಿತ್ಸೆಯನ್ನೇ ಮಾಡ್ಬೇಕಂತಂದಾಗ ಒಂದು ಇಂತಿಷ್ಟು ತಂಡ, ಯಾವ್ದೋ ಒಂದು ಸರ್ಜರಿ ಮಾಡ್ಬೇಕಂದಾಗ ಸುಮಾರು ಎಲ್ಲ ವೈದ್ಯರು ಇರ್ತೀರಿ ನೀವು, ಅನಸ್ತೇಶಿಯ ಡಾಕ್ಟರ್ ಇರ್ತಾರೆ, ಬೇರೆಯವರು ಇರ್ತಾರೆ, ಮಕ್ಕಳ ತಜ್ಞರು ಇರ್ಬೋದು, ಇನ್ನಿತರ ಎಲ್ಲ ಅಲ್ಲಿ ತಜ್ಞರು ಅಲ್ಲಿ ಸೇರ್ಕೊಂಡಿರ್ತೀರಿ ನೀವು. ಹಾಗೆ ಈ ಒಂದು ಚಿಕಿತ್ಸೆನಲ್ಲಿ ಯಾವ ಯಾವ ವೈದ್ಯರ ಸಹಕಾರ ಬೇಕಾಗಬಹುದು ನಿಮ್ಗೆ, ಅದ್ರ ಬಗ್ಗೆ ಹೇಳಿ
1: ಸರ್. ಯಾವುದೇ ಇದು ಮುಖಕ್ಕೆ ಸಂಬಂಧಪಟ್ಟಿರೋದ್ರಿಂದ, ಫಾರ್ ನೀವು ಹೇಳ್ದಂಗೆ ಬ್ಲ್ಯಾಕ್ ಫಂಗಸ್ ಟೈಮಲ್ಲಿ ಅದು ಮುಖ ಫುಲ್ ವಿಕೃತ, ಫಸ್ಟ್ ಅನಸ್ಥಿಟಿಸ್ಟ್ ಬೇಕಾಗ್ತಾರೆ. ಅನಸ್ಥಿಷ್ಯಾನೇ ಚಾಲೆಂಜ್ ಆಗಿರುತ್ತೆ, ಯಾಕೆಂದ್ರೆ ಮೂಗು ಬಾಯಿ ಎಲ್ಲ ಇನ್ವಾಲ್ವ್ ಆಗಿತ್ತು, ಅದೊಂದು ಅನಸ್ಥಿಷ್ಯಾ. ನೆಕ್ಸ್ಟು ENT ಸರ್ಜನ್ನು ಬೇಕಾಗ್ತಾರೆ, ಕಣ್ಣಿನ ಡಾಕ್ಟ್ರು ಬೇಕಾಗ್ತಾರೆ, ಮ್ಯಾಕ್ಸಿಲೋಫೇಶಿಯಲ್ ನಾವು ದೌಡೆಗೆ ಬೇಕಾಗ್ತೀವಿ, ನೆಕ್ಸ್ಟು ನ್ಯೂರೋ ಸರ್ಜನ್ ಬೇಕಾಗ್ತಾರೆ. ಅದು ಜಾಸ್ತಿ ಬಂದಿದೆ ಮೇಲ್ಗಡೆ ದೌಡೆಗೆ, ಬ್ಲ್ಯಾಕ್ ಫಂಗಸ್ ಬಂದಿದ್ದು ಮೇಲ್ಗಡೆ ದೌಡೆಗೆ. ಸೊ ಮೇಲ್ಗಡೆ ದೌಡೆನೆ ಇಲ್ಲ ಅಂದ್ರೆ ಬಾಯಿ ಮೂಗು ಕನೆಕ್ಷನ್ ಇಲ್ದಂಗ ಆಗ್ಬಿಡ್ತು. ಆ ಪೇಷಂಟ್ಸ್ ಹೆಂಗಿತ್ತು ಪರಿಸ್ಥಿತಿ ಅಂದ್ರೆ, ಅವ್ರ ನೋವು ಅವ್ರು ಬಾಯಿ ಬಿಟ್ಟು ಹೇಳ್ಕೊಳಕ್ ಆಗದೇ ಇರೋ ಪರಿಸ್ಥಿತಿ, ಒಂದ್ ಆ ಅಗಳು ಅನ್ನ ಇರ್ಲಿ ನೀರು ಕುಡಿಯಕ್ ಆಗದೇ ಇರೋ ಪರಿಸ್ಥಿತಿ, ಆತರ ಇದು. ನೀವ್ ಹೇಳ್ದಾಗೆ ಮಲ್ಟಿ ಸ್ಪೆಷಾಲಿಟಿ, ಎಲ್ಲಾ ತಜ್ಞರು ಸೇರಿ ಅವಾಗ ಸರ್ಜರಿ ಮಾಡಬೇಕಾಗಿತ್ತು.
0: ಈಗ ಇದೇ ಈ ರೀತಿಯಾದ ಇಂಥದ್ದೇ ಒಂದು ಘಟನೆಗಳನ್ನ ತಾವು ಹೇಳಬಹುದಾ, ಅಥವಾ ಇನ್ ಬೇರೆ ಏನಾದರೂ ವಿಶೇಷವಾದಂತಹ ಘಟನೆ ಇದೆ ತಾವು ಈ ಚಿಕಿತ್ಸೆನಲ್ಲಿ ಬಹಳ ಒಂದು ಸವಾಲಿನ ಒಂದು ಕೆಲಸವನ್ನ ನಾವು ಮಾಡಬೇಕಾಯ್ತು ಅಂತ ಹೇಳಿ ನೆನಪು ಮಾಡ್ಕೊಳ್ಳೋದಾದ್ರೆ?
1: ನೆನಪು ಮಾಡ್ಕೊಳ್ಳೋದಾದ್ರೆ ನಿಜವಾಗ್ಲೂ ಇವತ್ತಿಗೂ ನೆನ್ಸ್ಕೊಂಡು ಕಣ್ಣು ತುಂಬಿ ಅಥವಾ ಮನಸ್ಸು ತುಂಬಿ ಅಳು ಬರುವಂತ ಪರಿಸ್ಥಿತಿ ಅಂದ್ರೆ, ನಾವು ಈ ಬ್ಲ್ಯಾಕ್ ಫಂಗಸ್ ಅಲ್ಲಿ ಸುಮಾರು, ನಾನು ಬೌರಿಂಗ್ ಆಸ್ಪತ್ರೆಯಲ್ಲಿ ಅವಾಗ ತಜ್ಞರಾಗಿದ್ದೆ, ಸುಮಾರು 1,000 ಹೆಚ್ಚು ಪೇಷಂಟ್ಸ್ ಅಡ್ಮಿಟ್ ಆಗಿ

0: ಇದ್ರು. ನಾವು 500 ಜಾಸ್ತಿ ಸರ್ಜರಿಗಳು ಮಾಡಿದ್ವಿ. ಈ ಸರ್ಜರಿ ಆಯ್ತು, ಜೀವ ಉಳಿಸ್ಬಿಟ್ವಿ. ಆದ್ರೆ ನೆಕ್ಸ್ಟ್ ಚಾಲೆಂಜ್ ನಮಗೇನಿತ್ತು ಅಂದ್ರೆ, ಅವರು ಮೂಗು ಬಾಯಿ ಎರಡು ಮಧ್ಯ ದೌಡೆ ತೆಗೆದ್ವಲ್ಲ, ಎಲ್ಲರಿಗೂ ಪೈಪ್ ಹಾಕಿ ಬಿಟ್ಟಿದ್ವಿ ಸರ್. ಎಲ್ಲರ ಬಾಯಲ್ಲೂ ಒಂದೊಂದು ಪೈಪ್, ಆ ಪೈಪ್ ಇಂದಾನೇ ನೀರು, ಪೈಪ್ ಇಂದಾನೇ ಗಂಜಿ. ಎಷ್ಟು ದಿನ ಇರಕ್ಕಾಗುತ್ತೆ ಮನುಷ್ಯ ಈ ಪರಿಸ್ಥಿತಿಲಿ? ನಾವು ಇಂಡಿಯನ್ ಪ್ರಾಸ್ಟೋಡಾಂಟಿಕ್ ಸೊಸೈಟಿ, ಅದು ಕೂಡ ದಂತದಲ್ಲಿ ಒಂದು ವಿಭಾಗ, ನಾವು ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಅಸೋಸಿಯೇಷನ್ ಜೊತೆ ಆ ಅಸೋಸಿಯೇಷನ್ ಸೇರಿಕೊಂಡು ಕೃತಕ ದಂತ ಒಂದು ಮಾಡಿದ್ವಿ. ಆ ಪೇಷಂಟ್ ಒಬ್ಬರೊಬ್ಬರಿಗೂ ಟ್ಯೂಬ್ ತೆಗೆದು ಆ ಪೇಷಂಟ್ಗಳು, ಮೇಡಮ್ ನಿಮ್ ಕೈಯಿಂದಾನೇ ನಾನು ಮೊದಲನೇ ಗುಟ್ಟಕ್ಕು ನೀರು ಕುಡಿಬೇಕು ಅಂದಾಗ, ಆ ಕ್ಷಣ ಇದೆಯಲ್ಲ ಸರ್, ಅದ್ ನೆನೆಸ್ಕೊಂಡ್ರೆ ನಿಜವಾಗ್ಲು. ಯಾಕೆಂದ್ರೆ ಬಾಯಿಂದ ನಾವು ದಿನನಿತ್ಯ ನಮಗೆ ಅದ್ರ ಇದಿರಲ್ಲ, ಆ ಟ್ಯೂಬ್ ತೆಗ್ದು ನಿಮ್ ಕೈಯಲ್ಲೇ ನೀರು ಕುಡಿಬೇಕು ಮೇಡಮ್ ಅಂದ್ರಲ್ಲ, ಅದು
1: ಅದೇ ಸಾಕ್ಷಾತ್ ದೇವರೇ ನಮ್ಮ ಮುಂದೆ ನಿಂತಿದ್ದಾರೆ. ಯಾಕಂದ್ರೆ ಅವರಿಂದನೇ ಬದುಕಿರ್ತೀವಿ. ವಿಶೇಷವಾಗಿ ಬ್ಲಾಕ್ ಫಂಗಸ್ ಇಂದ ಬದುಕು ಬಂದವರದ್ದು ಕಥೆಗಳು ಹಾಗೆ ಇವೆ. ನಾವು ಬದುಕಿ ಬಂದಿದ್ದೆ ದೊಡ್ಡ ಪ್ರವಾಡ, ವೈದ್ಯರು ನಮಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಅಂತ ಹೇಳಿ ಸ್ಮರಿಸ್ಕೋತಾರೆ ಅವರು. ಹಾಗೆ ಇಂಥ ಒಂದು ಪರಿಸ್ಥಿತಿನಲ್ಲಿ ವೈದ್ಯರಾದವರು ನಾವು ಚಿಕಿತ್ಸೆಗಷ್ಟೇ ಸೀಮಿತ ಅಂತ ಹೇಳೋಂಗಿಲ್ಲ. ಎಲ್ಲರಿಗೂ ಕೂಡ ಹೃದಯ ಇರುತ್ತೆ, ಮನಸ್ಸಿರುತ್ತೆ, ಎಲ್ಲರಿಗೂ ಕೂಡ ಭಾವನೆಗಳಿರ್ತವೆ. ಅಂಥ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ನಾವು ಸ್ಪಂದಿಸ್ತೀವಿ. ಅವರು ಕೂಡ ಅವರಂತೂ ವೈದ್ಯರು ಅವರೇ ದೇವರು ನಮಗೆ ಅಂತ ಸಂಪೂರ್ಣವಾಗಿ ನಂಬಿರ್ತಾರೆ, ಮತ್ತು ಎಲ್ಲ ಭಾರ ಅವ್ರ ಮೇಲೆ ಹಾಕಿರ್ತಾರೆ. ಬಂದವರು ಕೂಡ ವೈದ್ಯರೇ ನೀವು ಹೇಗಾದರೂ ಮಾಡಿ ಪ್ರಾಣ ಉಳಿಸಿ, ಹೇಗಾದರೂ ಮಾಡಿ ಚಿಕಿತ್ಸೆ ಮಾಡಿ ಸರಿ ಮಾಡಿಸಿ ಅಂತಲೇ ಹೇಳ್ತಿರ್ತಾರೆ. ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಾಗ ವೈದ್ಯಕೀಯ ಚಿಕಿತ್ಸೆ ಅಂತ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಮಗೆ, ಮತ್ತು ನಿರ್ಲಕ್ಷ್ಯ ಮಾಡಿರ್ತೀವಿ. ದೊಡ್ಡ ದೊಡ್ಡ ಊರಿಗೆ ಅಲ್ಲೆಲ್ಲಿ ಇಷ್ಟು ದೂರ ಹೋಗಿ ಏನು ಚಿಕಿತ್ಸೆ ಮಾಡ್ಕೋಬೇಕು, ನಮಗೇನು ಪರವಾಗಿಲ್ಲ ಇರಲಿ ಬಿಡು ಅಂತಂಥೇಳಿ ತಾತ್ಸಾರ ಮಾಡೋದು ಕೂಡ ಇರುತ್ತೆ. ಈಗ ಡಾಕ್ಟ್ರೆ, ಇವೆಲ್ಲವೂ ಕೂಡ ಏನು ಬಂದದ್ದಾಗ ಅಪಘಾತಗಳನ್ನು ತಪ್ಪಿಸಬಾರ್ದು, ನಾವು ಎಚ್ಚರದಿಂದ ಇರಬೇಕು ಅಂತೆಲ್ಲ ಹೇಳ್ತೀವಿ, ನಿಜ. ಆದರೆ ಏನೋ ಆಗ್ಬಿಡುತ್ತೆ ಘಟನೆ, ಅದನ್ನು ಬಿಟ್ಬಿಡೋಣ. ನಾವು ಏನು ಮುಂಜಾಗ್ರತೆ ತಗೋಬಹುದು ಈ ರೀತಿಯಾದಂತಹ ವಿಕಾರಗಳಿಂದ ದೂರ ಇರಕ್ಕೆ, ತಪ್ಪಿಸಕ್ಕೆ ಏನೇನು ಸಾಧ್ಯತೆಗಳಿವೆ ಅಂತ?
0: ಸಾಧ್ಯತೆ ಅಂದ್ರೆ ನೀವು ಹೇಳ್ದಂಗೆ ಹೆಲ್ಮೆಟ್ ಧರಿಸೋದು, ಪಾನ್ ಬಿಡ ತಗೊಳ್ದೇ ಇರೋದು, ಈ ತರ ಎಲ್ಲ ಇದೆ. ಅದ್ರ ಜೊತೆಗೆ ನಾನು ಏನ್ ಮಾಹಿತಿ ಕೊಡ್ಬೇಕಂತೀನಿ ಅಂದ್ರೆ, ಎಲ್ಲಾ ಜಿಲ್ಲಾ ಆಸ್ಪತ್ರೆಯಲ್ಲೂ ಈಗ ತಜ್ಞತೆ ಇದೆ. ಎಲ್ಲ ಈಗ ಹಳ್ಳಿ ಅಂತ ಅಂದ್ರೆ ಎಲ್ಲದು ಒಂದು ಜಿಲ್ಲಾ ಆಸ್ಪತ್ರೆಗಳ ಹತ್ರ ಇದ್ದೇ ಇರ್ತಾರೆ. ಸೊ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಚಿಕಿತ್ಸೆಗಳು ದೊರೆಯುತ್ತೆ. ನೀವು ಅಲ್ಲಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅಲ್ಲಿ ತಲುಪಬೇಕು, ಆ ಚಿಕಿತ್ಸೆ ತಗೋಬೇಕು, ಜಾಸ್ತಿ ತೊಂದರೆ ಆಗೋದನ್ನ ತಡೆ ಮಾಡಬಹುದು ಅಂತ
1: ಮಾಡಬಹುದು. ಇಂತಹ ಊರುಗಳಲ್ಲೇ, ಬೆಂಗಳೂರಂತಹ ಊರಲ್ಲೇ ಈ ರೀತಿಯಾದಂತ ಚಿಕಿತ್ಸೆ ಇದೆಯಾ ಅಥವಾ ಬೇರೆ ಎಲ್ಲಾ ಜಿಲ್ಲಾ ಸ್ಥಳಗಳಲ್ಲಿ ಇದೆಯಾ? ತಾವು ಹೇಳದಂಗೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಹಳಷ್ಟು ಸೌಲಭ್ಯಗಳು ಇವೆ ಅಂತಂದಾಗ, ಈ ಮುಖ ದವಡೆ ದಂತ ಚಿಕಿತ್ಸೆಯಲ್ಲಿ ಈ ರೀತಿಯಾಗಿ ತಜ್ಞ ವೈದ್ಯರು ಕೂಡ ಎಲ್ಲ ಕಡೆ ಸಿಗ್ತಾರಾ ಹೇಗೆ ನಿಮ್ಮ?
0: ಹೌದು ಸರ್, ನಾನೇ 25 ವರ್ಷದಿಂದ ಸರ್ಕಾರಿ ಸೇವೆಯಲ್ಲಿದ್ದೀನಿ. ನಾನು ಪ್ರಮುಖ ಆಸ್ಪತ್ರೆಗಳಲ್ಲಿ ಮಾಡಿದ್ದೀನಿ, ಯಲಂಕ ಜನರಲ್ ಆಸ್ಪತ್ರೆಯಲ್ಲಿ ಮಾಡಿದ್ದೀನಿ, ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾಡಿದ್ದೀನಿ, ಬೌರಿಂಗ್ ಆ್ಯಂಡ್ ಲೇಡಿ ಕಸನ್ ಅಲ್ಲಿ ಮಾಡಿದ್ದೀನಿ. ಇದೇ ರೀತಿ ನನ್ನ ಜೊತೆಗಾರರು ಕೂಡ ರಾಯಚೂರಿಂದ ಮೈಸೂರವರೆಗೂ, ಚಾಮರಾಜನಗರದಿಂದ ಎಲ್ಲ ಜಿಲ್ಲೆಗಳಲ್ಲೂ 40 ಹೆಚ್ಚು ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ತಮ್ಮ ಸೇವೆಯನ್ನ ಸತತವಾಗಿ ಸಲ್ಲಿಸ್ತಾ ಇದ್ದಾರೆ.
1: ಬಹಳ ಸಂತೋಷ. ಕೆಲವೊಂದನ್ನ ನೀವು ವಿವರಣೆ ಮಾಡೋ ರೀತಿ ನೋಡಿದ್ರೆ ಬೆಂಗಳೂರಂತ ಊರಿಗೆ ಬರ್ಬೇಕೇನೋ ಅಂತ ಅನಿಸ್ತದೆ ನಮಗೆ. ಆದ್ರೆ ಎಲ್ಲವೂ ಕೂಡ ಸಾಧ್ಯವಿದೆ, ಎಲ್ಲಾ ಕಡೆಯೂ ಕೂಡ ತಜ್ಞ ವೈದ್ಯರು ಇದ್ದಾರೆ. ಮತ್ತೆ ಎಲ್ಲಾ ಭಾಗದಲ್ಲಿದ್ದಂತಹ ಜನ ತಮಗಿದ್ದಂತಹ ಸಮಸ್ಯೆಗಳನ್ನ ಅವರು ಸುಲಭವಾಗಿ ಪರಿಹರಿಸಿಕೊಳ್ಳಕ್ಕೆ ಟ್ರೈ ಮಾಡಬೇಕು, ವೈದ್ಯರನ್ನ ಕಾಣಬೇಕು. ತಾವು ತಾವೇ ಏನಾದರೂ ಒಂದು ಮಾಡ್ಲಿಕ್ಕೆ ಹೋಗಬಾರ್ದು. ಏನೋ ಕೆಲವರು ಏನಂದ್ರೆ ಸ್ವಂತ ಚಿಕಿತ್ಸೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ.
0: ಮುಂಚೆ ವೈದ್ಯರು ಅಂದ್ರೆ ನಮಗೆ ಜ್ವರದಿಂದ ಹಿಡಿದು ಮೈಕೈ ನೋವಿಂದ ಹಿಡಿದು ಡೆಲಿವರಿವರೆಗೂ ಒಬ್ಬರೇ ತಜ್ಞರು ಇರ್ತಿದ್ರು, ಆ ತರ ಇದ್ದಿದ್ ಕಾಲ ಇತ್ತು. ಈಗ ಅದೇ ರೀತಿ ಇದನ್ನು ಕೂಡ ಮ್ಯಾಕ್ಸಿಲೋಫೇಶಿಯಲ್ ಅಂದ್ರೆ ಮುಖ ಮತ್ತು ದೌಡೆ ಅನ್ನೋದನ್ನು ಕೂಡ ರೆಕಗ್ನೈಸ್ ಆಗಕ್ಕೆ ಅಥವಾ ಅದ್ರ ತಜ್ಞತೆನ ಅದು ಪಡ್ಕೊಳಕ್ಕೆ ಸಮಯ ಬೇಕು. ಬೇರೆ ಹೊರ ದೇಶಗಳಲ್ಲಿ ಆಗ್ಲೇ ಅದು ಬಹಳ ಪ್ರಾಮುಖ್ಯವಾಗಿ ಆಗಿದೆ, ಆದ್ರೆ ನಮ್ಮ ದೇಶದಲ್ಲಿ ಇನ್ನೂ ಇದ್ರ ಬಗ್ಗೆ ಜಾಸ್ತಿ ಜನಕ್ಕೆ ಮಾಹಿತಿ ಇಲ್ಲ. ಈಗ ನೆಗಡಿ ಅಂದ್ರೆ ಈಗ ENT ಹತ್ರ ಹೋಗ್ಬೇಕು ಅಂತ ಗೊತ್ತು, ಕಾಲು ನೋವು ಅಂದ್ರೆ ಆರ್ಥೋಪೆಡಿಕ್ ಅಂತ ಗೊತ್ತು. ಆಗ ಅವಾಗ ಇರ್ಲಿಲ್ಲ ಸರ್, ಅವಾಗ ನಾ ಮಕ್ಕಳಿದ್ದಾಗ್ಲು ಎಲ್ಲರದಕ್ಕೂ ಒಂದೇ ವೈದ್ಯ. ಈಗ ಡೆಂಟಲ್ ಅಂದ್ರೆ ಅದರಲ್ಲೂ ತಜ್ಞತೆಗಳಿದೆ ಅನ್ನೋದನ್ನ ಜನಕ್ಕೆ
1: ತಿಳಿಸಿಕೊಟ್ಟಂಗಾಯ್ತಲ್ಲ. ಬಹಳ ಒಂದು ಒಳ್ಳೆಯ ವಿಚಾರವನ್ನ ತಾವು ತಿಳಿಸಿದ್ದೀರಿ. ವಿಶೇಷವಾಗಿ ಈ ಮುಖ ದವಡೆ ಮತ್ತು ಒಟ್ಟು ನಮ್ಮ ಮುಖದ ಸೌಂದರ್ಯ, ಸೀಳು ತುಟಿ ಆಗಿರಬಹುದು, ಕುತ್ತಿಗೆ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿರಬಹುದು, ಎಲ್ಲವನ್ನು ಕೂಡ ಸರಿಪಡಿಸ

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಕೇಳುಗರೆ ಗಮನಿಸಿ, ಇದೊಂದು ಪ್ರಕಟಣೆ. ಇದೇ ಮೇ 16 ಶನಿವಾರ 5:30 ಕರ್ನಾಟಕ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಕುಡಲೂರು ಶ್ರೀ ವಿಕ್ರಮ್ ಸಾಯಿ ಪ್ರಸಾದ್ ಅವರ ಹಾಡುಗಾರಿಕೆ ನಡೆಯಲಿದೆ. ವಯಲಿನ್ ವಿದ್ವಾನ್ ಬರೂರು ಶ್ರೀ ಎಂಎ ಕೃಷ್ಣಸ್ವಾಮಿ, ಮೃದಂಗ ವಿದ್ವಾನ್ ನೆವೇಲಿ ಶ್ರೀಸ್ಕಂದ ಸುಬ್ರಹ್ಮಣ್ಯಂ, ಘಟ ವಿದ್ವಾನ್ ಕುಡಲೂರು ಶ್ರೀ ಎಸ್ಎಸ್ ರಮೇಶ್. ಹಾಗೆ ಸಂಗೀತ ನೃತ್ಯ ವೈಭವ ಮೇ 2023 ಮೇ ಶನಿವಾರ ಸಂಜೆ 5:30 ಕುಮಾರಿ ವಿದ್ಯಾಶ್ರೀ ಎಂವಿ ಅವರ ಹಾಡುಗಾರಿಕೆ, ವಯಲಿನ್ ಶ್ರೀ ವಲ್ಲಭ ರಮಾಣಿ, ಮೃದಂಗ ಶ್ರೀ ಜೆ ವಿಶ್ವನಾಥ್. ಶ್ರೀ ಕೆಸಿಕೆ ರಾಜಸ್ಮಾರಕ ಸಂಗೀತ ಕಾರ್ಯಕ್ರಮ 13 ಜೂನ್ ಶನಿವಾರ ಸಂಜೆ 5:30 ಕರ್ನಾಟಕ ಸಂಗೀತ ಗಾಯನ ಕಾರ್ಯಕ್ರಮದಲ್ಲಿ ವಯಲಿನ್ ವಿದ್ವಾನ್ ಶ್ರೀ ತಿರುಚರೈ ಕಾರ್ತಿಕ್, ಮೃದಂಗ ವಿದ್ವಾನ್ ಶ್ರೀ ಎಸ್ಜೆ ಅರ್ಜುನ್ ಗಣೇಶ್, ಘಟಂ ವಿದ್ವಾನ್ ಶ್ರೀ ಶಮಿತ್ ಗೌಡ, ಗಾಯನ ವಿದ್ವಾನ್ ಶ್ರೀ ಸಾಯಿ ವಿಘ್ನೇಶ್. ಸಂಗೀತ ನೃತ್ಯ ವೈಭವ ಜೂನ್ 2026 ಇದೇ 20 ಜೂನ್ 2026 ಶನಿವಾರ ಸಂಜೆ 5:30 ಕರ್ನಾಟಕ ಗಾಯನದಲ್ಲಿ ಶ್ರೀಮತಿ ಕೃತಿಕಾ ರಾಮನಾಥನ್ ಮತ್ತು ತಂಡದವರಿಂದ. 25 ಜುಲೈ ಶನಿವಾರ ಸಂಜೆ 5:30 ಕೇಳಿ ಕರ್ನಾಟಕ ಸಂಗೀತ ಗಾಯನ ಕಾರ್ಯಕ್ರಮದಲ್ಲಿ ವಯಲಿನ್ ವಿದುಷಿ ಕುಮಾರ್, ಸಿವಿ ಶ್ರುತಿ, ಮೃದಂಗ ವಿದ್ವಾನ್ ಶ್ರೀ ಬಿಎಸ್ ಪ್ರಶಾಂತ್, ಘಟಂ ವಿದ್ವಾನ್ ಶ್ರೀ ಎಸ್ಎನ್ ನಾರಾಯಣಮೂರ್ತಿ, ಗಾಯನ ವಿದುಷಿ ಶ್ರೀಮತಿ ಲಕ್ಷ್ಮೀ ನಾಗರಾಜ್ ಮತ್ತು ವಿದುಷಿ ಶ್ರೀಮತಿ ಇಂದು ನಾಗರಾಜ್ ಅವರಿಂದ. ಸ್ಥಳ ಇಂದಿರಾನಗರ ಸಂಗೀತ ಸಭಾ, ಪುರಂದರ ಭವನ, 8ನೇ ಮುಖ್ಯರಸ್ತೆ, ಹೆಚ್ಎಲ್ 2ನೇ ಹಂತ, ಬೆಂಗಳೂರು. 5600008, ದೂರವಾಣಿ ಸಂಖ್ಯೆ 9901 98 04 04. ಪ್ರಕಟಣೆ ಕೇಳಿದಿರಿ.

0: ಬಗುನಿ. ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
2: ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯ್ತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಆಕಾಶವಾಣಿ ಬೆಂಗಳೂರು, ಸಮಯ 10:30. ಇನ್ನು ಒಂದು ಕೇಳಿ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಜುಲ್ಮಿ ಚಿತ್ರದ ಹಾಡು, ಕುಮಾರ್ ಸಾನು ಹಾಗೂ ಆಶಾ ಭೋಸ್ಲೆಯವರ ಸ್ವರದಲ್ಲಿ. ಗೀತರಚನೆ ಗುಲ್ಶನ್ ಭವಾರ, ಸಂಗೀತ ಸಂಯೋಜನೆ ದಿಲೀಪ್ ಸೇನ್ ಹಾಗೂ ಸಮೀರ್ ಸೇನ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 11:02:20. ಇನ್ನು ಮುಂದೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ, 6:30 ಚಿಂತನ, ಡಾಕ್ಟರ್ ರಂಜಾನ್ ದರ್ಗ ಅವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಪ್ರಸಾರವಾಗಲಿದೆ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ವಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆ, ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. 6:45 ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ, ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರ ನಾರಾಯಣ. 7:15 ಎಂಡಿ ಪಲ್ಲವಿ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶ ಬುಟ್ಟೆ, ಆಕಾಶವಾಣಿಯ ನಿವೃತ್ತ ಹಿರಿಯ ಉದ್ಘೋಷಕರಾದ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಸಂದರ್ಶನ, ಸಂದರ್ಶಿಸುತ್ತಾರೆ ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ,

0: ಐವತ್ತರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಸುಬೇದಾರ್ ನಾಗರಜುಕೆ ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 9:30ಕ್ಕೆ ಗಾನಗಂಗೆ, 10:30 ಸುನರೆಪಲ್, 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 12:05ಕ್ಕೆ ವನಿತಾ ವಿಹಾರದಲ್ಲಿ ಶಾರದ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮ, 1:00ಗಂಟೆಗೆ ಪ್ರಗತಿಪಥ ಪ್ರಧಾನಮಂತ್ರಿ ಕುಸುಮ್ ಯೋಜನೆ, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ, 2:40ಕ್ಕೆ ಗಾಂಧಿ ಸ್ಮೃತಿ, 6:15ಕ್ಕೆ ಕನ್ನಡ ರತ್ನಭಂಡಾರ, 6:30 ಅವಲೋಕನ, 6:51ಕ್ಕೆ ಕೃಷಿ ರಂಗದಲ್ಲಿ ಬೇಸಿಗೆಯಲ್ಲಿ ಹಿಪ್ಪು ನೇರಳೆಯಲ್ಲಿ ಬಾಧಿಸುವ ಕೀಟಗಳ ನಿರ್ವಹಣೆ ಕುರಿತು ಡಾ ಯಶಿಕಾ ಎಂಪಿ ಅವರೊಡನೆ ಸಂದರ್ಶನ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಚಗೌಡ. ನಂತರ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನ, 7:45ಕ್ಕೆ ಸಿರಿಗಂಧ, 9:15 ಎಂ ಪ್ರಭಾಕರ್ ಆಡಿರುವ ಭಾವಗೀತೆಗಳು, 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ, 10:00ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಶ್ರೀ ಪ್ರಸಾದ್ ಅವರ ವೀಣಾ ವಾದನ ಕೇಳುವಿರಿ, 10:30ಕ್ಕೆ ಗೀತ ಚಂದ್ರಿಕೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಮಯ 11:05, ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ರೇಣುಕಾ. Prime Minister Narendra Modi has said that under India's chairmanship this year, BRICS will work together to strengthen multilateralism, promote sustainable development, enhance economic resilience, and build a more inclusive world order. Interacting with foreign ministers and heads of delegation of BRICS countries who called on Mr. Modi in New Delhi today, Mr. Modi said BRICS has emerged as an important platform for advancing cooperation among emerging economies and giving voice to the aspirations of the Global South. The meetings took place on the sidelines of the BRICS Foreign Ministers meeting, which is being held in New Delhi. Earlier, in his opening remarks at the BRICS Foreign Ministers meeting, External Affairs Minister Dr. S. Jaishankar said that peace and security remain central to the global order.
2: Our discussions must advance sustainable development while upholding principles of equity and common but differentiated responsibilities. Technological advancements are reshaping the global landscape. It can be leveraged for good governance and inclusive growth. Peace and security remain central to the global order. Recent conflicts only underline the importance of dialogue and diplomacy. There is also a deeply shared interest in strengthening cooperation against terrorism.
1: The theme of the event is Building for Resilience, Innovation, Cooperation and Sustainability. It draws inspiration from Prime Minister Narendra Modi's Humanity First and People-Centric Vision for BRICS. In this session themed on BRICS at 20, External Affairs Minister Dr. S. Jaishankar highlighted that BRICS has expanded its agenda and membership in response to changing global realities while remaining focused on people-centric development and practical cooperation. The minister said BRICS is strong because it is independent and includes diverse countries. He said the group supports change and reforms, reflects a multipolar world, helps countries reduce the risks by expanding partnerships, and believes in mutual respect and equal rights for all nations. Prime Minister Narendra Modi will arrive in United Arab Emirates capital Abu Dhabi tomorrow on